ಇದು ವಿಜಯಪುರ ಆಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕೇಳುಗರೆ, ಸರ್ವರಿಗೂ ಶುಭೋದಯ. 2026 ಸೆಪ್ಟೆಂಬರ್ ತಿಂಗಳ 30 ಇಂದು ಬುಧವಾರ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:16. ಬೆಳಗಿನ ಪ್ರಸಾರ ಕಾರ್ಯವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ ಗಾಂಧಿ.

ವಿಜಯಪ್ರಕಾಶವಾಣಿ ಸಮಯ ಬೆಳಗಿನ 6:06. ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ. ಕೇಳಿ 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ ಮೂಡಿಬರುವುದು. ಚಿಂತನ ಡಾಕ್ಟರ್ ಪದ್ಮಿನಿ ಅವರಿಂದ ಬೆಂಗಳೂರು ನಿಲಯದಿಂದ 6:30. ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ 6:35. ಜನಪದ ಸಂಗೀತ ಮೂಡಿ ಬರುವ ಸಮಯ 6:40. ಇನ್ನು 7:15 ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ. ಕನ್ನಡ ಚಿತ್ರಗೀತೆಗಳು 7:45. 9:45 ಕೇಳುತ್ತೀರಿ. ಸ್ನೇಹಿತರೆ, ಈ ಬೆಳಗ್ಗೆ 8:35 ಚಜ್ಜರೊಟ್ಟಿ ಚೌಳಿಕಾಯಿ ಮರು ಪ್ರಸಾರ, ನಂತರ ನೀತಿಕತೆ ಕೇಳಲಿದ್ದೀರಿ. ಅದಾದಮೇಲೆ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೂಡ ಮೂಡಿಬರುವುದು. ಬೆಂಗಳೂರು ನಿಲಯದಿಂದ 8:30 ಆಯುಷ್ವಾನಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸರ್ಕಾರದ ಆಯುಷ್ ಇಲಾಖೆ. 10:00 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ವನಿತಾ ವಿಹಾರ 12:05, ಆರೋಗ್ಯ ಸಂಚಿಕೆ 12:30, ಪ್ರಗತಿ ಪಥ, ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನಾ, ಈ ವಿಷಯದ ಕುರಿತು ಇವತ್ತಿನ ಕಾರ್ಯಕ್ರಮವಿದೆ. ಇದು ಮಂಗಳೂರು ನಿಲಯದ ಕೊಡುಗೆಯಾಗಿದೆ. 1:00 ಪ್ರಸಾರವಾಗುತ್ತದೆ. 3:05 4:00 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ಇನ್ನು 5:00 ಕರಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರುವುದು. 5:55 ಉದ್ಯೋಗ ವಾರ್ತೆ ಇದೆ. ಚಜ್ಜರೊಟ್ಟಿ ಚೌಳಿಕಾಯಿ ವಿಶೇಷ ಕಾರ್ಯಕ್ರಮ, ನಂತರ ನೀತಿಗತೆ 6:10. ರಸವಾರ್ತೆ ಇದೆ ಬೆಂಗಳೂರು ನಿಲಯದಿಂದ 6:30. ಕಿಸಾನ್ ವಾಣಿ ರೈತರ ಕಾರ್ಯಕ್ರಮ 6:51. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ

ತಯಾರಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಿದ್ದರಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕಣ್ಣೂರು ಅವರೊಂದಿಗೆ ಸಂದರ್ಶನವಿದೆ. ಸಿದ್ದರಾಯ ಎನ್ ಸಾಲುಂಕೆ ಇವರನ್ನು ಸಂದರ್ಶನ ಮಾಡಿದ್ದಾರೆ. ನಂತರ ಜನಪದ ಸಂಗೀತ ಚಿತ್ರಗೀತೆಗಳು 7:45 ಸವಿ ನೆನಪು ಕಾರ್ಯಕ್ರಮ ರಾತ್ರಿ 8:00 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30 ಪ್ರಚಲಿತ ವಿದ್ಯಮಾನ 9:15 ಬೆಂಗಳೂರು ನಿಲಯದಿಂದ ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ 9:30 ಏಷ್ಯನ್ ಗೇಮ್ಸ್ 2026 ದಿನದ ಮುಖ್ಯಾಂಶಗಳು ದಿಲ್ಲಿ ಕೇಂದ್ರದಿಂದ 10:00 ಹಿಂದಿ ಮತ್ತು ಕನ್ನಡದಲ್ಲಿ ಚಿತ್ರಗೀತೆಗಳು 10:20 ಬೆಂಗಳೂರು ನಿಲಯದಿಂದ

ಸ್ನೇಹಿತರೆ, ಈಗ ತಾನೇ ಹೇಳಿರೋ ಹಾಗೆ ಇವತ್ತು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ 6:51 ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆ ಅನುಭವ ಕುರಿತು ವಿಜಯಪುರ ಜಿಲ್ಲೆಯ ಮುದ್ದೇಬೆಳೆ ತಾಲೂಕಿನ ಬಿದರಕುಂದಿ ಗ್ರಾಮದ ರೈತ ಸಂಗನಗೌಡ ಕನ್ನೂರು ಅವರೊಂದಿಗೆ ಸಂದರ್ಶನವಿದೆ. ಸಿದ್ರ ಏನು ಸಾಲುಂಕೆ ಇವರನ್ನು ಸಂದರ್ಶನ ಮಾಡಿದ್ದಾರೆ. ನಂತರ ಕೆಲವು ಜನಪದ ಗೀತೆಗಳು ಪ್ರಸಾರವಾಗುತ್ತವೆ. ಇದುವರೆಗೆ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ನಿಲಯದಿಂದ.

ಗಣೇಶ ದೇಸಾಯಿಯವರಿಂದ ಭಕ್ತಿಗೀತೆಯನ್ನು ಕೇಳಿದ ನಂತರ ಆರ್ ಎನ್ ಜಯಗೋಪಾಲ್ ಬರೆದ ಹಾಡು, ಗಾಯಕರು ಬಿ ಕೆ ಸುಮಿತ್ರಾ.

ಆತ್ಮೀಯರೇ, ನಿಮ್ಮ ನೆಚ್ಚಿನ ಆಕಾಶವಾಣಿ ನಿಲಯದಿಂದ ಭಕ್ತಿ ಸಂಗೀತ ಕಾರ್ಯಕ್ರಮವೊಂದನ್ನು ಪ್ರಸಾರ ಆಗ್ತಾ ಇದೆ. ಸ್ಟುಡಿಯೋ ಸಮಯ 6:23:46 ಆಗ್ತಾ ಇದೆ. ಇನ್ನು ಮುಂದೆ ಡಾಕ್ಟರ್ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ದೇಶಭಕ್ತಿ ಗೀತೆ.

ಭಕ್ತಿ ಸಂಗೀತ ಕಾರ್ಯಕ್ರಮ ಒಂದನ್ನು ಪ್ರಸಾರವಾಯಿತು. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:30 ಚಿಂತನ ಬೆಂಗಳೂರು ನಿಲಯದಿಂದ.

0: ಆಕಾಶವಾಣಿ ಸಮಯ 6:30 ಈಗ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಚಿಂತನ ಕೇಳುವಿರಿ.
1: ಶ್ರೀರಾಮಕೃಷ್ಣ ಪರಮಹಂಸರು ಪ್ರಾಸಂಗಿಕವಾಗಿ ತಿಳಿಸಿದ ದೃಷ್ಟಾಂತವೊಂದು ಹೀಗಿದೆ. ಒಂದು ದಿನ ಸಕ್ಕರೆಯ ಪರ್ವತದ ಸಮೀಪಕ್ಕೆ ಒಂದು ಇರುವೆ ಬಂತಂತೆ. ಅದು ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದು ದಾರಿಯಲ್ಲಿ ಯೋಚಿಸ್ತಂತೆ, ಮತ್ತೆ ಒಂದು ಸಲ ಇಲ್ಲಿಗೆ ಬಂದಾಗ ನಾನು ಇಡೀ ಸಕ್ಕರೆಯ ಬೆಟ್ಟವನ್ನೇ ನನ್ನ ಗೂಡಿಗೆ ಸಾಗಿಸ್ಬಿಡ್ತೇನೆ ಅಂತ. ಬಹುಶಃ ನಮ್ಮಲ್ಲಿ ಅನೇಕರು ಬದುಕನ್ನು ಕುರಿತು ಇದೇ ರೀತಿ ಯೋಚನೆ ಮಾಡುತ್ತೇವೆ. ಇನಿಯವು ಮೊದಲೋಳ್, ನಂಜಿನ ಪನಿವೋಲ್, ಬಳಿ ಕೈದೆ ಮುಳಿದು ಕೊಂದಿಕ್ಕುವವು, ಇಂತು ಎನೇನೆ ವಿಷಯ ಸುಖ ಆಸ್ವಾದನದೋಳ್ ಲಂಪಟರ್ ಇದೇಕೋ ನರಪಶುಗಳ್. ಮೊದಲಿಗೆ ಪಂಚೇಂದ್ರಿಯ ಸುಖಗಳು ಸಿಹಿಯಾಗಿರುತ್ತವೆ, ಆನಂತರ ವಿಷದ ಹನಿಯಂತೆ ಚೆನ್ನಾಗಿ ಕೆರಳಿ ಕೊಂದು ಹಾಕುತ್ತವೆ. ಹೀಗೆ ಮತ್ತೆ ಮತ್ತೆ ಗೊತ್ತಿದ್ದರೂ ಇಂತಹ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ನರಪಶುಗಳು ಇದರಲ್ಲಿಯೇ ಹೆಚ್ಚು ಆಸಕ್ತಿ ಉಳ್ಳವರಾಗುತ್ತಾರೆ ಎಂದು ಬಾಹುಬಲಿ ತನ್ನ ಹಾಗೂ ಭರತನ ಯುದ್ಧದ ನಂತರ ಯೋಚಿಸುವ ಚಿಂತನೆಗಳನ್ನು ಪಂಪ ಕಟ್ಟಿಕೊಡುತ್ತಾನೆ. ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಅನೇಕ ಬಾರಿ ದುಃಖವನ್ನೇ ಕೊಡುತ್ತದೆ. ಈ ಲೋಕದಲ್ಲಿ ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟೂ ಸಿಗುವುದಿಲ್ಲ, ಸಿಕ್ಕಿದ್ದು ಬಯಸಿದಂತೆ ಇರುವುದಿಲ್ಲ. ಜಗದ ನಿಯಮವೇ ಬೇರೆ. ಹಣ ಅಂತಹ ಸುಖವನ್ನು ತಂದುಕೊಡುತ್ತದೆ ಎನ್ನುವುದು ಮೂರ್ಖತನ. ದುಡ್ಡಿನಿಂದ ಎಲ್ಲವನ್ನೂ ಗಳಿಸಿಬಿಡುತ್ತೇವೆ ಎಂಬ ಭ್ರಮೆ ನಮ್ಮದು. ದುಡ್ಡು ವಸ್ತು ತೆಗೆದುಕೊಳ್ಳಲು ಖರೀದಿಸಲು ಸಹಕಾರಿಯಾಗಬಹುದೇ ಹೊರತು ನೆಮ್ಮದಿ ಸುಖ ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಒಂದು ಕಡೆ ಸರ್ವಜ್ಞ, ಉಣ್ಣದೇ ಒಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಿಸಿಯೇ ನೆಲದ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಎನ್ನುತ್ತಾನೆ. ಇಂತಹ ಆಸೆಗಳನ್ನು ಬಿಡಬೇಕೆಂಬುದು ಬಹುಮುಖ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್‌ಸ್ಟಾಯ್‌ರ ಕಥೆಯೊಂದನ್ನು ನಾವು ಸದಾ ತಿಳಿದುಕೊಳ್ಳಬೇಕು. ಒಬ್ಬ ರಾಜ ಇದ್ದನಂತೆ. ಅವನು ಒಂದು ದಿನ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸುತ್ತಾನೆ. ನಾಳೆ ನನ್ನ ಜನ್ಮದಿನ, ಆದ್ದರಿಂದ ನನ್ನ ನಾಡಿನ ಪ್ರಜೆಗಳಿಗೆ ಭೂಮಿ ಕೊಡಲು ನಿರ್ಧಾರ ಮಾಡಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡ್ತಾರೋ ಆದಷ್ಟು ನಿಮ್ಮದೇ ಭೂಮಿ ಎಂದು. ಓಡುವುದಷ್ಟೇ ಅಲ್ಲ, ಎಲ್ಲಿ

0: ಎಲ್ಲಿಯವರೆಗೆ ಓಡುತ್ತಿರುತ್ತಾರೋ ಅಲ್ಲಿಂದ ವಾಪಸ್ಸು ಸೂರ್ಯಾಸ್ತದೊಳಗೆ ಪ್ರಾರಂಭಿಸಿದ ಜಾಗಕ್ಕೆ ಬರುವಂತವರಿಗೆ ಅವರಿಗೆ ಅಷ್ಟು ಭೂಮಿಯನ್ನು ಬರೆದುಕೊಡುತ್ತೇನೆ ಎಂಬ ಮಾತನ್ನು ಕೇಳಿ ಅನೇಕ ಜನ ಓಡಲು ಪ್ರಾರಂಭಿಸುತ್ತಾರೆ. ಓಡುವಾಗ ಬಾಯಾರಿಕೆಯಾಯಿತು, ದಣಿವಾಯಿತು, ಹಸಿವಾಯಿತು, ನಿಂತು ತಿರುಗಿ ನೋಡಿದರೆ ಬಹಳಷ್ಟು ಜನ ಓಡಿಯೇ ಬರ್ತಾ ಇದ್ದಾರೆ. ಅದನ್ನು ನೋಡಿ ಓಡುತ್ತಿದ್ದ ಆತ ಓಡಿ ಓಡಿ ಸಂಜೆಯೊಳಗೆ ಸತ್ತು ಬಿದ್ದ. ಮನುಷ್ಯನ ಆಸೆಗೆ ಇದಕ್ಕಿಂತ ಒಳ್ಳೆಯ ಕಥೆಯಿಲ್ಲ. ಜೀವನಕ್ಕೆ ತೃಪ್ತಿ ಅತ್ಯವಶ್ಯಕ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂದರ್ಥ. ಕಬೀರರು ತಮ್ಮ ದೋಹೆಯೊಂದರಲ್ಲಿ ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಎಂಬ ಮಾತನ್ನು ತಿಳಿಸಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಮಾಯೆ ಎಂಬುದು ಅವು ಯಾವುವೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದ ವಚನಕಾರರ ನುಡಿಯನ್ನು ನೆನಪಿಸಿಕೊಳ್ಳುತ್ತಾ ಬೇಕು ಬೇಕು ಎನ್ನುವುದಕ್ಕೆ ಬ್ರೇಕ್ ಹಾಕಬೇಕಿದೆ, ಇದ್ದುದರಲ್ಲಿಯೇ ತೃಪ್ತಿ ಕಾಣುತ್ತಾ ಇಲ್ಲದ್ದಕ್ಕೆ ಕೊರಗದೆ ಬದುಕು ಸಾಗಿಸುವ ಜಾಣತನ ನಮ್ಮದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಡಾಕ್ಟರ್ ರವಿ ಅವರಿಂದ ಚಿಂತನ ಕೇಳುವಿರಿ.

ಒಂದು ಸುಭಾಷಿತ ಹೀಗೆ ಹೇಳತ್ತೆ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಟಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾಕರ್ಮ ಸುತಾಯಿತಿ. ಅಂದರೆ ಈ ಜೀವನವು ಅಶಾಶ್ವತ, ಆದರೂ ಈ ಜೀವನದ ನಂತರವೂ ಉಳಿಯುವ ಫಲವು ಮೂರು. ಅವು ಯಾವುದಂದ್ರೆ, ಒಂದು ಜ್ಞಾನ, ಎರಡನೇದು ಸತ್ಕರ್ಮ, ಮೂರನೇದು ಮುಂದಿನ ಪೀಳಿಗೆ. ನಾವು ಶಾಸ್ತ್ರಗಳಿಂದ ಉತ್ತಮ ಜ್ಞಾನ ಸಂಪಾದಿಸುತ್ತಾ ಅದರಂತೆ ನಡೆದು ಸತ್ಕರ್ಮಶೀಲರಾಗಬೇಕು. ಈ ವಿದ್ಯೆ ಸತ್ಕರ್ಮಗಳು ಮುಂದಿನ ಪೀಳಿಗೆಯಲ್ಲಿಯೂ ಅವಿಚ್ಛಿನ್ನವಾಗಿ ಹರಿಯುವಂತೆ ನೋಡಿಕೊಳ್ಬೇಕು.

ಸ್ನೇಹಿತರೆ, ವಿಜಯಪ್ರಕಾಶ್ ಶೂನ್ಯ ಕೇಂದ್ರವಿದು. ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸ್ಟುಡಿಯೋ ಸಮಯ 6:35:03 ಆಗ್ತಾ ಇದೆ. ಇನ್ನು ಮುಂದೆ ರೈತರಿಗೆ ಸಲಹೆಗಳು.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಸವರಾಜ ಪಡಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಹಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ, ತಿಡುಗುಂದಿ. ಇಂದು ರೈತ ಬಾಂಧವರಿಗೆ ಅಕ್ಟೋಬರ್ ಚಾಟಣೆಯ ಮುಂಚಿತವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಮಗೆ ಒಂದು ಮಾಹಿತಿ ನೀಡ್ತೀನಿ. ರೈತ ಬಾಂಧವರು ಅಕ್ಟೋಬರ್ ಚಾಟಣಿ ಮಾಡೋದಕ್ಕಿಂತ ಮುಂಚಿತವಾಗಿ ತಾವು ಗಮನದಲ್ಲಿ ಇರ್ತಕ್ಕಂಥ ಅಂಶಗಳಂದ್ರೆ, ಚಾಟಣಿ ಮಾಡುವ 15-30 ದಿನಗಳ ಮುಂಚಿತವಾಗಿ ಗೊಂಚಲಿನ ಗರ್ಭದ ಟೆಸ್ಟ್ ಮಾಡಿಸಬೇಕಾಗ್ತದ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದು ಒಂದು ಅತೀ ಮುಖ್ಯವಾದ ಒಂದು ಟೆಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ಮಾಡಬೇಕಾದ್ರೆ ರೈತ ಬಾಂಧವರು ಪ್ರತಿ ಎಕರೆಗೆ ಸುಮಾರು 25 ಮಾಗಿದ ಕಡ್ಡಿಗಳನ್ನು ತಮ್ಮ ಜಮೀನಿನ ವಿವಿಧ ಭಾಗಗಳಿಂದ ತಾವು ಕಟ್ ಮಾಡಿಕೊಂಡು ಬರಬೇಕಾಗ್ತದ. ಸೊ ಇಂಥ ಕಟ್ ಮಾಡಿದ ಒಂದು ಕಡ್ಡಿಗಳನ್ನು ತಾವು ಸಂಗ್ರಹಿಸಿ ಇದನ್ನು ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಕ್ಕೆ ತಾವೇನಾದರೂ ತೆಗೆದುಕೊಂಡು ಬಂದ್ರೆ ಈ ಕಡ್ಡಿಯ ಯಾವ ಭಾಗದಲ್ಲಿ ಗೊಂಚಲಿನ ಗರ್ಭವಿದೆ ಎಂಬುದನ್ನು ನಾವು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದ. ಸೊ ಹೀಗೆ ಮಾಡುವುದರಿಂದ ತಾವು ರೈತ ಬಾಂಧವರು ಯಾವ ಕಣ್ಣಿಗೆ ತಾವು ಚಾಟಣಿ ಮಾಡಬೇಕಂತ ಹೇಳಿ ಗೊತ್ತಾಗ್ತದ. ಆದ್ದರಿಂದ ಇದು ಅತೀ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಇದರ ಜೊತೆಗೆ ರೈತ ಬಾಂಧವರು ಚಾಟಣಿ ಮಾಡುವ ಮುಂಚಿತವಾಗಿ ಅಂದರೆ ಸುಮಾರು 4-5 ನಿಮಿಷಗಳ ಮುಂಚಿತವಾಗಿ ರೈತ ಬಾಂಧವರು ಎಲ್ಲ ಎಲೆಗಳನ್ನು ತೆಗೆದುಹಾಕಿ ಆ

ಹಳ್ಳಿಗೆ ವಿಶ್ರಾಂತಿ ನೀಡಬೇಕಾಗ್ತದೆ. ಸೊ ಇಲ್ಲಿ ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥ ಪದ್ಧತಿ ಅಂದ್ರೆ ಎಲ್ಲ ಎಲೆಗಳನ್ನು ರೈತ ಬಾಂಧವರು ಕೈಗಳ ಮುಖಾಂತರ ತೆಗೆದು ಹಾಕ್ತಿರ್ತಾರೆ. ಆದ್ದರಿಂದ ರೈತ ಬಾಂಧವರು ಇದನ್ನು ಹೀಗೆ ಮಾಡುವುದರಿಂದ ಒಂದು ಬಳ್ಳಿಯ ಕಡ್ಡಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಇದನ್ನು ಈ ರೀತಿ ಮಾಡದೆ ಈಗ ವೈಜ್ಞಾನಿಕವಾಗಿ ತಾವು ಸಸ್ಯ ಪ್ರಚೋದಕಗಳ ಬಯಕೆ ಮುಖಾಂತರ ಈ ಎಲೆಗಳನ್ನು ಉದುರಿಸಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಇತ್ರೇಲ್, ಸೊ ಈ ಇತ್ರೇಲ್ 2.5 ml ಅದರ ಜೊತೆಗೆ DAP 1.5 g ಪ್ರತಿ ಲೀಟ್ರ್ ನೀರಿನಲ್ಲಿ ಬೆರೆಸಿ ತಾವು ಚೆನ್ನಾಗಿ ಬಳ್ಳಿಗೆ ಸಿಂಪರಣೆ ಮಾಡುವುದರಿಂದ ಇವು ಎಲೆಗಳನ್ನು ಸರಾಗವಾಗಿ ಉದುರಿಸಲು ಸಹಾಯ ಆಗ್ತದೆ. ಹೀಗೆ ಮಾಡುವುದರಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ ರೈತ ಬಾಂಧವರು ಆ ಎಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕಡ್ಡಿ ಮತ್ತು ಬಳ್ಳಿಯ ಜೊತೆ ಸೇರಿಬಿಟ್ಟು ಇದರಿಂದ ಮುಂದೆ ತಾವು ಬರ್ತಕ್ಕಂಥ ಹೂವಾಗಿರ್ಬೋದು ಅಥವಾ ಹಣ್ಣುಗಳ ಬೆಳವಣಿಗೆಗೆ ಸಾಕಷ್ಟು ಒಂದು ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಅದರ ಜೊತೆಗೆ ತಾವು ಈ ಒಂದು ಅಕ್ಟೋಬರ್ ಚಾಟಣಿ ಮಾಡಿದ ನಂತರ ರೈತ ಬಾಂಧವರು ಪ್ರತಿ ಎಕರೆಗೆ 1 ಲೀಟರ್ನಷ್ಟು ಹ್ಯೂಮಿಕ್ ಆಸಿಡ್ ಬಿಡಬೇಕು. ತಾವು ಡ್ರಿಪ್ ಮುಖಾಂತರ ಇದನ್ನು ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಆ ಬಳ್ಳಿಗಳಿಗೆ ಬಿಳಿ ಬೇರತ್ತೆ ಏನು ಕಳಿತೀವಲ್ಲ ಬಿಳಿ ಬೇರುಗಳು ಇದು ಬೆಳವಣಿಗೆ ಆಗಲು ಸಹಾಯ ಆಗ್ತದೆ. ಆದ್ದರಿಂದ ಸುಮಾರು 2-3 ಬಾರಿ 1 ವಾರದ ಅಂತರದಲ್ಲಿ ಈ ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಬಳ್ಳಿಯ ಒಳ್ಳೆಯ ಬೆಳವಣಿಗೆ ಆಗ್ತಂತ ಹೇಳ್ಬೋದು. ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ತಾವು ರೈತ ಬಾಂಧವರು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಗೆ ತಾವು ಭೇಟಿ ನೀಡಬಹುದು. ಅಲ್ಲಿ ತಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದಗಳು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆರ್ಜೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
18: ಎಲ್ಲರ ಆಸೆಗಳನ್ನು ಪೂರೈಸಬಲ್ಲಷ್ಟು ಸಂಪತ್ತು ಈ ಭೂಮಿಯಲ್ಲಿದೆ. ಆದರೆ ಅದು ಒಬ್ಬನ ದುರಾಸೆಗಾಗಿ ಅಲ್ಲ. ಹೀಗೆ ನುಡಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ.
2: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. FM ಬ್ಯಾಂಡ್ ಕಂಪನಾಂಕ 101.8 MHz. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಸ್ತೂರೇವ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.

ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೀಗಿ ಪದಗಳನ್ನು ಕೇಳುತ್ತಿದ್ದೀರಿ. ಇದುವರೆಗೆ ಕಸ್ತೂರವ್ವ ಮತ್ತು ಸಂಗಡಿಗರಿಂದ ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:55 ಸಂಸ್ಕೃತ ವಾರ್ತೆಗಳು.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM. ಸಂಭ್ರಮ ಜೊತೆಗೆ
1: ಸತ್ಯವೇ ನನ್ನ ದೇವರು, ಅಹಿಂಸೆಯು ನನ್ನ ದೇವರು. ಅಹಿಂಸೆಯ ಸಾಧನೆಗಾಗಿ ನಾನು ಶ್ರಮಿಸುವಾಗ ಸತ್ಯ ಹೇಳುತ್ತದೆ, ನನ್ನ ಮೂಲಕವೇ ಅದರ ಸಿದ್ಧಿ ಎಂದು. ಸತ್ಯದ ಸಾಧನೆಗಾಗಿ ನಾನು ಶ್ರಮಿಸುವಾಗ ಅಹಿಂಸೆಯು ಹೇಳುತ್ತದೆ, ನನ್ನ ಮೂಲಕವೇ ಅದರ ಸಿದ್ಧಿ ಎಂದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು.
2: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು FM ಆ್ಯಂಡ್ ಕಂಪನಾಂಕ 101.8 MHz. ಸರಿಯಾಗಿ 7:02 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
3: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಯಳಂದೂರು ತಾಲೂಕು ಆಸ್ಪತ್ರೆ, ಮದ್ದೂರಿನಲ್ಲಿ ನೂತನ ಸೇತುವೆ, ಕೊಳ್ಳೇಗಾಲದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ, ಮೆಟ್ರಿಕ್ ಪೂರ್ವ ನಂತರದ ವಸತಿ ನಿಲಯ ಉದ್ಘಾಟನೆಗೊಳ್ಳಲಿದ್ದು, ಸಂತೆಮರನಹಳ್ಳಿಯಲ್ಲಿ ಎಳನೀರು ಮಾರುಕಟ್ಟೆ, ಮುಡಿಗುಂಡದಲ್ಲಿ ಪರ್ಯಾಯ ಸೇತುವೆ, ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು, ಕೊಳ್ಳೇಗಾಲ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಪ್ರಮುಖ ಜಲಬೇಡಿಕೆಗಳನ್ನು ಮಂಡಿಸಿದರು. ಮೇಕೆದಾಟು, ಭದ್ರಾ ಮೇಲ್ದಂಡೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಶೀಘ್ರ ಅನುಮೋದನೆ, ಅಗತ್ಯ ಅನುದಾನ ಹಾಗೂ ಕರ್ನಾಟಕಕ್ಕೆ ನ್ಯಾಯಯುತ ನೀರಿನ ಪಾಲು ಕಲ್ಪಿಸುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರವೇ ಘೋಷಣೆಯಾಗಲಿದೆ ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಸಾಲ ಸೌಲಭ್ಯದಿಂದ ವಂಚಿತರಾದವರಿಗೆ ಹಣಕಾಸಿನ ನೆರವು ನೀಡುವುದು ಮತ್ತು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಸಾಕಾರಗೊಳಿಸುವ ಉದ್ದೇಶ ಹೊಂದಿದೆ. ಸಾಂಪ್ರದಾಯಿಕವಾಗಿ ಔಪಚಾರಿಕ ಹಣಕಾಸು ವ್ಯವಸ್ಥೆಯ ವ್ಯಾಪ್ತಿಯಿಂದ ಹೊರಗಿದ್ದ ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಮುಂದುವರಿಸಲು ಮತ್ತು ವಿಸ್ತರಿಸಲು ಅಗತ್ಯವಾದ ಬಂಡವಾಳವನ್ನು ಈ ಉಪಕ್ರಮವು ಒದಗಿಸುತ್ತದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ ಯೋಜನೆಯು 2015 ಮತ್ತು 2018ರ ನಡುವೆ 1.12 ಕೋಟಿ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಇದು ಉದ್ಯಮಗಳ ಸ್ಥಾಪನೆಯ ಜೊತೆಗೆ ಜೀವನೋಪಾಯದ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಯೋಜನೆಯ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ

0: ಯಿಂದ ಧಾರವಾಡದ ವ್ಯಾಪಾರಿ ವೀರಪ್ಪ ಅಶೋಕ್ ಅರಳಿ ಅವರು ಆರ್ಥಿಕ ಸಬಲತೆ ಹೊಂದಿದ್ದಾರೆ. ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿಯವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಅವರು ಹಂಚಿಕೊಂಡಿದ್ದಾರೆ.
1: ನಾನು ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಮುಲ್ತಾನ ಹಳ್ಳೋ ಗಾಡಿ ಬಿದಿ ಬದಿ ವ್ಯಾಪಾರಸ್ಥ. ಮೊದಲ ನಮ್ಮ ಸರ್ಗಳು ನಮಗೆ ಬಂದ ಹಿಂಗ ಮುದ್ರಾ ಯೋಜನೆದಾಗ ಹಿಂಗ ನಿಮ್ಗೆ ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ. ನಾವೇನ್ ಮಾಡಿದ್ವಿ, ಹಂಗ ಒಂದ್ಸಲ ಅವ್ರ ಬ್ಯಾಂಕಿಗೆ ಬಂದು ವಿಸಿಟ್ ಮಾಡ ಅಂತ ಹೇಳಿದ್ರು. ವಿಸಿಟ್ ಮಾಡಿದ್ವಿ, ಅವ್ರು ಹೇಳಿದ್ರು ಇಲ್ಲ ಹಿಂಗ ಪ್ರಧಾನಮಂತ್ರಿ ಅವರಿಂದ ಮುದ್ರಾ ಯೋಜನೆ ಒಳಗ ಹಿಂಗ ಬಿದಿ ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ ಲೋನ್ ಸಿಗುದೈತಿ, ನೀವು ನಿಮ್ ಅಂಗಡಿಗಳನ್ನ ಏನಾರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿದೆ, ಸೆಲೆಕ್ಟ್ ಆಗಿ ಅದರಿಂದ ನನ್ಗೆ 5 ಲಕ್ಷ ರೂಪಾಯಿ ಬಂತು. ಆಮೇಲೆ ನನ್ನ ಮೊದಲ ತಗಡಿನ ಅಂಗಡಿ ಅದನ್ನ ನಾನು ಈಗ ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತೀನಿ ಸರ್. ಆಮೇಲೆ ಸ್ಪೂನ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಟೇಬಲ್ಸ್ ಆಗ್ಲಿ, ಇವೆಲ್ಲ ಏನಿದಲ್ ಸರ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ತರಿಸಿ ಕಸ್ಟಮರ್ ಗೆ ಸೇವೆಯನ್ನು ನೀಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ. ಮೊದಲು ನಾವು ಕಡು ಬಡವರು ಇದ್ವಿ, ಪಿಎಂ ಮುದ್ರಾ ಯೋಜನೆಯಿಂದ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಹೋಗಾಕ ಪ್ರಧಾನಮಂತ್ರಿ ಅವರ ಯೋಜನೆ ನಮಗೆ ಬಹಳ ಅನುಕೂಲ ಆಗಿದೆ.
0: ಕರ್ನಾಟಕದ ರೈತ ಬಾಂಧವರ ಹಿತ ಕಾಯಲು ಕೇಂದ್ರ ಸರ್ಕಾರ ಮತ್ತೊಂದು ಪ್ರಮುಖ ಹಾಗೂ ರೈತಪರ ನಿರ್ಧಾರವನ್ನು ಕೈಗೊಂಡಿದೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. 2026-27 ಮುಂಗಾರು ಋತುವಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯದ ಪ್ರಮುಖ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಮನವಿ ಹಾಗೂ ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿ ಖರೀದಿಗೆ ಅನುಮೋದನೆ ನೀಡಿದ್ದಾರೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕರ್ನಾಟಕದಿಂದ ಒಟ್ಟು 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ, 38,250 ಮೆಟ್ರಿಕ್ ಟನ್ ಹೆಸರುಕಾಳು ಹಾಗೂ 115,500 ಮೆಟ್ರಿಕ್ ಟನ್ ಸೋಯಾಬೀನ್ ಅನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಖರೀದಿಸಲಾಗುವುದು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಎಲ್ಲ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವರಾದ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಇಂಜಿನಿಯರ್ ಕಚೇರಿಯ ವ್ಯಾಪ್ತಿಯ ವಿವಿಧ ಮಹತ್ವದ ತಾಂತ್ರಿಕ ಹಾಗೂ ಸಂಶೋಧನಾ ಘಟಕಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಲವಿಜ್ಞಾನ ಘಟಕದ ಮಳೆ ಮಾಪನ ಹಾಗೂ ಹವಾಮಾನ ಕೇಂದ್ರಗಳ ದತ್ತಾಂಶಗಳನ್ನು ನಿಖರವಾಗಿ ಬಳಸಿಕೊಳ್ಳುವುದು, ಯೋಜನಾ ಮತ್ತು ತನಿಖಾ ಘಟಕದ ವತಿಯಿಂದ ಹೊಸ ನೀರಾವರಿ ಯೋಜನೆಗಳ ಡಿಪಿಆರ್ ಸಿದ್ದಪಡಿಸುವಿಕೆಗೆ ವೇಗ ನೀಡುವುದು ಹಾಗೂ ತಾಂತ್ರಿಕ ಸಲಹಾ ಸಮಿತಿಯ ಮೂಲಕ ಕಾಮಗಾರಿಗಳ ಅನುಮೋದನೆಯನ್ನು ತ್ವರಿತಗೊಳಿಸಲು ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 800 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 13 ಲಕ್ಷ ಕಾರ್ಮಿಕರು ಉದ್ಯೋಗದಲ್ಲಿದ್ದಾರೆ ಎಂದು ಸಣ್ಣ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ವಿಜಯಾನಂದ ಕಾಶಪ್ಪನವರ್ ತಿಳಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವೆಂದು ಗುರುತಿಸಲಾಗಿರುವ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇದರಲ್ಲಿ ಸುಮಾರು 5 ಲಕ್ಷ ಮಹಿಳಾ ಕಾರ್ಮಿಕರು ಇದ್ದಾರೆ ಎಂದರು. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆ, ಚರಂಡಿ, ನೀರು, ವಿದ್ಯುತ್ ಸೇರಿದಂತೆ ಹಲವು ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಖುದ್ದು ಪರಿಶೀಲನೆಯ ವೇಳೆ ಗಮನಿಸಲಾಗಿದೆ. ಅಗತ್ಯ ಕಾಮಗಾರಿಗಳಿಗೆ ಅಂದಾಜು ವೆಚ್ಚ ಸಿದ್ದಪಡಿಸಿ ವಿಸ್ತೃತ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಸಚಿವರು ಹೇಳಿದರು. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟ ಸ್ಥಿತಿಯಲ್ಲಿರುವ ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬರದಿಂದ ತತ್ತರಿಸಿರುವ ರೈತರಿಗೆ ಸರ್ಕಾರ ಪ್ರತಿ ಎಕರೆಗೆ ಕನಿಷ್ಠ ಮೊತ್ತ 2,500 ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ರೈತರ ನೆರವಿಗೆ ಧಾವಿಸಬೇಕಾದ ಸರ್ಕಾರ ಅವರನ್ನು ನಿರ್ಲಕ್ಷ್ಯ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಮಸ್ಯೆಗೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಅವರು ಆಗ್ರಹಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ಬರಗಾಲ ಕುರಿತು ಚರ್ಚಿಸಲು ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ನಾಡಿನ ರೈತರ ಸಂಕಷ್ಟಕ್ಕೆ ಅಧಿವೇಶನದಲ್ಲಿ ಪರಿಹಾರ ಸಿಗಲಿದೆ ಎನ್ನುವ ನಂಬಿಕೆ

0: ಹುಸಿಯಾಗಿದೆ. ಬರದಿಂದ ತತ್ತರಿಸಿರುವ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ಮಾತ್ರ ಘೋಷಣೆ ಮಾಡಿದೆ ಎಂದರು. ರಾಜ್ಯದ 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತ ಜೋಡೋ ಪಾದಯಾತ್ರೆ ನಡೆಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ಯಾತ್ರೆ ಕರ್ನಾಟಕಕ್ಕೆ ಪ್ರವೇಶಿಸಿ 4 ವರ್ಷಗಳು ಪೂರೈಸಿದ ಹಿನ್ನೆಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಸಂವಿಧಾನ ಬಾಹಿರವಾಗಿ ನಡೆದುಕೊಳ್ಳುತ್ತಿರುವ ಚುನಾವಣಾ ಆಯೋಗದ ವಿರುದ್ದ ಜಾಗೃತಿ ಮೂಡಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ವಿವರಿಸಿದರು. ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ನಿರತವಾಗಿರುವ ಅಂಗನವಾಡಿ, ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತರ ಶ್ರಮ ಶ್ಲಾಘನೀಯ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರವಾಸೋದ್ಯಮ ಒಂದು ಕಡೆಯಿಂದ ದೇಶದ ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದರೆ ಮತ್ತೊಂದು ಕಡೆಯಿಂದ ನಮ್ಮ ಇತಿಹಾಸ ಮತ್ತು ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ತಿಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಓಟಿ ಸೈಬರ್ ಸೆಕ್ಯೂರಿಟಿ ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿ ಜಯಂತ್, ಪ್ರಿನ್ಸಿಪಾಲ್ ಟೆಕ್ನಿಕಲ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದರೆ ಕತ್ತಲೆ ಆದಾಗ ಬೆಳಕು ಬೇಕಂದ ತಕ್ಷಣ ಒಂದು ಸ್ವಿಚ್ ಅನ್ನ ಆನ್ ಮಾಡ್ತೀವಿ. ನಮಗೆ ಅದು ಬರೀ ಸ್ವಿಚ್, ಆದ್ರೆ ಬೆಳಕು ಬರಬೇಕು ಅಂತಂದ್ರೆ ಈ ಸ್ವಿಚ್ ಹಿಂದೆ ಇರುವಂತಹ ತಂತ್ರಜ್ಞಾನವೇನು ಅಂತ ಯಾವಾಗ್ಲಾದ್ರೂ ಒಂದು ಸರಿ ಯೋಚನೆ ಮಾಡಿದ್ದೀರಾ? ಜಯಂತ್ ಅವರೇ, ಈ ಸ್ವಿಚ್ ಹಿನ್ನೆಲೆಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
5: ಖಂಡಿತವಾಗ್ಲು, ಇದರ ಹಿಂದೆ ಒಂದು ದೊಡ್ಡ ಪ್ರಕ್ರಿಯೆನೇ ನಡೀತಿರುತ್ತೆ. ಈಗ ನಾವು ಒಂದು ಉದಾಹರಣೆ ವಿದ್ಯುತ್ ಉತ್ಪಾದನೆ ಕೇಂದ್ರ ಘಟಕನೋ ತೋಳನ ಅಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ 3-4 ಸ್ಟೇಜಸ್ ಅಲ್ಲಿ ಕೆಲಸ ನಡೀತದೆ. ವಿದ್ಯುತ್ ಉತ್ಪಾದನೆ ಆಗುತ್ತೆ, ವಿದ್ಯುತ್ನ ಟ್ರಾನ್ಸ್ಮಿಷನ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ನು, ಸಬ್ಸ್ಟೇಷನ್ಸ್, ಈ ತರ ಎಲ್ಲ ಒಂದು ದೊಡ್ಡ ವ್ಯವಸ್ಥೆನೇ ಅಲ್ಲಿ ಕೆಲಸ ಮಾಡ್ತಿರುತ್ತೆ. ಉದಾಹರಣೆ ಹೇಳಬೇಕು ಅಂತಂದ್ರೆ EPLC, ಸ್ಕಾಡಾಸ್, RTU, ಸೊ ಈ ತರದೆಲ್ಲ ಒಂದು ಡಿವೈಸಸ್ ಕೆಲಸ ಮಾಡಬೇಕು. ಇದನ್ನ ಕಂಟ್ರೋಲ್ ಮಾಡಿ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವ್ಯವಸ್ಥೆ ಎಲ್ಲ ಆದ ನಂತರವೇ ನಮಗೆ ವಿದ್ಯುತ್ ಅನ್ನೋದು ಸರಬರಾಜು ಆಗುವುದು. ಸೊ ಇಲ್ಲಿಂದ ಶುರುವಾಗುತ್ತೆ ನಮ್ದು ಒಂದು OT ಅನ್ನೋದು ಒಂದು ವ್ಯವಸ್ಥಿತವಾದ ಅಧ್ಯಾಯ.
4: OT ಅಂದ್ರೆ ನಮ್ಮ ಕೇಳುಗರಿಗೆ ತಟ್ ಅಂತ ಬರೋದು ಆಪರೇಷನ್ ಥಿಯೇಟರ್. ಏನು ಇದು OT ಅಂದ್ರೆ?
5: ಈಗ ತುಂಬಾ ಜನ ಕೇಳಿರುವುದು IT ಅನ್ನೋದು ಒಂದು ವಿಷಯ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಇದೇ ತರನೇ ಒಂದು OT ಅನ್ನೋದು ಒಂದು ಟೆಕ್ನಾಲಜಿ ಇದೆ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ, ಒಂದು ಸಣ್ಣ ಉದಾಹರಣೆ ಜನಕ್ಕೆ ಅರ್ಥ ಆಗಬೇಕು ಅಂತಂದ್ರೆ, ಈಗ ನಮ್ದೊಂದು ಮನೆಯಲ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಇರುತ್ತೆ. ಈ ವಾಟರ್ ಲೆವೆಲ್ ಕಂಟ್ರೋಲರ್ ಈಗ ಇರೋ ಟೆಕ್ನಾಲಜಿಲಿ ಮೊಬೈಲ್ ಅಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಯಾವಾಗ ಆಫ್ ಮಾಡಬಹುದು, ಯಾವಾಗ ಅದನ್ನ ಆನ್ ಮಾಡಬೇಕು, ಆಟೋಮೆಟಿಕ್ ಆಗೂ ಮಾಡಬಹುದು, ನಾವು ಕಂಟ್ರೋಲ್ ಅಲ್ಲೂ ಮಾಡಬಹುದು. ಸೊ ಇದೇ ತರ ವ್ಯವಸ್ಥೆ ಒಂದು ನಾನು ಆಗ್ಲೇ ಉದಾಹರಣೆ ಕೊಟ್ಟಂಗೆ ಈ ವಿದ್ಯುತ್, ಇದರಲ್ಲಿ ಈ ಒಂದು ಕಂಟ್ರೋಲ್ ಸಿಸ್ಟಮ್ಸ್ ಅಂತಿದೆಯಲ್ಲ, ಆ ತರ ಒಂದು ಎಲ್ಲ ಪ್ರೋಸೆಸ್ ಐಟಿಲಿ ಏನಂದ್ರೆ ಅದೊಂದು ಡೇಟಾ ತರ ಇರುತ್ತೆ. ಸೊ ಇಲ್ಲಿ ನಾವು ಬರೀ ಡೇಟಾ ಒಂದೆಲ್ಲ ಎಂಟೈರ್ ಪ್ರೋಸೆಸ್ನ ನಾವು ಕಂಟ್ರೋಲ್ ಮಾಡಬಹುದು, ಮಾನಿಟರ್ ಮಾಡಬಹುದು, ಸೂಪರ್ವೈಸ್ ಮಾಡಬಹುದು, ಆ ಡೇಟಾ ಅಕ್ವೈರ್ ಮಾಡಬಹುದು.

0: ಸೊ ಈ ತರ ಒಂದು ವ್ಯವಸ್ಥೆಗೆ ನಾವು ಓಟಿ ಅಂತ ಕರಿತೀವಿ, ಆಪರೇಷನಲ್ ಟೆಕ್ನಾಲಜಿ. ಅದನ್ನ ಇಂಡಸ್ಟ್ರಿಯಲ್ ಕಂಟ್ರೋಲ್ ಸಿಸ್ಟಮ್ಸ್ ಅಂತಾರೆ. ಯಾಕಂದ್ರೆ ಇವೆಲ್ಲ ಕಂಟ್ರೋಲ್ ಸಿಸ್ಟಮ್ಸ್.
1: ಈ ಐಟಿ ಓಟಿ ಏನಿದು ಇದ್ರದ ವ್ಯತ್ಯಾಸ ಹೇಳಿದ್ರೆ ಸರಳವಾಗಿ ಅರ್ಥ ಆಗೋಗೆ ನಮ್ಮ ಕೇಳುಗರಿಗೆ ಇನ್ನು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ.
0: ಖಂಡಿತವಲ್ಲ ಮೇಡಮ್, ಈ ಐಟಿ ಅನ್ನೋದು ನಾನು ಅವಾಗಲೇ ಹೇಳಿದಾಗೆ ಇದೊಂದು ಸಾಮಾನ್ಯ ಪದ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಐಟಿಲಿ ಕೆಲಸ ಮಾಡ್ತೀನಿ ಅಂತ. ಈ ಓಟಿ ಅನ್ನೋದು ಯಾರು ಆ ಡೊಮೈನ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಬಿಟ್ರೆ ಸಾಮಾನ್ಯ ಜನಕ್ಕೆ ತುಂಬಾ ಇದ್ರ ಬಗ್ಗೆ ಅರಿವಿಲ್ಲ. ಇದು ಮೇಜರ್ ಈ ಐಟಿ ಓಟಿಲಿ ಡಿಫರೆನ್ಸ್ ಏನಂತಂದ್ರೆ, ಐಟಿಲಿ ಜಾಸ್ತಿ ನಾವು ಡೇಟಾ ಪ್ರೊಸೆಸಿಂಗ್ ಮಾಡ್ತೀವಿ ಈ ಡೇಟಾ ಅಲ್ಲಿ. ಇಲ್ಲಿ ಡೇಟಾ ಒಂದೇ ಅಲ್ಲ, ಕಂಟ್ರೋಲ್ ಸಿಸ್ಟಮ್ಸ್. ನಾನು ಆವಾಗಲೇ ಹೇಳ್ದಂಗೆ ಒಂದು ವಿದ್ಯುತ್ ಉದಾಹರಣೆ ಕೊಟ್ಟಂಗೆನೆ. ಸೊ ಇಲ್ಲಿ ಒಂದು ಕಂಟ್ರೋಲ್ ಪ್ರೋಸೆಸ್ ನ ಕಂಟ್ರೋಲ್ ಮಾಡ್ತೀವಿ. ಸೊ ಈ ತರದ ಒಂದು ಸೆಕ್ಟರ್. ಆಮೇಲೆ ಇಲ್ಲಿ ಐಟಿಲಿ ನಮ್ಗೆ ಏನಾದ್ರು ನಷ್ಟ ಆಯ್ತು ಅಂದ್ರೆ ನಾವು ಮ್ಯಾಕ್ಸಿಮಮ್ ನಾವು ಕಳ್ಕೊಳ್ಳೋದು ಅಂದ್ರೆ ಡೇಟಾ ಕಳ್ಕೊಳ್ತೀವಿ, ಇಲ್ಲಾಂದ್ರೆ ಫೈನಾನ್ಷಿಯಲ್ ಏನೋ ಒಂದು ಲಾಸ್ ಆಗ್ಬೋದು. ಬಟ್ ಇಲ್ಲಿ ಬರೀ ಡೇಟಾ ಫೈನಾನ್ಷಿಯಲ್ ಒಂದೇ ಅಲ್ಲ, ಹ್ಯೂಮನ್ ಲೈಫು ರಿಸ್ಕ್ ಇರುತ್ತೆ. ಸೇಫ್ಟಿ ಇರಬೇಕು ಇಲ್ಲಿ, ರಿಲಯಬಿಲಿಟಿ ಇರಬೇಕು. ಈ ಐಟಿಲಿ ಏನು ಕೆಲಸ ಮಾಡುತ್ತೆ ಅಂದರೆ ಕಾನ್ಫಿಡೆನ್ಸಿಯಾಲಿಟಿ, ಇಂಟಿಗ್ರಿಟಿ, ಅವೈಲಬಿಲಿಟಿ ಈ ಥರ ಪ್ರಕ್ರಿಯೆಯಲ್ಲಿ ಆಗುತ್ತೆ. ಯಾಕಂದ್ರೆ ಕಾನ್ಫಿಡೆನ್ಸಿ ಇರಬೇಕು ಡೇಟಾ, ಇಂಟಿಗ್ರಿಟಿ ಅಂದ್ರೆ ಬರೋ ಡೇಟಾ ಕರೆಕ್ಟ್ ಇರಬೇಕು, ಅವೈಲಬಿಲಿಟಿ ಅಂದರೆ ಯಾವಾಗಲೂ ಅವೈಲಬಲ್ ಇರಬೇಕು ಆ ಥರ. ಬಟ್ ಇಲ್ಲಿ ಓ ಟಿ ಸೆಕ್ಟರ್ಲಿ ಅಂದರೆ ಫಸ್ಟ್ ಅವೈಲಬಿಲಿಟಿ ಇರಬೇಕು. ನಾವು ಪವರ್ ಜನರೇಷನ್ ಮಾಡಬೇಕು ಅಂದರೆ ಅವೈಲಬಿಲಿಟಿ ಇರಬೇಕು, ಕಾನ್ಫಿಡೆನ್ಷಿಯಲ್ ಎಲ್ಲ ಆಮೇಲೆ ಬರುತ್ತದೆ. ಸೊ ಫಸ್ಟ್ ಅವೈಲಬಿಲಿಟಿ, ಇಂಟಿಗ್ರಿಟಿ, ಆಮೇಲೆ ಕಾನ್ಫಿಡೆನ್ಸಿಟಿ ಅಂತ ಬರುತ್ತೆ ಅದು. ಆಮೇಲೆ ಐಟಿಲಿ ಅಂದರೆ ಯಾವ ಬೇಕಾದ್ರೆ ನೀವು ಒಂದು 3 ವರ್ಷ 5 ವರ್ಷಕ್ಕೆ ನೀವು ಆ ಡಿವೈಸ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇರ್ಬೋದು. ಬಟ್ ಓ ಟಿಲಿ ಆ ಥರ ಆಗೋದಿಲ್ಲ. ಅದೊಂದು ಒಂದು ದೊಡ್ಡ ವ್ಯವಸ್ಥೆ ಇರೋದ್ರಿಂದ ಬರಿ ಲೆಗಸಿ ಸಿಸ್ಟಮ್ಸ್ 10 ವರ್ಷ ಮಾಡ್ತಾರೆ ಅದು 10-15 ವರ್ಷ ಅದನ್ನ ಯೂಸ್ ಮಾಡ್ತಾರೆ. ಅದು ಆ ತರದ ಇರುತ್ತೆ.
1: ಸರಳವಾಗಿ ಹೇಳಿದ್ರಿಂದ, ಸಾಕಷ್ಟು ಉದಾಹರಣೆ ಕೊಟ್ಟಿದ್ರಿಂದ ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಓಟಿ ಅಂದ್ರೆ ಆಪರೇಷನ್ ಥಿಯೇಟರ್ ಅಷ್ಟೇ ಅಲ್ಲ, ಓಟಿ ಅಂದ್ರೆ ಆಪರೇಷನಲ್ ಟೆಕ್ನಾಲಜಿ. ಜಯಂತ್ ಅವರೇ, ಐಟಿ ಅಲ್ಲಿ ಸಾಫ್ಟ್ವೇರ್ ನ ಅವಾಗವಾಗ ನಮಗೆ ಬೇಕಾದಾಗ ಅಪ್ಡೇಟ್ ಮಾಡ್ಕೊಳ್ಬಹುದು, ಆದ್ರೆ ಈ ಓಟಿಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬಹುದಾ? ಹೇಗೆ, ಅದು ಸುಲಭನಾ?
0: ಐಟಿಲಿ ನಾನು ಹೇಳಿದಾಗೆ ಅದು ಒಂದು ಶೆಡ್ಯೂಲ್ ಮಾಡಿಡ್ಬೋದು. ಯಾಕಂದ್ರೆ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ ಅಲ್ಲಿ. ನಾವೊಂದು ಶೆಡ್ಯೂಲ್ ಮಾಡಿ ಪ್ರತಿ ದಿವಸ 10 ಗಂಟೆ ರಾತ್ರಿ 11 ಗಂಟೆ ಒಂದು ಶೆಡ್ಯೂಲ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಈ ಓ ಟಿ ಸೆಕ್ಟರ್ಲಿ ಸಾಮಾನ್ಯವಾಗಿ ಇಂಟರ್ನೆಟ್ ಕನೆಕ್ಷನ್ ಇರೋದಿಲ್ಲ. ಯಾವುದೋ ಒಂದು ಇಂಟರ್ನೆಟ್ ಕನೆಕ್ಟ್ ಆಗಿರೋ ಸಿಸ್ಟಮ್ಮು ಅದು ಈ ನೆಟ್ವರ್ಕ್ ಆಗಿರಬಾರ್ದು. ಅದೇ ಸಪ್ರೇಟ್ ಆಗಿ ಒಂದು ಇಂಟರ್ನೆಟ್ ಕನೆಕ್ಟ್ ಆಗಿರೋ ಸಿಸ್ಟಮಲ್ಲಿ ನಾವು ನಮ್ಗೆ ಯಾವ ಸೆಕ್ಯೂರಿಟಿ ಪ್ಯಾಚ್ ಬೇಕೋ ಅದನ್ನ ಡೌನ್ಲೋಡ್ ಮಾಡಬೇಕು. ಆ ಡೌನ್ಲೋಡ್ ಮಾಡಿ ನಾವು ಈ ನಮ್ಮ ಓ ಟಿ ಸಿಸ್ಟಮ್ ಹಾಕ್ಬೇಕು ಅಂದ್ರೆ ಅದು ಡೈರೆಕ್ಟ್ ಆಗಿ ಹಾಕಲ್ಲ. ಅದಕ್ಕೆ ಫಸ್ಟ್ ನಾವು ಈ ಪೆನ್ ಡ್ರೈವ್ ಆಗಲಿ ಹಾರ್ಡ್ ಡಿಸ್ಕ್ ಆಗಲಿ ಅದನ್ನ ಸ್ಯಾನಿಟೈಸ್ ಮಾಡಬೇಕು. ಸ್ಯಾನಿಟೈಸ್ ಅಂದ್ರೆ ಏನು, ಫಸ್ಟ್ ಆಂಟಿವೈರಸ್ ಎಲ್ಲ ಅಪ್ಡೇಟ್ ಆಗಿರಬೇಕು, ಅದ್ರಲ್ಲಿ ಏನು ತೊಂದರೆಗಳು ಇರಬಾರ್ದು. ಆಮೇಲೆ ಯು ಎಸ್ ಬಿ ನ ಫಾರ್ಮ್ಯಾಟ್ ಮಾಡಿ ಅದನ್ನ ನಾವು ಆಂಟಿವೈರಸ್ ಅಲ್ಲಿ ರನ್ ಮಾಡಿ ಓಕೆ ಇದ್ರೆ ಏನಿಲ್ಲ ಸೇಫ್ ಟು ಕಾಪಿ ಅಂತಂದಾಗ ಆ ಇಂಟರ್ನೆಟ್ ಅಲ್ಲಿರೋ ಫೈಲ್ನ ತಗೊಂಡ್ಬಂದು ಅದನ್ನು ಸ್ಕ್ಯಾನ್ ಮಾಡಿ ಮತ್ತೆ ಒಂದು ಟೆಸ್ಟ್ ಬೆಡ್ ಅಂತ ಹೇಳಿದ್ನಲ್ಲ, ಆ ಟೆಸ್ಟ್ ಬೆಡ್ ಅಲ್ಲಿ ಟೆಸ್ಟ್ ಮಾಡಬೇಕು. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹಾಕಿದ್ರೆ ಇದಕ್ಕೂ ಅದಕ್ಕೂ ಸ್ವಲ್ಪ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಆ ಸಿಸ್ಟಮ್ ಹ್ಯಾಂಗ್ ಆಗೋದಾಗ್ಲಿ ಕ್ರಾಶ್ ಆಗೋದಾಗ್ಲಿ ಆಗ್ಬೋದು. ಯಾಕಂದ್ರೆ ಅದು ಕ್ರಾಶ್ ಆಗ್ಬಿಟ್ರೆ ತಿರ್ಗತ್ತಿ ಎಂಟೈರ್ ಪ್ಲಾಂಟ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅದನ್ನ ನಾವು ಒಂದು ಟೆಸ್ಟ್ ಬೆಡ್ ಅಂತ ಇದಲ್ಲ ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಇದನ್ನೇ ಏನು ತೊಂದರೆ ಆಗಿಲ್ಲ ಅಂತಂದ್ರೆ ನಾವು ಸೆಕ್ಯೂರಿಟಿ ಪ್ಯಾಚಸ್ನ ಅಪ್ಡೇಟ್ ಮಾಡ್ಬೋದು. ಇದು ಒಂದು ವಿಧಾನ. ಇಂಟರ್ನೆಟ್ ಇಲ್ಲದ ಕಾರಣ ಈ ತರ ಒಂದು ಆಫ್ಲೈನ್ ಆಗಿ ಮಾಡಬಹುದು.
1: ಒಂದು ಸಣ್ಣ ಯು ಎಸ್ ಬಿ ಒಂದು ದೊಡ್ಡ ಸಮಸ್ಯೆಯನ್ನ ತರಬಹುದಾ?
0: ಈ ಯು ಎಸ್ ಬಿ ಅನ್ನೋದು ಐ ಟಿ ಮತ್ತೆ ಓ ಟಿ ಎರಡಕ್ಕೂ ತೊಂದರೆ ಆಗ್ಬೋದು. ಐಟಿಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿ ನಿಮ್ಗೆ ಆಂಟಿವೈರಸ್ ಆಗ್ಲಿ ಇದೆಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ನಿಮ್ಗೆ ಯಾವ ಬೇಕೋ ಶೆಡ್ಯೂಲ್ ಮಾಡ್ಕೊಂಡು ಅಪ್ಡೇಟ್ ಮಾಡಬಹುದು. ಬಟ್ ಓ ಟಿಲಿ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ 75% ಇಂಡಸ್ಟ್ರಿ ಏನಿದೆ ಅದೆಲ್ಲ ಸ್ಟ್ಯಾಂಡ್ ಅಲೋನ್ ಆಗಿರುತ್ತೆ. ಅದು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರೋದಿಲ್ಲ. ಅದು ಪ್ಯಾಚಸ್ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡ್ಕೊಂಡ್ಬಂದು ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ ಈ ಯು ಎಸ್ ಬಿ ಅನ್ನೋದು. ಈ ಯು ಎಸ್ ಬಿ ಅನ್ನೋದು ಅದರಲ್ಲಿ ಮಾಲ್ವೇರು ಇದು ವೈರಸ್ಗಳು ಆ ಥರದೆಲ್ಲ ಇರಬಹುದು. ಆಮೇಲೆ ಅದು ಒಂದು ಉದಾಹರಣೆ. ಇನ್ನೊಂದು, ಈ ಮೆಷಿನ್ ಕೆಟ್ಟೋಗಿದೆ, ಕಂಪ್ಯೂಟರ್ ಏನೋ ಕಟ್ಟೋಗಿದೆ, ಓಎಂ ಅವರು ಅಥವಾ ಸಪ್ಲೈಯರು ಬರ್ತಾರೆ, ಅವ್ರು ಏನ್ ಮಾಡ್ತಾರೆ, ಅವರು ಅವ್ರದ್ದು ಏನೋ ಒಂದು ಕಾಪಿ ಮಾಡಿಬಿಟ್ಟು ಸರಿ ಮಾಡಬೇಕು ಆ ಮೆಷಿನ್ ಅಂದ್ಬಿಟ್ಟು ಆ ಯು ಎಸ್ ಬಿನ ಹಾಕ್ತಾರೆ. ಸೊ ಆ ಯು ಎಸ್ ಬಿನ ಅದು ಆಕ್ಚುಲಿ ಅದು ಡೈರೆಕ್ಟ್ ಆಗಿ ಹಾಕಿದ್ ಎಲ್ಲಿ ಯೂಸ್ ಮಾಡಿರ್ತಾರೋ, ಯಾವ ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡಿರ್ತಾರೋ ಅದರಲ್ಲಿ ವೈರಸ್ ಆಗ್ಲಿ ಮಾಲ್ವೇರ್ ಆಗ್ಲಿ ಈ ತರದ ಎಷ್ಟೊಂದು ಇದ್ದು ಆ ಸಿಸ್ಟಮ್ ಹೋಗ್ಬಿಡುವುದು.
1: ಸೊ
0: ಅದಕ್ಕೆ ಎಫೆಕ್ಟ್ ಆಗುತ್ತೆ, ಹೆಚ್ಚಿರುತ್ತೆ. ಸೊ ಈ ನೋಡ್ಕೊಂಡು ಮಾಡಬೇಕು ಅದೊಂದು ಯೂಸ್ ಮಾಡೋ ಟೈಮಲ್ಲಿ ಓ ಟಿ ಎಸ್ಪೆಷಲಿ
1: ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಸಿಡ್ಯಾಕ್ ಬೆಂಗಳೂರಿನ ಪಾತ್ರ ಏನು ಈ ಓ ಟಿ ಪರಿಸರದ ಕ್ಷೇತ್ರದಲ್ಲಿ?
0: ಸಿಡ್ಯಾಕ್ ಅಲ್ಲಿ ಆಕ್ಚುಲಿ ನಾವು ಒಂದು 25 ವರ್ಷದಿಂದ ಈ ಓ ಟಿ ಸೆಕ್ಟರ್ ಅಲ್ಲೇ ಕೆಲಸ ಮಾಡ್ತಾ ಇದೀವಿ ನಾವು. ಹೇಗೆ ಅಂದ್ರೆ ನಮ್ದು ಎಲ್ಲಾ ಪವರ್ ಸೆಕ್ಟರ್ಸ್ ಅಲ್ಲಿ ದೇಶದಲ್ಲಿರೋ 5 ರೀಜನ್ ಇದ್ರಲ್ಲೂ ನಾವು ಸ್ಕಾಡಾ ಸಾಫ್ಟ್ವೇರ್ಸ್ ಮಾಡಿಕೊಟ್ಟಿದ್ದೀವಿ, ಆರ್ ಟಿ ಯು ಸಪ್ಲೈ ಮಾಡಿದ್ದೀವಿ, ತುಂಬಾ ಟೂಲ್ಸ್ಗಳು ಮಾಡಿದ್ದೀವಿ, ಓ ಟಿ ಸೊಲ್ಯೂಷನ್ಸ್ ಇದೆ. ನಾವು ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀವಿ, ತುಂಬಾ ಎ ಎಂ ಸಿಗಳೆಲ್ಲ ನಡೀತಾ ಇದೆ ಇವಾಗ್ಲೂ. ಆದ್ರೆ ಈಗ

0: ಸುಮಾರು ಒಂದು 8 ವರ್ಷದಿಂದ ನಾವು ಸೆಕ್ಯೂರಿಟಿ ಕಡೆಯಿಂದ ಬನ್ನಿ. ಓಟಿ ಸೈಬರ್ ಸೆಕ್ಯೂರಿಟಿ ಅನ್ನೋದೇ ಒಂದು ಸಪರೇಟ್ ಭಾಗ. ಈಗ ಐಟಿ ಸೈಬರ್ ಸೆಕ್ಯೂರಿಟಿ ಅನ್ನೋದು ಒಂದಿದೆಯಲ್ಲ, ಅದೇ ತರ ಓಟಿ ಸೈಬರ್ ಸೆಕ್ಯೂರಿಟಿಲಿ ಒಂದು ಭಾಗ ಆಗಿದೆ ಅದು. ಈ ಓಟಿ ಸೈಬರ್ ಸೆಕ್ಯೂರಿಟಿ ನಾವು ಒಂದು QCA ಮಾನ್ಯತೆ ಪಡೆದಿದ್ದೀವಿ. ಇದು ಒಂದು ಕೇಂದ್ರ ಸರ್ಕಾರದ ಇದು, ಅವರು ನಮಗೆ ಮಾನ್ಯತೆ ಕೊಟ್ಟಿದ್ದಾರೆ ಏನಂದ್ರೆ ನಾವು ಆಡಿಟ್ ಮಾಡಬಹುದು ಅಂತ. ಈ ನಮ್ಮ ಬೆಂಗಳೂರಲ್ಲಿ ನಾವು ಮುಖ್ಯ ಏನ್ ಮಾಡ್ತಾ ಇದೀವಿ ಅಂದ್ರೆ VAPT ಅಂತ ಅಂತೀವಿ, ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತ. ಅದು ಇದು ನಾನು ಮುಂಚೆ ಹೇಳಿದಾಗೆ OT ಸಿಸ್ಟಮ್ಸ್ ಅಲ್ಲಿ ಇಂಟರ್ನೆಟ್ ಇರೋದಿಲ್ಲ, ಏನು ಇರೋದಿಲ್ಲ, ಸ್ಟ್ಯಾಂಡ್ ಅನ್ನು ತುಂಬಾ ಲೆಗಸಿ ಸಿಸ್ಟಮ್ಸ್ ಇರುತ್ತೆ, ಅಲ್ಲಿ ಯಾರು ಅಪ್ಡೇಟ್ ಮಾಡಿರಲ್ಲ, ಸೆಕ್ಯೂರಿಟಿ ಪ್ಯಾಚಸ್ ಲೇಟೆಸ್ಟ್ ಏನಿರುತ್ತೋ ಅದೆಲ್ಲ ಅಪ್ಡೇಟ್ ಆಗಿರೋದಿಲ್ಲ ಅದು. ಸೊ ಅಲ್ಲಿ ನಾವು ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂತ ಮಾಡ್ತಿದ್ದೀವಿ, ಅಲ್ಲಿ ಹೋಗಿ VAPT ಮಾಡಬೇಕು. ಸೊ ಫಸ್ಟ್ ವಲ್ನರಬಿಲಿಟಿ ಅಸೆಸ್ಮೆಂಟ್ ಮಾಡ್ತೀವಿ. ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂತಂದ್ರೆ ಸಾಮಾನ್ಯವಾಗಿ ಈಗ ಒಂದು ಎಂಟೈರ್ ಪ್ಲಾಂಟ್, ಆ ಪ್ಲಾಂಟ್ ಅಲ್ಲಿ ಏನೇನು ಅಲ್ಲಿ ದೌರ್ಬಲ್ಯಗಳಿದೆ ಆ ಸಿಸ್ಟಮ್ ಅಲ್ಲಿ, ಅಲ್ಲಿ ಅಪ್ಡೇಟ್ ಮಾಡಿದಾರಾ, ಲೇಟೆಸ್ಟ್ ಪ್ಯಾಚಸ್ ಇದೆಯಾ, ಫೈರ್ ವಾಲ್ ಅಲ್ಲಿ ಎಲ್ಲ ರೂಲ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದಾರಾ, ಈ ತರ ಪ್ರತಿ ಒಂದು ಡಿವೈಸಸ್ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಬಿಟ್ಟು ನಾವು ಅದ್ರದ್ದೊಂದು ರಿಪೋರ್ಟ್ ಕೊಡ್ತೀವಿ. ಈ ಒಂದು ದೌರ್ಬಲ್ಯದಿಂದ ಏನ್ ಇಂಪ್ಯಾಕ್ಟ್ ಆಗ್ಬೋದು, ಹೇಗೆ ಸರಿಪಡಿಸ್ಕೋಬಹುದು ನೀವು, ಈ ತರದೆಲ್ಲ ಒಂದು ಸುಮಾರು ಒಂದು 25-30 ಪೇಜ್ ಒಂದು ರಿಪೋರ್ಟ್ ಕೊಡ್ತೀವಿ. ಇದು ವಲ್ನರಬಿಲಿಟಿ ಅಸೆಸ್ಮೆಂಟ್. ಈ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತಂದ್ರೆ ಅದೊಂದು ಆಕ್ಚುಲಿ ಒಂದು ಅಟ್ಯಾಕ್ ಮಾಡೋ ರೀತಿ, ಅದು ಅಂದ್ರೆ ತೋರಿಸ್ಕೊಡ್ಬೋದು ಅವ್ರಿಗೆ ನೋಡಿ ಈ ತರ ಇರೋದ್ರಿಂದ ಯಾರು ಬೇಕಾರೆ ಈ ತರ ಅಟ್ಯಾಕ್ ಮಾಡಬಹುದು, ಯಾರ ಇಂಟರ್ನೆಟ್ ಕನೆಕ್ಟ್ ಆಗ್ಬಿಟ್ರೆ. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಇಂಟರ್ನೆಟ್ ಇಲ್ಲ ಅಂದ್ರೂ ಕೆಲವರು ಏನ್ ಹಾಟ್ಸ್ಪಾಟ್ ಮಾಡ್ಬಿಟ್ಟು ಇಂಟರ್ನೆಟ್ ಕನೆಕ್ಟ್ ಮಾಡ್ಬಿಡ್ತಾರೆ. ಒನ್ಸ್ ಇಂಟರ್ನೆಟ್ ಕನೆಕ್ಟ್ ಆದ್ರೆ ಅದು ಇಡೀ ಪ್ರಪಂಚಕ್ಕೆನೆ ಇದೆ ಈ ಡಿವೈಸ್ ಕಾಣಿಸುತ್ತೆ. ಸೊ ಆ ತರದೆಲ್ಲ ಆಗ್ಬೋದು. ಇನ್ನೊಂದು OTಲಿ ಏನಂದ್ರೆ ಎಲ್ಲ ರಿಯಲ್ ಟೈಮ್ ಸಿಸ್ಟಮ್ಸ್, ರಿಯಲ್ ಟೈಮ್ ಆಗಿ ನಡೀತಾ ಇರುತ್ತೆ ಡೇಟಾ. ಸೊ ಅವಾಗ ಅದು ಸಿಸ್ಟಮ್ ಎಲ್ಲ ಶೆಡ್ ಡೌನ್ ಆಗುತ್ತೆ ಅಂದ್ಬಿಟ್ಟು ಪೆನಿಟ್ರೇಷನ್ ಮಾಡೋದಕ್ಕೆ ಜನರಲಿ ಕಂಪನಿಯವರು ಬಿಡೋದಿಲ್ಲ. ಸೊ ನಾವು ವಲ್ನರಬಿಲಿಟಿ ಅಸೆಸ್ಮೆಂಟ್ ಮಾಡ್ಬಿಟ್ಟು ಅವರಿಗೆ ದೊಡ್ಡ ರಿಪೋರ್ಟ್ ಆಗಿ ಕೊಡ್ತೇವೆ.
1: ಆಡಿಟ್ ಅಂದ ತಕ್ಷಣ ಅಕೌಂಟ್ಸ್ ಮಾತ್ರ ನೋಡ್ತೀವಿ, ಆದ್ರೆ ಇದು ಕೂಡ ಸಿಸ್ಟಮ್ಗಳ ಆಡಿಟ್. ಸಾಮಾನ್ಯ ಜನರಿಗೆ, ಯುವ ಜನತೆಗೆ ಈ ಕಾರ್ಯಕ್ರಮದ ಮೂಲಕ ಯಾವ ಸಂದೇಶವನ್ನ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಹೌದು, ಚೆನ್ನ ಹೇಳಿದಾಗೆ ಇದು ಒಂದು ಇಂಡಸ್ಟ್ರಿಯಲ್ ಬೇಸ್ಡ್, ಇದು ಕಂಟ್ರೋಲ್ಸ್ ಪ್ರೊಸೆಸಿಂಗ್ ಅಂತ ಹೇಳದ್ನಲ್ಲ. ಸಾಮಾನ್ಯ ಜನಕ್ಕೆ ಹೇಳಬೇಕು ಅಂದ್ರೆ ಸಾಮಾನ್ಯ ಅವಲೇ ಉದಾಹರಣೆ ಕೊಟ್ಟಂಗೆ ಈ ಸ್ವಿಚ್ ಆಗಿರ್ಬೋದು, ನಾವು ನೀರು ಯೂಸ್ ಮಾಡೋದಾಗಲಿ, ಮೆಟ್ರೋ ಯೂಸ್ ಮಾಡೋದು, ಒಂದು ಬರೀ ಫ್ರಂಟ್ ಎಂಡ್ ಅಂತ ಹೇಳ್ಬೋದು. ಈ ತರದ ಒಂದು ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅಂತಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಅದು ಒಂದು ದೊಡ್ಡ ವ್ಯವಸ್ಥೆನೆ ಕೆಲಸ ಮಾಡ್ತಿರುತ್ತೆ. ಸೊ ಆ ವ್ಯವಸ್ಥೆನ ನಾವು ಸೆಕ್ಯೂರ್ ಮಾಡಬೇಕು ಅನ್ನೋ. ಸೊ ಈ ಸೆಕ್ಟರ್ ಅಲ್ಲಿ ಯುವ ಜನರು ಕೆಲಸ ಮಾಡಬಹುದು. ಇದಕ್ಕೆಲ್ಲ ಎಷ್ಟೊಂದು ಕೋರ್ಸಸ್ ಎಲ್ಲ ಇದೆ, ಸೈಬರ್ ಸೆಕ್ಯೂರಿಟಿ ಕೋರ್ಸಸ್ ಅಂತಾರೆ, ಕಾಲೇಜ್ಗಳಲ್ಲೇ ಅದಕ್ಕೆ ಆದಂತ ಸಪರೇಟ್ ಸಬ್ಜೆಕ್ಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಈ ತರ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದು ಇದೊಂಥರ ಪೊಲೀಸಿಂಗ್ ಕೆಲಸ ಅಂತಾರೆ. ನಾವು ಎಷ್ಟು ಮಟ್ಟಿಗೆ ನಾವು ಯೂಸ್ ಮಾಡಬಹುದು ಈ ಸೈಬರ್ ಸೆಕ್ಯೂರಿಟಿಲಿ, ಯಾವ ತರ ಅವರು ದಾಳಿ ಮಾಡದೆ ನಾವು ಹೆಂಗೆ ತಡೆಗಟ್ಟಬಹುದು, ಈ ತರ ಒಂದು ಯೋಚನೆ ಮಾಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತೂ. ಇದು ನಾನು ಕೇಳ್ಕೊಳ್ಳೋದ್ರೆ ಯುವ ಜನರು ಏನಿರ್ತಾರೆ, ಈ ಒಂದು ಸೆಕ್ಟರ್ ನ ಇದರಲ್ಲಿ ಮುಂದುವರಿಸಿತ್ತು ಅಂದ್ರೆ ಅವ್ರಿಗೆ ನಿಜವಾಗ್ಲೂ ತುಂಬಾನೇ ಒಳ್ಳೆ ಫ್ಯೂಚರ್
1: ಸ್ಕೋಪ್ ಇದೆ. ಫ್ಯೂಚರ್ ಹಾಗಾದ್ರೆ ಸೀಡಾಕ್ ಇದ್ರ ಬಗ್ಗೆ ಯಾವ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದೆ, ಯಾವ ರೀತಿ ತರಬೇತಿಗಳನ್ನ ಕೊಡ್ತಾ ಇದೆ?
0: ಇದು ಒಳ್ಳೆ ಪ್ರಶ್ನೆ. ಇದು ಸೀಡಾಕ್ ಅಲ್ಲಿ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಈ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ಟಿಂಗ್ ಅವೇರ್ನೆಸ್, ಈ ಸೈಬರ್ ಹೈಜೀನ್ ಅಂತೀವಿ, ಈ ಸೈಬರ್ ಹೈಜೀನ್ ಇಂದ ಹಿಡಿದು ಮ್ಯಾನೇಜ್ಮೆಂಟ್ ಲೆವೆಲ್ ವರೆಗೂ, ಕಂಟ್ರೋಲ್ ಆಪರೇಟರ್ಸ್, ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್, ಸೊ ಈ ತರ ಬೇರೆ ಬೇರೆ ಬೇರೆ ಆದ ಕೋರ್ಸಸ್ಗಳಿದೆ. ಈ ಕೋರ್ಸ್ನೆಲ್ಲ ನಾವು ಕಾರ್ಪೊರೇಟ್ ಲೆವೆಲಲ್ಲಿ ಅಥವಾ ಇಂಡಿವಿಜುವಲ್ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ಮಾಡ್ತೀವಿ, ಇಲ್ಲ ಅಂದ್ರೆ 3-5 ಡೇಸ್ ಪ್ರೋಗ್ರಾಮ್ ಇರುತ್ತೆ. ಸೊ ಆ ತರದಲ್ಲೂ ಮಾಡ್ತೀವಿ, ಟ್ರೈನಿಂಗ್ ಪ್ರೋಗ್ರಾಮ್ ಒಂದು ಮಾಡ್ತೀವಿ. ಆಮೇಲೆ ನಮ್ಮ ಹತ್ರ ತುಂಬಾನೇ ಟೂಲ್ಸ್ ಇದೆ. ಈಗ OT ಇದಕ್ಕೆ ಒಂದು ಟೆಸ್ಟ್ ಬೆಡ್, ಈಗ ದೊಡ್ಡ ದೊಡ್ಡ ಮಿಷಿನ್ ಅಲ್ಲಿ ಈಗೇನೋ ಒಂದು ಸಾಫ್ಟ್ವೇರ್ನ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಅದು ಬೇರೆ, ನಾ ಈ ಸಿಸ್ಟಮ್ ಕ್ರಾಶ್ ಆದ್ರೂ ನಾವು ಮತ್ತೆ ಮಾಡಬಹುದು IT ಸಿಸ್ಟಮ್ ಮತ್ತೆ ಇನ್ಸ್ಟಾಲ್ ಮಾಡಬಹುದು. ಸೊ ಆ ತರದಲ್ಲಿ ಆಗಲ್ಲ ಅಲ್ಲಿ. ಸೊ ಅವಾಗ ಏನಾದ್ರು ಅಲ್ಲಿ ಏನಾದ್ರು ಆಗುತ್ತೆ ಅನ್ಬಿಟ್ಟು ಅದಕ್ಕೆ ನಾವು ಟೆಸ್ಟ್ ಮಾಡಬೇಕು ಅದನ್ನ. ಆ ಟೆಸ್ಟ್ ಮಾಡಕ್ಕೆ ನಮ್ಮ ಹತ್ರ ಒಂದು ಸಿಮ್ಯುಲೇಟರ್ಸ್ ಇರುತ್ತೆ, ಟೆಸ್ಟ್ ಬೆಡ್ ಅಂತ ಇರುತ್ತೆ. ಸೊ ನಾವು ಅಲ್ಲಿ ಏನ್ ಮಾಡಬೇಕು ಅಂತಿದ್ರೆ ಅದನ್ನೇ ನಾವು ಎಂಟೈರ್ ಇದನ್ನೇ ಇಲ್ಲಿ ನಾವು ಒಂದು ಮಾಡಬಹುದು, ಸಿಮ್ಯುಲೇಟ್ ಮಾಡಬಹುದು, ಅದೇ ತರನೇ ಮಾಡಿ ಆ ಸಾಫ್ಟ್ವೇರ್ನ ಇಲ್ಲಿ ಟೆಸ್ಟ್ ಮಾಡಬಹುದು. ಸೊ ನಾವು ಇಲ್ಲಿ ಟೆಸ್ಟ್ ಮಾಡಿ ಇಲ್ಲಿ ಏನು ತೊಂದರೆ ಆಗಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದು. ಸೊ ಈ ತರ ಒಂದು ಟೂಲ್ಸ್ ಇದೆ. ಆಮೇಲೆ ಸಿಕ್ಯೂರ್ ಅಂತ ಒಂದು ಟೂಲ್ ಇದೆ, VAPT ಟೂಲ್ ನಾವೇ ಖುದ್ದಾಗಿ ಮಾಡ್ತಾ ಇದೀವಿ. ಸೊ ಈ ತರದೆಲ್ಲ ಬಹಳ ಕೆಲಸಗಳು ಸೀಡಾಕ್ ಅಲ್ಲಿ ನಡೀತಾ ಇದೆ. ಈ ಟ್ರೈನಿಂಗ್ ಇಂದ ಹಿಡಿದು ಟೂಲ್ಸ್, ಈ ತರ ಒಂದು ವ್ಯವಸ್ಥೆ ನಮ್ಮ ಸೀಡಾಕ್ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ.
1: ಸೊ ಹೀಗಾಗಿ ಸಾಕಷ್ಟು ಯುವ ಜನತೆಗೆ ಅವಕಾಶಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಜಯಂತ್ ಅವರು. ಕಾರ್ಯಕ್ರಮಕ್ಕೆ ಆಗಮಿಸಿ OT ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: OT ಸೈಬರ್ ಸೆಕ್ಯೂರಿಟಿ ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಬಿ ಜಯಂತ್, ಪ್ರಿನ್ಸಿಪಾಲ್ ಟೆಕ್ನಿಕಲ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು

0: ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಬೆಳಗಿನ ಸಮಯ 7:30:06.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಏ ಇವತ್ತಿ ನ್ಯೂಸ್ ಪೇಪರ್ ಎಲ್ಲೈತಿ ಕೊಡಿಲೆ.
1: ಅದನ್ನ ಯಾಕೆ ಹಂಗ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
0: ಏ ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
1: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೇನಿ?
0: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರಲ್ಲಿ
2: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ.
1: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರ ಬಿದ್ದು 7:34 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ನಿಲಯದಿಂದ.
2: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿಬಿ ಜಾರ್ಜ್ ಪುನರುಚ್ಚಾರ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಯವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ, 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಅಣ್ವಸ್ತ್ರಗಳಿಂದ ಮುಕ್ತವಾದ ವಿಶ್ವದ ನಿರ್ಮಾಣ ಹಾಗೂ ಅಂತಹ ಮಾರಕ ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಯ ನೆರವಿಗೆ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪರಮಾಣು ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತದ ಪರವಾಗಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಭಾಗವಾಗಿ ಆಯೋಜಿಸಲಾಗಿದ್ದ ಡರ್ಬನ್ ಘೋಷಣೆ ಮತ್ತು ಕ್ರಿಯಾ ಯೋಜನೆಯ 25ನೇ ವರ್ಷಾಚರಣೆಯ ಉನ್ನತ ಮಟ್ಟದ ಸಭೆಯಲ್ಲಿ ಸಿಬಿ ಜಾರ್ಜ್ ಜನಾಂಗೀಯ ದ್ವೇಷ, ಜನಾಂಗೀಯ ತಾರತಮ್ಯ ಹಾಗೂ ವಿದೇಶಿಯರ ಮೇಲಿನ ಅಸಹಿಷ್ಣುತೆಯನ್ನು ತಡೆಗಟ್ಟಲು ಭಾರತ ನಿರಂತರವಾಗಿ ಶ್ರಮಿಸಲಿದೆ ಎಂದು ತಿಳಿಸಿದರು. ಇದಲ್ಲದೆ ಘಾನಾ, ಜರ್ಮನಿ ಮತ್ತು ಫ್ರಾನ್ಸ್ ಜಂಟಿಯಾಗಿ ಆಯೋಜಿಸಿದ್ದ ಮತ್ತೊಂದು ಸಭೆಯಲ್ಲಿ ಭಾಗವಹಿಸಿ ಆಯಾ ದೇಶಗಳ ಕಳುವಾದ ಅಥವಾ ಸ್ಥಳಾಂತರಿಸಲಾದ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಸ್ತಿಗಳನ್ನು ಅವುಗಳ ಮೂಲ ದೇಶಗಳಿಗೆ ಗೌರವಕ್ಕಾಗಿ ಮರಳಿಸಲು ಬಲವಾದ ಅಂತಾರಾಷ್ಟ್ರೀಯ ಸಹಕಾರ ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು. ಈ ಭೇಟಿಯ ವೇಳೆ ವಿಶ್ವಸಂಸ್ಥೆಯೊಂದಿಗೆ ಭಾರತವು ಹೊಂದಿರುವ ಸಕ್ರಿಯ ಸಹಕಾರವನ್ನು ಪ್ರಧಾನ ಕಾರ್ಯದರ್ಶಿಗಳು ಶ್ಲಾಘಿಸಿದರು. ಉಭಯ ನಾಯಕರು ಬಹುಪಕ್ಷೀಯತೆ, ಭಾರತ ವಿಶ್ವಸಂಸ್ಥೆ ನಡುವಿನ ಜಂಟಿ ಸಹಕಾರ ಹಾಗೂ ಪ್ರಚಲಿತ ಜಾಗತಿಕ ಬೆಳವಣಿಗೆಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಿದರು. ವಿಶೇಷವಾಗಿ ಉಕ್ರೇನ್ ಸಂಘರ್ಷ ಮತ್ತು ಪಶ್ಚಿಮ ಏಷ್ಯಾದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಸಭೆಯಲ್ಲಿ ಆಳವಾದ ಚರ್ಚೆ ನಡೆಯಿತು ಎಂದು ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರ ವಕ್ತಾರ ಸ್ಟೀಫನ್ ದುಜಾರಿಕ್ ಮಾಹಿತಿ ನೀಡಿದ್ದಾರೆ. ಜಾಗತಿಕ ಸಂಘರ್ಷಗಳು ಮತ್ತು ಅವುಗಳಿಂದ ಮುಖ್ಯವಾಗಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲಾಗುತ್ತಿರುವ ಪರಿಣಾಮಗಳನ್ನು ತಗ್ಗಿಸುವ ಅಗತ್ಯತೆಯ ಕುರಿತು ಮಾತುಕತೆ ಕೇಂದ್ರೀಕೃತವಾಗಿತ್ತು ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದ್ದು ಆಹಾರ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸುಧಾರಣೆಯ ಕುರಿತು ಸಹ ಚರ್ಚೆಗಳು ಜರುಗಿದವು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ NRIDA ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಕೋಲ್ಕತ್ತಾ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದ ಸಹಿಯಾಗಿದೆ. ಪ್ರಧಾನಮಂತ್ರಿ

0: ಗ್ರಾಮ ಸಡಕ್ ಯೋಜನೆ ಹಂತ 4 ಮತ್ತು ಪಿಎಂ ಜನ್ಮನ್ ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮೀಣ ರಸ್ತೆಗಳ ಪರಿಣಾಮ ಹಾಗೂ ಸಾಮಾಜಿಕ ಆರ್ಥಿಕ ಪ್ರಭಾವದ ಕುರಿತು ಮುಂದಿನ 4 ವರ್ಷಗಳ ಕಾಲ ಸಮಗ್ರ ಅಧ್ಯಯನ ನಡೆಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಎನ್ಆರ್ಐಡಿಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು ಐಐಎಂ ಕೋಲ್ಕತ್ತಾ ನಡುವಿನ ಈ ಜಂಟಿ ಸಹಯೋಗ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನಾ ಪರಾಮರ್ಶೆ, ಕಾರ್ಯಸಾಧನೆಯ ಮೇಲ್ವಿಚಾರಣೆ, ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ ಹಾಗೂ ಭವಿಷ್ಯದ ಕಾರ್ಯತಂತ್ರ ರೂಪಿಸಲು ಅತ್ಯಂತ ಮೌಲ್ಯಯುತ ಸಲಹೆ ಸೂಚನೆಗಳನ್ನು ಒದಗಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಲಲಿತಕಲಾ ಅಕಾಡೆಮಿ ನವದೆಹಲಿಯಲ್ಲಿ ಆಯೋಜಿಸಿದ್ದ 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು 20 ಪ್ರಶಸ್ತಿ ವಿಜೇತ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸೃಜನಶೀಲತೆ ಮತ್ತು ಪರಿಸರ ಸುಸ್ಥಿರತೆಯನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸುವ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸೇವಾ ಹಿ ಸಂಸ್ಕೃತಿ ಅಭಿಯಾನವು ಸೃಜನಶೀಲತೆ ಹಾಗೂ ಸೇವಾ ಮನೋಭಾವ ಹೇಗೆ ಅರ್ಥಪೂರ್ಣವಾಗಿ ಒಂದಾಗಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಬಣ್ಣಿಸಿದರು. ತ್ಯಾಜ್ಯ ವಸ್ತುಗಳಿಗೆ ಕಲಾತ್ಮಕ ರೂಪ ನೀಡುವ ಲಲಿತಕಲಾ ಅಕಾಡೆಮಿಯ ವೆಸ್ಟ್ ವೆಂಡರ್ ಸೇರಿದಂತೆ ವಿವಿಧ ವಿನೂತನ ಪ್ರಯತ್ನಗಳನ್ನು ಶ್ಲಾಘಿಸಿದ ಸಚಿವರು, ತ್ಯಾಜ್ಯ ವಸ್ತುಗಳನ್ನು ಕಲಾಕೃತಿಗಳನ್ನಾಗಿ ಪರಿವರ್ತಿಸುವ ಮೂಲಕ ಕಲೆಯು ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ವಹಿಸುವ ಪ್ರಮುಖ ಪಾತ್ರವನ್ನು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಈಗಾಗಲೇ 1,000 ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆಯ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ. ರಕ್ಷಣಾ ಉದ್ಯಮ ಮತ್ತು ಸರಕು ಸಹಕಾರಕ್ಕೆ ಸಂಬಂಧಿಸಿದಂತೆ ಭಾರತ ಹಾಗೂ ದಕ್ಷಿಣ ಕೊರಿಯಾ ನಡುವಿನ 10ನೇ ಜಂಟಿ ಸಮಿತಿ ಸಭೆಯು ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಉಭಯ ದೇಶಗಳ ನಡುವೆ ರಕ್ಷಣಾ ಉತ್ಪಾದನೆ ಹಾಗೂ ಸರಕು ಕ್ಷೇತ್ರದಲ್ಲಿ ಜಂಟಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮತ್ತು ಬಲಪಡಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಯಿತು. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ದಿನೇಶ್ ಮಹೂರ್ ಹಾಗೂ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತದ ಹೆಚ್ಚುವರಿ ಮತ್ತು ಉಪಸಚಿವ ಕಿಮ್ ಇಲ್ ಡಾಂಗ್ ವಹಿಸಿದ್ದರು. ಭಾರತದಲ್ಲಿನ ದಕ್ಷಿಣ ಕೊರಿಯಾದ ರಾಯಭಾರಿ ಸಾಂಗ್ ಹೋ ಲೀ ಹಾಗೂ ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದ ಈ ಸಭೆಯ ಹಿನ್ನೆಲೆಯಲ್ಲಿ ಕಿಮ್ ಇಲ್ ಡಾಂಗ್ ಅವರು ಭಾರತದ ರಕ್ಷಣಾ ರಾಜ್ಯ ಸಚಿವ ಸಂಜಯ್ ಸೇಥ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ರಕ್ಷಣಾ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಬಗ್ಗೆ ಚರ್ಚಿಸಿದರು. ಗುವಾಹಟಿಯ ಬರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್

ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ತಿರುವನಂತಪುರದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ 8 ವಿಕೆಟ್ಗಳ ಜಯ ದಾಖಲಿಸಿರುವ ಭಾರತ ಸರಣಿಯಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿದೆ. ಮೊದಲ ಪಂದ್ಯದಲ್ಲಿ ಸೋಲು ಅನುಭವಿಸಿರುವ ವೆಸ್ಟ್ ಇಂಡೀಸ್ ಎರಡನೇ ಪಂದ್ಯದಲ್ಲಿ ಪುಟಿದೇಳುವ ನಿರೀಕ್ಷೆಯಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ಯಸ್ಮಾರ್ಗ್ ಬಳಿಯ ಕೊರಾಗ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭದ್ರತಾ ಪಡೆಗಳು ನಡೆಸಿದ ಜಂಟಿ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಕಮಾಂಡರ್ ಸುಲೈಮಾನ್ ಶಹಾ ಮೂಸಾ ಆತನಾಗಿದ್ದಾನೆ.

0: ಕಳೆದ ಸೆಪ್ಟೆಂಬರ್ 5ರಂದು ಯಸ್ಮಾರ್ಗ್ ಗುಡ್ಡಗಾಡು ಪ್ರದೇಶದಲ್ಲಿ ನಡೆದಿದ್ದ ಕಾರ್ಯಾಚರಣೆ ವೇಳೆ ತಪ್ಪಿಸಿಕೊಂಡಿದ್ದನು. ಈ ಸಂದರ್ಭದಲ್ಲಿ ಆತನ ನಿಕಟವರ್ತಿ ಯಾಸಿರ್ ಹತನಾಗಿದ್ದನು. ಇದೀಗ ನಿಖರ ಮಾಹಿತಿಯನ್ನಾಧರಿಸಿ ನಡೆಸಿದ ಎನ್ಕೌಂಟರ್ನಲ್ಲಿ ಆತನನ್ನು ಹೊಡೆದುರುಳಿಸಲಾಗಿದ್ದು ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿವಿ ಜಾರ್ಜ್ ಪುನರುಚ್ಚಾರ.
1: ಯೂಟ್ಯೂಬ್ ಚಾನೆಲ್ನಲ್ಲಿ
0: ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅವರೊಂದಿಗೆ ಸಚಿವ ಡಾ ಜೈಶಂಕರ್ ಮಾತುಕತೆ.
2: ಇನ್ಸ್ಟಾಗ್ರಾಮ್ ಖಾತೆ
0: 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ, 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ವಿಜಯಪುರ ಆಕಾಶವಾಣಿ, ಸಮಯ ಬೆಳಗಿನ 7:45:03 ಸೆಕೆಂಡ್ಗಳು. ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಸ್ನೇಹಿತರೆ, ಡಾಕ್ಟರ್ ಎಸ್ ಜಾನಕಿಯವರ ಜೀನಿನ ಕಂಠದಲ್ಲಿ ಆರತಿ, ಗೀತಾ, ಸರಿತಾ ನಟಿಸಿದ ಸತಿ ಸಕ್ಕುಬಾಯಿ, ಗಿರಿಬಾಲೆ ಮತ್ತು ಹೆಣ್ಣಿನ ಕೂಗು ಚಿತ್ರದ ಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಬೆಳಗಿನ ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಕನ್ನಡ ಚಿತ್ರಗೀತೆಗಳು 9:45 ಕ್ಕೆ

ಪ್ರಸಾರವಾಗುತ್ತವೆ. ಸ್ನೇಹಿತರೆ, ವಿಜಯಪುರ FM ಸ್ಟೇಷನ್ ಸರಿಯಾಗಿ 8 ಗಂಟೆಗೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ಆಕಾಶವಾಣಿ ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ಕೇಳುವರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು ಬಿಸಿ ನೀರಿನ ತಯಾರಿಕಾ ವಿಧಾನ ಹಾಗೂ ಅದರ ಪ್ರಯೋಜನವನ್ನು ತಿಳ್ಕೊಳ್ಳೋಣ. ಬನ್ನಿ, ನೀರಂದ್ರೆ ಜೀವಜಲ, ನೀರಿನ ಸೆಲೆ ಇದ್ದಲ್ಲೇ ನಾಗರಿಕತೆಯ ನೆಲೆ, ನೀರೆಂದ್ರೆ ತಾಯಿ ದೇವರು ಅಂತ ನಮ್ಮ ಪೂರ್ವಜರು ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರು. ಉತ್ತಮ ನೀರಿನ ಮೂಲ ಇದ್ದಲ್ಲೇ ನೆಲೆಸಿ ಊರುಗಳನ್ನ ಕಟ್ತಾ ಇದ್ರು. ಮಳೆ ನೀರು ಭೂಮಿಗೆ ತಾಗುವ ಮೊದಲೇ ಸಂಗ್ರಹಿಸಿ ಅದನ್ನು ದಿವ್ಯ ಜಲ ಅಂತ ಕುಡಿಯೋದಕ್ಕೆ ಪಥ್ಯ ರೂಪದಲ್ಲಿ ಬಳಸ್ತಾ ಇದ್ರು. ನೀರನ್ನ ಶುದ್ಧೀಕರಿಸೋಕೆ ಅನೇಕ ವಿಧಾನಗಳಿವೆ, ಆದರೆ ಸಾಮಾನ್ಯ ಜನರಿಗೂ ಕೈಗೆಟುಕುವ ಸರಳ ವಿಧಾನವೆಂದರೆ ನೀರನ್ನು ಕುದಿಸಿ ಆರಿಸಿ ಕುಡಿಯುವುದು. ಇದರಿಂದ ನೀರಿನ ರುಚಿ ಕೆಡುತ್ತೆ ಅನ್ನುವ ಆರೋಪ ಬಿಟ್ರೆ ಬಹುತೇಕ ರೋಗಕಾರಕ ಕ್ರಿಮಿಗಳಿಂದ ಮುಕ್ತವಾದ ಕುಡಿಯುವ ನೀರನ್ನ ನಾವು ಪಡೆಯಬಹುದು. ಬಿಸಿನೀರು ಅಂದ್ರೆ ಕೇವಲ ಬಿಸಿ ಮಾಡಿದ ನೀರಲ್ಲ, ಅದನ್ನ ತಯಾರಿಸಲು ಸಹ ಕೆಲವು ವಿಶೇಷ ನಿಯಮಗಳಿವೆ. ಬಹಳಷ್ಟು ಜನರು ಕೆಲವು ನಿಮಿಷ ಬಿಸಿ ಮಾಡಿದ ನೀರನ್ನೇ ಬಿಸಿನೀರು ಅಂತ ಉಪಯೋಗಿಸ್ತಾರೆ. ಹೀಗೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆಯುರ್ವೇದ ವೈದ್ಯಕೀಯ ಗ್ರಂಥಗಳು ಬಿಸಿನೀರನ್ನ ಎಲ್ಲಾ ವ್ಯಾಧಿಗಳಿಗೂ ಪಥ್ಯ ಅಂತ ಕರೆದಿದ್ದಾರೆ. ಬಿಸಿನೀರನ್ನ ಸರಿಯಾದ ವಿಧಾನದಲ್ಲಿ ಸಿದ್ಧಪಡಿಸಿ ಸೇವಿಸಿದ್ರೆ ಬಿಸಿನೀರು ಔಷಧಿಯಂತೆ ಕೆಲಸ ಮಾಡುತ್ತೆ. ಬಿಸಿನೀರನ್ನ ಸಿದ್ಧಪಡಿಸುವ ವೈಜ್ಞಾನಿಕ ವಿಧಾನವನ್ನ ತಿಳ್ಕೊಳ್ಳೋಣ. ಬನ್ನಿ, ನೀರನ್ನು ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಮುಚ್ಚದಂತೆ ಅದು ಕುದಿಯುವವರೆಗೆ ಬಿಸಿ ಮಾಡಬೇಕು. ನಂತರ ಮುಚ್ಚಳ ಮುಚ್ಚದೆ ಅದು ತಾನಾಗೇ ಆರಲು ಬಿಡಬೇಕು. ಉಗುರು ಬೆಚ್ಚಿಗೆ ಅಂದ್ರೆ ಸ್ವಲ್ಪ ಬೆಚ್ಚಿಗಾದ ನಂತರ ಅದನ್ನ ಉಪಯೋಗಿಸಬೇಕು. ಇದರಿಂದ ಹಾನಿಕಾರಕ ರೋಗಾಣುಗಳನ್ನು ನಿವಾರಿಸುವುದು ಅಷ್ಟೇ ಅಲ್ಲ, ಈ ರೀತಿ ತಯಾರಿಸಿದ ಬಿಸಿನೀರು ಕೀಲು ನೋವು, ಅಜೀರ್ಣ, ಮಲಬದ್ಧತೆ ಹಾಗೂ ವಾತ ಸಂಬಂಧಿತ ರೋಗಗಳಲ್ಲಿ ಪಥ್ಯ ಹಾಗೂ ಜೀರ್ಣಿಸಲು ಸಹ ಹಗುರ. ಕೆಲವು ಪ್ರಾಂತ್ಯದ ನೀರನ್ನು ಕುದಿಸಿದ್ರೆ ನೊರೆ ನೊರೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನೊರೆ ಸಂಪೂರ್ಣ ಹೋಗಿ ತಿಳಿಯಾಗುವವರೆಗೆ ನೀರನ್ನು ಕುದಿಸಬೇಕು. ವ್ಯಾಧಿಗಳಿಗೆ ಅನುಸಾರವಾಗಿ ಬಿಸಿನೀರಿನ ತಯಾರಿಕಾ ವಿಧಾನಗಳು ಸಹ ಬದಲಾಗುತ್ತೆ. ಉದಾಹರಣೆಗೆ ಅಜೀರ್ಣ, ತಲೆಭಾರ, ನೆಗಡಿ, ಮಧುಮೇಹ ಇಂತಹ ಕಫ ಪ್ರಾಧಾನ್ಯ ವ್ಯಾಧಿಗಳಲ್ಲಾದ್ರೆ ಬಹಳ ಹೊತ್ತು ನೀರನ್ನು ಕುದಿಸಬೇಕು. ಅಂದ್ರೆ ಒಂದು ತಂಬಿಗೆಷ್ಟು ನೀರನ್ನು ತೆಗೆದುಕೊಂಡ್ರೆ ಅದು ಅರ್ಧ ಆಗುವವರೆಗೆ ಈ ಮೊದಲು ಹೇಳಿದಂತೆ ಪಾತ್ರೆಯ ಮುಚ್ಚಳವನ್ನು ಮುಚ್ಚದೆ ಕುದಿಸಿ ನಂತರ ಉಪಯೋಗಿಸಬೇಕು. ಕೀಲು ನೋವು, ಮೈಕೈ ನೋವು ಇಂಥ ವ್ಯಾಧಿಗಳಲ್ಲಿ ಮುಕ್ಕಾಲು ಭಾಗ ಆಗುವವರೆಗೆ ಕುದಿಸಿದರೆ ಸಾಕು. ಹೀಗೆ ವ್ಯಾಧಿ ಅನುಸಾರ ಕುದಿಸುವ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಹೆಚ್ಚು ಹೆಚ್ಚು ಕುದಿಸಿದಷ್ಟು ಬಿಸಿನೀರು ಲಘು ಆಗುತ್ತೆ. ಲಘು ಅಂದ್ರೆ ಜೀರ್ಣಕ್ರಿಯೆಗೆ ಸರಳ ಅಂತ. ಇಂತಹ ನೀರು ಪಚನಕ್ರಿಯೆಗೆ ಸಹಾಯವಾಗುತ್ತೆ ಹಾಗೂ ಸುಲಭವಾಗಿ ದೇಹಗತವಾಗುತ್ತೆ. ನೀರನ್ನ ಕುದಿಸುವಾಗ ರೋಗಾನುಸಾರವಾಗಿ ಸುಲಭವಾಗಿ ಸಿಗುವಂತಹ ಮೂಲಿಕೆಗಳನ್ನು ಹಾಕಿಯೂ ಸಹ ನಾವು ಕುದಿಸಬಹುದು. ಉದಾಹರಣೆಗೆ ಮಧುಮೇಹ, ಸ್ಥೂಲಕಾಯ ಇರುವವರು ಗರಿಕೆಯನ್ನು ಹಾಕಿ ಕುದಿಸಿಕೊಂಡು ಕುಡಿಯಿರಿ. ಉಷ್ಣ ಪ್ರಕೃತಿ ಉಳ್ಳವರು ರಕ್ತ ಚಂದನ, ಸಾರಿವ ಅಂದ್ರೆ ನಾಮದ ಬೇರು, ಜ್ವರ ಇರುವವರು ಅಮೃತ ಬಳ್ಳಿ ಹಾಕಿ ಕುದಿಸಿದಂತ ನೀರನ್ನ ಉಪಯೋಗಿಸಬಹುದು. ಸುಗಂಧ ದ್ರವ್ಯ ಅಥವಾ ಮಸಾಲೆ ಪದಾರ್ಥಗಳನ್ನ ಅಲ್ಪ ಪ್ರಮಾಣದಲ್ಲಿ ಹಾಕಿ ಕುದಿಸಿದ ನೀರು ಆಹ್ಲಾದಕರ ಹಾಗೂ ಮಾನಸಿಕ ಒತ್ತಡ ನಿವಾರಕ. ಒಮ್ಮೆ ಕಾಯಿಸಿದ ನೀರನ್ನ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಕಾಯಿಸಬಾರದು. ಇಂದು ಕಾಯಿಸಿದ ನೀರನ್ನ ಮರುದಿನ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ಅಂದ್ರೆ ಒಮ್ಮೆ ಕಾಯಿಸಿದ ನೀರನ್ನ 12 ಗಂಟೆಗಳ ಒಳಗಾಗಿ ಉಪಯೋಗಿಸಬೇಕು. ಇದನ್ನ ಬಿಸಿನೀರಿನ ಎಕ್ಸ್ಪೈರಿ ಡೇಟ್ ಅನ್ಬಹುದು. 12 ಗಂಟೆಗಳ ನಂತರ ಅದನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಬಿಸಿನೀರು ಕರುಳನ್ನು ಉತ್ತೇಜಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಮಲವಿಸರ್ಜನೆಗೆ ಸಹಾಯಕ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬೇಕೆನ್ನುವರು ಯಾವಾಗಲೂ ಬಿಸಿನೀರನ್ನು ಕುಡಿಯುವುದು ಸೂಕ್ತ. ಬಿಸಿನೀರನ್ನು ಗುಟುಕರಿಸುವುದರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿ ಮೂಡ್ ಎನ್ಹಾನ್ಸ್ ಆಗುತ್ತೆ, ರಕ್ತ ಪರಿಚಲನೆ ಹೆಚ್ಚಾಗುತ್ತೆ, ದೇಹ ಡಿಟಾಕ್ಸ್ ಆಗುತ್ತೆ ಅಂತ ಇತ್ತೀಚಿನ

0: ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹೀಗೆ ಸರಿಯಾದ ವಿಧಾನದಿಂದ ಬಿಸಿನೀರನ್ನು ತಯಾರಿಸಿ ಬಳಸಿದ್ರೆ ಮನೆಯಲ್ಲಿಯೇ ಶುದ್ಧವಾದ ವ್ಯಾಧಿಶಾಮಕ ಬಿಸಿನೀರನ್ನ ನಾವು ತಯಾರು ಮಾಡ್ಕೋಬಹುದು. ಬಿಸಿನೀರು ಅಂದ್ರೆ ಬರೀ ಬಿಸಿ ಮಾಡಿದ ನೀರಲ್ಲ, ಅದೊಂದು ಔಷಧಿ, ಎಲ್ಲಾ ರೋಗಗಳಿಗೂ ಪಥ್ಯ. ಸರಿಯಾದ ಕ್ರಮ ಅನುಸರಿಸಿ ತಯಾರಿಸಿ ಬಳಸಿದ್ರೆ ನಾವು ಬಿಸಿನೀರಿಂದ ಎಷ್ಟೋ ವ್ಯಾಧಿಗಳನ್ನ ತಡೆಯಬಹುದು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಿಸಿ ನೀರು ತಯಾರಿಕಾ ವಿಧಾನ ಹಾಗೂ ಬಳಕೆ ಕುರಿತು ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಿಜಯಪುರ ಕೇಳಿ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ತ್ರಿಗುಣಗಳ ಬಗ್ಗೆ ಮಾತನಾಡಲಿದ್ದಾರೆ ಶ್ರೀಮತಿ ಜ್ಯೋತಿ ಯಜುರ್ವೇದಿ.

ಪ್ರತಿಯೊಂದು ಘಟ್ಟದಲ್ಲೂ ಮಹಿಳೆ ತಾನು ಅಬಲೆಯಲ್ಲ ಸಬಲೆ ಎಂಬುದನ್ನು ಸಾಧಿಸಿ ತೋರಿಸಿದ್ದಾಳೆ. ಎಂತಹ ಕೆಲಸವನ್ನೇ ಆಗಲಿ ಸಮರ್ಪಕವಾಗಿ ನಿಭಾಯಿಸುವ ಶಕ್ತಿ ಆಕೆಯದು. ಜಾತಕ ಕುಂಡಲಿಯಲ್ಲಿ ಆಕೆಯ ಶಕ್ತಿಯನ್ನು ವಿಮರ್ಶಿಸುವ ತ್ರಿಗುಣಗಳಿವೆ, ಅವೇನೆಂದು ನೋಡೋಣ. ಪ್ರಕೃತಿಯ ವಿಶೇಷ ಸೃಷ್ಟಿಯೇ ಮಹಿಳೆ. ಆಧುನಿಕ ಯುಗದಲ್ಲಿ ಆಕೆ ತನ್ನನ್ನು ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾಳೆ. ತನ್ನ ಸಾಮರ್ಥ್ಯವನ್ನು ಪ್ರಾಬಲ್ಯವನ್ನು ಮೆರೆದಿದ್ದಾಳೆ. ಒಳಗಿನ ಹಾಗೂ ಹೊರಗಿನ ಕೆಲಸಗಳೆರಡನ್ನೂ ಶ್ರೇಣೀಕರಿಸದೆ ಸಮಾನ ಆಸಕ್ತಿಯಿಂದ ಸಮಾನ ಪ್ರೀತಿಯಲ್ಲಿ ಸಮಾನ ದಕ್ಷತೆಯಲ್ಲಿ ನಿಭಾಯಿಸುವ ಈ ಗುಣವೇ ಸ್ತ್ರೀಯರಲ್ಲಿರುವ ವಿಶಿಷ್ಟತೆ. ಇದಕ್ಕೆಲ್ಲ ಕಾರಣವಾಗಿರುವುದು ಸ್ತ್ರೀಯರಲ್ಲಿರುವ ಮನೋಬಲ. ಮನಸ್ಸೇ ಎಲ್ಲಕ್ಕೂ ಮೂಲ. ಈ ಮನಸ್ಸು ಅತ್ಯಂತ ಸೂಕ್ಷ್ಮ ಹಾಗೂ ಸಮರ್ಥವಾಗಿದ್ದರೆ ಇಡೀ ಪ್ರಪಂಚವನ್ನೇ ಅರಿತು ಅನುಭವಿಸಿ ಆನಂದಿಸಲು ಸಾಧ್ಯ. ಮೇಲ್ನೋಟಕ್ಕೆ ಮಹಿಳೆಯ ಮನಸ್ಸು ಮೃದು ಹಾಗೂ ಕೋಮಲವೆಂದು ಕಂಡುಬಂದರೂ ಆಂತರ್ಯದಲ್ಲಿ ಆಕೆಯ ಸಂಕಲ್ಪ ಶಕ್ತಿ ದೃಢವಾಗಿರುತ್ತದೆ. ಮನಸ್ಸಿನ ಈ ವಿಭಿನ್ನ ಸ್ವಭಾವಕ್ಕೆ ತ್ರಿಗುಣಗಳೇ ಆಧಾರವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೋವಿಶ್ಲೇಷಣತೆಯಲ್ಲಿ ತ್ರಿಗುಣಗಳ ಪಾತ್ರ ದೊಡ್ಡದು. ಅದು ವೈವಿಧ್ಯತೆಯ ರೋಚಕತೆಯನ್ನು ನಿರ್ಣಯಿಸುತ್ತದೆ. ಪಂಚಭೂತ ತತ್ವಗಳು ಒಂದೇ ಆದರೂ ವ್ಯಕ್ತಿಯಿಂದ ವ್ಯಕ್ತಿಯ ದೇಹ ರಚನೆ ಬೇರೆಯಾಗಿರುವಂತೆ ಮಾನಸಿಕ ಗುಣಗಳು ಸಹ ವಿಭಿನ್ನವಾಗಿರುತ್ತವೆ. ತ್ರಿಗುಣಗಳು ಮನಸ್ಸಿನ ಮೂಲಕ ಪ್ರಕಟಗೊಳ್ಳುತ್ತದೆ. ಪೂರ್ವಜನ್ಮದ ಕರ್ಮಾನುಸಾರವಾಗಿ ತ್ರಿಗುಣಗಳು ಪ್ರತಿಯೊಬ್ಬರ ಮನಸ್ಸಿನಾಳದಲ್ಲಿ ಸೂಕ್ತವಾಗಿರುತ್ತದೆ. ನಿರ್ವಹಿಸುವ ಪ್ರತಿಯೊಂದು ಕಾರ್ಯದಲ್ಲೂ ತ್ರಿಗುಣಗಳಾದ ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಗುಣಗಳ ಪ್ರಭಾವವಿರುತ್ತದೆ. ಸ್ತ್ರೀಯು ಕಾರ್ಯಪ್ರವೃತ್ತಳಾದಾಗ ಯಾವ ಗುಣ ಅಧಿಕ ಪ್ರಮಾಣದಲ್ಲಿರುವುದೋ ಆ ಗುಣ ಸ್ವಭಾವವಾಗಿ ಅಭಿವ್ಯಕ್ತವಾಗುತ್ತದೆ. ಹೆಣ್ಣು ತಾಯಿಯಾದಾಗ ಅವಳಲ್ಲಿರುವ ನೈಜ ಮನೋಗುಣ ಜಾಗೃತವಾಗುವುದು. ಮಗುವನ್ನು ಸಾಕಿ ಜವಾಬ್ದಾರಿಯುತ ವ್ಯಕ್ತಿಗಳನ್ನಾಗಿ ಮಾಡುವಲ್ಲಿ ಪುರುಷನಿಗಿಂತ ಸ್ತ್ರೀಯ ಕೈಂಕಾರ್ಯವೇ ಹಿರಿಯದು. ಮಕ್ಕಳನ್ನು ಸಲಹುವಾಗ ಸ್ತ್ರೀಯರಲ್ಲಿ ತ್ರಿಗುಣಗಳು ಯಾವ ರೀತಿ ಸಹಕರಿಸುವವೋ ಎಂಬುದನ್ನು ಅವಲೋಕಿಸೋಣ. ಮೊದಲನೆಯದಾಗಿ ತಾಮಸಿಕ ಗುಣ. ಅಜ್ಞಾನ ಅಂಧಕಾರ ಮತ್ತು ದೃಢತೆ ತಪೋ ತಮೋ ಗುಣದ ಪ್ರಮುಖ ಅಂಶ. ಮೊದಲ ಹಂತದಲ್ಲಿ ಜನಿಸಿದ ಮಗುವಿನ ಬಗ್ಗೆ ಹೆಚ್ಚಿನ ಅರಿವು ಇರುವುದಿಲ್ಲವಾದರೂ ನಂತರದ ದಿನಗಳಲ್ಲಿ ಮಗುವಿನ ಸ್ವಭಾವಕ್ಕೆ ಹೊಂದಿಕೊಳ್ಳುತ್ತಾಳೆ. ಎಂತಹ ಸ್ಥಿತಿಯಲ್ಲಿಯೂ ತನ್ನ ಮಗುವನ್ನು ಬೇಸರವಿಲ್ಲದೆ ಪೊರೆಯುತ್ತಾಳೆ. ಇನ್ನು ಎರಡನೇದು ರಾಜಸಿಕ ಗುಣ. ಎರಡನೇ ಹಂತದಲ್ಲಿ ತಾಯಿಯಲ್ಲಿ ರಜೋಗುಣ ವ್ಯಕ್ತವಾಗುವುದು ಕ್ರಿಯಾಶೀಲತೆ ಇದರ ಪ್ರಮುಖ ಗುಣವಾಗಿರುವುದರಿಂದ ಮಗು ಒಂದು ಹಂತಕ್ಕೆ ಬೆಳೆದರೂ ಅದರ ಬೇಕು ಬೇಡಗಳನ್ನು ಅವಳು ಗೃಹಿಣಿಯಾಗಿರಲಿ ವೃತ್ತಿಪರ ಮಹಿಳೆ ಆಗಿರಲಿ ಪ್ರತಿ ಹಂತದಲ್ಲಿಯೂ ಮಾಡಬೇಕಾದ ಕರ್ತವ್ಯಗಳನ್ನು ಚಾಚು ತಪ್ಪದೆ

0: ನಿಭಾಯಿಸುತ್ತಾಳೆ. ಎಲ್ಲೇ ಇದ್ದರೂ ಅವಳ ಮನಸ್ಸು ಮಗುವಿನ ಬಗ್ಗೆ ಸದಾ ಜಾಗೃತವಾಗಿರುತ್ತದೆ. ಇನ್ನು ಮೂರನೆಯದಾಗಿ ಸಾತ್ವಿಕ ಗುಣ. ಸಾತ್ವಿಕ ಗುಣದ ಸ್ವಭಾವವೇ ಬುದ್ಧಿವಂತಿಕೆ ಮತ್ತು ಹಿಡಿದ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸುವುದೇ ಆಗಿದೆ. ಮಕ್ಕಳು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವ ಜಾಣ್ಮೆ ತಾಯಿಯಲ್ಲಿರುವುದು. ಜಗದ ಒಳಿತು ಕೆಡಕುಗಳೆರಡನ್ನೂ ತೋರಿಸಿ ಆಯ್ಕೆಯ ಮಾರ್ಗ ಮಕ್ಕಳಿಗೇ ಬಿಡುವಳು. ಮಕ್ಕಳು ಜವಾಬ್ದಾರಿಯುತವಾಗಿ ನಡೆದುಕೊಂಡರೆ ತೃಪ್ತಳಾಗುತ್ತಾಳೆ. ತಾಯಿಯಲ್ಲಿನ ಈ ಸತ್ವಗುಣದ ಜಾಗೃತಿ ಮಕ್ಕಳನ್ನು ಉತ್ತಮ ಹಾದಿಗೆ ತಂದು ನಿಲ್ಲಿಸುತ್ತದೆ. ಎಂತಹ ಸನ್ನಿವೇಶದಲ್ಲೂ ಏಕಾಂಕಿಯಾಗಿದ್ದಾಗಲೂ ಮಕ್ಕಳನ್ನು ಸಲಹುವ ಸಾಮರ್ಥ್ಯ ಮಹಿಳೆಯಲ್ಲಿರುತ್ತದೆ. ಜಾತಕದ ಸಹಾಯದಿಂದ ಮನಸ್ಸಿನ ಗುಣ ಮತ್ತು ಭಾವನೆಗಳ ನೈಜ ಸ್ವರೂಪವನ್ನು ತಿಳಿಯಬಹುದಾಗಿದೆ. ಪುರಾಣ ಕಾಲದಲ್ಲೂ ಹೆಣ್ಣಿಗೆ ತನ್ನದೇ ಆದ ಸ್ಥಾನ ದೊರಕಿದೆ. ಇತಿಹಾಸದ ಕಾಲದಲ್ಲಿ ಮಹಿಳೆಯು ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾಳೆ. ಆದರೆ ಇಂದಿನ ವರ್ತಮಾನ ಕಾಲದಲ್ಲಿ ಹೆಣ್ಣಿನ ಸ್ಥಾನಮಾನದಲ್ಲಿ ಪರಿಸ್ಥಿತಿಯ ಬೇರೆಯಾಗಿದೆ ಎಂದು ಭಾವಿಸಲಾಗಿದ್ದು, ಪರಿಸ್ಥಿತಿಯಲ್ಲಿ ವ್ಯತ್ಯಾಸವಾಗಿಲ್ಲ, ಕೇವಲ ಮನಸ್ಥಿತಿಯಲ್ಲಿ ವ್ಯತ್ಯಾಸವಾಗಿದೆ. ಹೀಗಾಗಿ ಮಹಿಳೆಯರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು ಎಂದರು. ಹಿಂದಿನಿಂದಲೂ ಮಹಿಳೆಯರ ಮೇಲೆ ಅಪಚಾರ ಮಾಡಲು ಮುಂದಾದಾಗಲೆಲ್ಲ ಪ್ರತಿಭಟನೆ ನಡೆದಿದೆ. ಆದರೂ ಸಹ ಮಹಿಳೆಯರನ್ನು ಅಗ್ಗವಾಗಿ ಕಾಣುತ್ತಿದ್ದು ಇದು ನಿಲ್ಲಬೇಕು. ಮಹಿಳೆಯು ಸಮಾಜದ ಮುಖಿಯಾಗಿದ್ದಲ್ಲಿ ದೇಶವು ಉತ್ತಮವಾಗುತ್ತದೆ.
1: ಇದುವರೆಗೆ ತ್ರಿಗುಣಗಳ ಬಗ್ಗೆ ಮಾತನಾಡಿದವರು ಶ್ರೀಮತಿ ಜ್ಯೋತಿ ಯಜುರ್ವೇದಿ. ಈಗ ಕೇಳಿ ಶ್ರೀಮತಿ ಕೆ ಸುನಂದಾ ಅವರಿಂದ ಕವನ ವಾಚನ.
2: ಕವನದ ಶೀರ್ಷಿಕೆ ನಾ ಯಾಕ್ ಬ್ಯಾಡ್ ಹೇಳು. ಓ ದೇವ್ರೇ, ಬದುಕಾಕ್ ನನಗ್ ಹಕ್ಕಿಲ್ಲೇನು? ಹೇಳ್ ದೇವ್ರೆ, ನನ್ನ ನೋವಾ ಕೇಳ್ ನೀನು. ಇವರಿಗೆಲ್ಲ ನಾ ಯಾಕ್ ಬ್ಯಾಡ್ ಹೇಳು? ಓ ದೇವ್ರೆ, ಬದುಕಾಕ್ ನನಗ್ ಹಕ್ಕಿಲ್ಲೇನು? ಅಪ್ಪ, ಹೆಣ್ಣು ನಡೀತಿ ಅಂತ ಅವಾಗ ಬೈಬೇಡ ನೋಡು. ಅದಕ್ಕೆ ಕಾರಣ ಅವಳಲ್ಲ, ನೀ ಅನ್ನೋದನ್ನ ಮರಿಬೇಡ. ನಾ ಯಾಕ್ ಬ್ಯಾಡ್ ಹೇಳು? ಅವ್ವ, ನೀನೂ ಒಂದ್ ಹೆಣ್ಣು. ನಿನ್ ಹೊಟ್ಟ್ಯಾಗ ಮೂಡಿದ ನನ್ನ ಚುವುಟ್ ಬೇಡ, ನಿನ್ನ ಕುಡಿನ. ನಾಳೆ ಆಗ್ತೀನಿ ನಿನ್ನ ಕಣ್ಣ. ಓ ದೇವ್ರೆ, ಬದುಕಾಕ್ ನನಗ್ ಹಕ್ಕಿಲ್ಲೇನು? ಅಣ್ಣ, ನಿನಗ ನಾ ಜೋಡಿ ಆಗ್ತಿದ್ನಿ. ನಿನ್ ಏಳ್ಗಿನ ನಾ ಬಯಸ್ತಿದ್ನಿ. ನಿನಗ ರಾಖಿ ಕಟ್ಟಿ ಆರ್ತಿ ಮಾಡ್ತಿದ್ನಿ. ಅಣ್ಣ, ನಿನ್ ಪ್ರೀತಿ ತಂಗಿ ಆಗ್ತಿದ್ನಿ. ನಾ ಯಾಕ್ ಬ್ಯಾಡ್ ಹೇಳು? ಓ ದೇವ್ರೆ, ನನಗ್ ಬದುಕಾಕ್ ಹಕ್ಕಿಲ್ಲೇನು? ಅಜ್ಜ ಅಜ್ಜಿ, ನೀವು ಅನುಭವಿಕರು. ನಾ ಅಂದ್ರ ಯಾಕ್ ಆಗ್ತೀರಿ ಅಂಜುಬರುಕರು? ಹೆಣ್ಣು ಮಕ್ಕಳಂದ್ರ ಎಲ್ಲಾದಕ್ಕೂ ಗಟ್ಟಿಗರು. ಹಿಂದಿನಂಗ ಈಗಿಲ್ಲ ನೋಡ್ರಿ, ನಾ ಯಾಕ್ ಬ್ಯಾಡ್ ಹೇಳ್ರಿ? ಓ ದೇವ್ರೆ, ಬದುಕಾಕ್ ನನಗ್ ಹಕ್ಕಿಲ್ಲೇನು? ನೀ ಯಾರು ಅಂತ ಕೇಳ್ತೀರೇನು? ಭೂಮಿಗ್ ಬರದ ಮಡಿಲಾಗ ಮಡದ ಮಣ್ಣಾದ ಹೆಣ್ಣದನಿ, ಅಶರೀರವಾಣಿ. ನಾ ಯಾಕ್ ಬ್ಯಾಡ್ ಹೇಳ್ರಿ ನಿಮ್ಗೆಲ್ಲ? ನಾ ಯಾಕ್ ಬ್ಯಾಡ್ ಹೇಳ್ರಿ? ಹೇಳ ದೇವ್ರೆ, ನನ್ನ ನೋವ ಕೇಳ ನೀನು. ಇವರಿಗೆಲ್ಲ ನಾ ಯಾಕ್ ಬ್ಯಾಡ್ ಹೇಳು? ಕವನದ ಶೀರ್ಷಿಕೆ ಛಲ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ಕಷ್ಟಪಟ್ಟು ಓದಿ ಈಗ ದಿಟ್ಟ ತನದಿ ಬಾಳ್ತಾಳೆ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ಹೆಣ್ಣು ನಾನು ಎಂಬ ಭಾವ ಅವಳ ಮನದಿ ಕಾಡಲಿಲ್ಲ. ಮಾಡಬಲ್ಲೆ ಎನ್ನುವ ಛಲ ಮನದಾಳದಿ ಹುಟ್ಟಿತಲ್ಲ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ನಡೆವ ಹಾದಿ ಕಲ್ಲು ಮುಳ್ಳು ತಾಕಿ ನೋವು ತಂದಿತಲ್ಲ. ಅಂತ ಗಾಯ ಸಣ್ಣದೆಂದು ಮನಸ್ಸು ರೊಚ್ಚೆ ಹಿಡಿಯಿತಲ್ಲ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ಕಷ್ಟಪಟ್ಟು ಓದಿ ಈಗ ದಿಟ್ಟತನದಿ ಬಾಳ್ತಾಳೆ. ಆಗದೆನ್ನುವ ಅಳುಕು ತಗ್ಗಿ ಧೈರ್ಯದಿಂದ ಮುಂದೆ ನುಗ್ಗಿ ಗೆದ್ದೆ ಗೆಲುವೆ ಎನ್ನುತ್ತಾಳೆ, ಜಯದ ಪಥವ ಮುಟ್ಟುತ್ತಾಳೆ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ಕಷ್ಟಪಟ್ಟು ಓದಿ ಈಗ ದಿಟ್ಟತನದಿ ಬಾಳ್ತಾಳೆ.
1: ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಮತಿ ಜ್ಯೋತಿ ಯಜುರ್ವೇದಿ ಹಾಗೂ ಶ್ರೀಮತಿ ಕೆ ಸುನಂದ. ಕಾರ್ಯಕ್ರಮದ ಸಂಕಲನ ಮಹಾನಂದ ಬೋಳಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ವಿಜಯಪ್ರಕಾಶ್ ವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ನೇಹಿತರೆ, ಸ್ಟುಡಿಯೋ ಸಮಯ 8:44:47. ಇನ್ನು ಮುಂದೆ ವಿಶ್ವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮೀರಾ ಭಜನ್, ಗಾಯಕರು ಡಾಕ್ಟರ್ ಎಸ್ ಜಾನಕಿ.

ಆತ್ಮೀಯರೆ, ವಿಶ್ವಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ಈಗ ತಾನೇ ಮೀರಾ ಭಾಷನ್ ಡಾಕ್ಟರ್ ಎಸ್ ಜಾನಕಿ ಅವರಿಂದ, ಭಕ್ತಿಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಂದ, ಭಾವಗೀತೆಯನ್ನು ಮೇಘನಾ ಕುಲಕರ್ಣಿ ಅವರಿಂದ ಕೇಳುತ್ತಿದ್ದೀರಿ. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 8:58:37 ಆಗ್ತಾಯಿದೆ. ಇನ್ನು ಮುಂದೆ ರೋಜಾ, ಹಿಂದಿ ಚಿತ್ರದ ಗೀತೆ. ಹಾಡಿದ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆ ಎಸ್ ಚಿತ್ರ. ಪಿ ಕೆ ಮಿಶ್ರಾ ಬರೆದ ಹಾಡಿದು, ಎ ಆರ್ ರೆಹಮಾನ್ ಅವರಿಂದ ಸಂಗೀತವಿದೆ.

ಸ್ನೇಹಿತರೆ, ಮಿಶ್ರ ಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡ್ಬಾತಾ ಇದೆ. ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯವನ್ನು ನೋಟ್ ಮಾಡಿಕೊಳ್ಳಿ, 9:04:46. ಇನ್ನು ಮುಂದೆ ಡಾಕ್ಟರ್ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ದೇಶಭಕ್ತಿ ಗೀತೆ.

ಮಿಶ್ರ ಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ವಿಜಯಪುರ ಆಕಾಶವಾಣಿ ಸರಿಯಾಗಿ 9:10 ಮುಂದಿನ ಕಾರ್ಯಕ್ರಮ ದಿಲ್ಲಿ ನಿಲಯದಿಂದ.

ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬಂತು.

ವಿಜಯಪ್ರಕಾಶವಾಣಿ ಸ್ಟುಡಿಯೋ ಸಮಯ 9:45:36 ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ 1972 ತೆರೆಗೆ ಬಂದಂಥ ಚಿತ್ರದ ಕೆಲವು ಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಭಾರತಿ ನಟಿಸಿದ ಹಾಡು

ಸ್ನೇಹಿತರೆ, ಜಗಮೆಚ್ಚಿದ ಮಗ ಚಿತ್ರದ ಗೀತೆಯನ್ನು ಕೇಳಿದ ನಂತರ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದ ಹಾಡನ್ನು ಕೇಳೋಣ, ಜನ್ಮ ರಹಸ್ಯ ಚಿತ್ರಕ್ಕೆಂದು. ಧ್ವನಿಗಳು ಡಾಕ್ಟರ್ ಪಿ ವಿ ಶ್ರೀನಿವಾಸ್, ಡಾಕ್ಟರ್ ಎಸ್ ಜಾನಕಿ.

0: ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರು ನಟಿಸಿದ ಹಾಡಿನ ನಂತರ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಆರತಿಯವರು ನಟಿಸಿದ ಹಾಡುಗಳು.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
0: ಸಿಪಾಯಿ ರಾಮು ಚಿತ್ರಕ್ಕೆಂದು ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಆರ್ ಎನ್ ಜಯಗೋಪಾಲ ಬರೆದ ಹಾಡನ್ನು ಕೇಳುವ.

ಸ್ನೇಹಿತರೆ, 1972 ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಭಲೆ ಹುಚ್ಚ ಚಿತ್ರದ ಒಂದು ಗೀತೆ.

ಚಿತ್ರಗೀತೆಗಳನ್ನು ಕೇಳಿದಿರಿ. ವಿಜಯಪುರ ಆಕಾಶವಾಣಿ ಸರಿಯಾಗಿ 10 ಗಂಟೆಗೆ ಬೆಂಗಳೂರು ನಿಲಯದಿಂದ ಮುಂದಿನ ಕಾರ್ಯಕ್ರಮ.

0: ಕಾರ್ತಿಕ್ ಮಂಜರಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಭಾಗ್ಯದ ಬಳೆಗಾರ ಚಿತ್ರಕ್ಕಾಗಿ ಅಳವಡಿಸಲಾಗಿತ್ತು. ಈ ಗೀತೆಯನ್ನು ಕೇಳಿ ಬಂದೆವು. ರಾಗ ಸಂಯೋಜಕರು ಇಳಯರಾಜ. ಆಕಾಶವಾಣಿ ಬೆಂಗಳೂರು ಗಾನಗಂಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 10 ಗಂಟೆ ಆಗಿದೆ. ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ನಂತರ ಗಾನಗಂಗೆ ಮುಂದುವರಿಯುವುದು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಹಾಡು ಅನ್ನೋದ್ರ ಬಗ್ಗೆ ವಿಷಯ ಸಾಕ್ತಾ ಇದೆ. ಮಾತಾಡಿದ್ರೆ ಸಾಕು, ಹಾಡು ಯಾಕೆ ಬೇಕು ಅನ್ಸುತ್ತೆ ಅಲ್ವಾ? ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಮಾತಿನ ಸಂವಹನ ಸಾಕು. ಹಾಡೆಲ್ಲ ಯಾಕೆ ಬೇಕು ಅಂತ ಕೇಳಿದ್ರೆ, ಕವಿ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಒಂದು ಕವನದಲ್ಲಿ ಹಾಡು ಅಂದರೆ ಮಾತು ಒರಟಾದಾಗ ಎದೆಯ ಭಾವನೆ ಹೊಮ್ಮುವ ಯಾನ ಹಾಡು ಅಂತ ತಿಳಿಸಿದ್ದಾರೆ. ಮಾತು ಒರಟಾದರೆ ಅದಕ್ಕೆ ರಾಗ ತಾಳ ಲಯ ಇರೋದಿಲ್ಲ. ಅದೇ ರಾಗ ತಾಳ ಲಯ ಇರೋದು ಹಾಡಿಗಾಗಿ, ಹಾಡಿನಲ್ಲಿ ಆ ಹಾಡಿನಲ್ಲಿ ನಾವು ವಿಚಾರಗಳನ್ನ ತಿಳಿಸಿದಾಗ ಹೃದಯಕ್ಕೆ ತಟ್ಟಬಹುದು. ಈ ಹಾಡಿನಲ್ಲಿ ರಾಗ ತಾಳ ಲಯ ಸಾಹಿತ್ಯ ಎಲ್ಲದೂ ಕ್ರಮಬದ್ಧ ಆಗಿರುತ್ತೆ. ಹಾಡುಗಾರನ ಹೃದಯದಿಂದ ಕೇಳುಗರ ಹೃದಯವನ್ನು ತಲುಪತ್ತೆ. ಮಾತು ಬರೀ ಕಿವಿಗೆ ತಲುಪುತ್ತೆ, ಅದೇ ಹಾಡು ಮನಸ್ಸು ಹೃದಯವನ್ನು ತಲುಪತ್ತೆ. ಹಾಡಿಗೆ ನಾದ ಬೇಕು, ನಾದವು ನಾಭಿಯಿಂದ ಹುಟ್ಟತ್ತೆ. ಈ ಹಾಡು ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ, ದೇಹದ ತ್ರಿದೋಷಗಳಾದ ವಾತ ಪಿತ್ತ ಮತ್ತು ಕಫ ನಾದೋತ್ಪತ್ತಿ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ನಾದೋತ್ಪತ್ತಿ ಹೇಗಾಗತ್ತೆ ಅಂದರೆ, ಇದರ ಕ್ರಿಯೆಯನ್ನು ದೈವಾಂಶ ಸಂಭೂತರಾದ ತ್ಯಾಗರಾಜರು ಶೋಭಿಲು ಸಪ್ತಸ್ವರ ಕೀರ್ತನೆಯಲ್ಲಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಶರೀರದಲ್ಲಿನ ಆತ್ಮನಿಂದ ಬೋಧಿಸಲ್ಪಟ್ಟ ಮನಸ್ಸು ದೇಹದ ಅಗ್ನಿಯನ್ನು ಸ್ಪರ್ಶಿಸಿ ಅಗ್ನಿಯಿಂದ ಗಾಳಿಗೆ ಪ್ರೇರಣೆಯಾಗತ್ತೆ. ಆಗ ಬ್ರಹ್ಮಗ್ರಂಥಿಯಲ್ಲಿರುವ ನಾದ ಊರ್ಧ್ವಗಾಮಿಯಾಗಿ ನಾಭಿ, ಹೃದಯ, ಕಂಠ, ನಾಲಿಗೆ ಮೂಲಕ ತಲೆಯವರೆಗೂ ನೇರವಾಗಿ ಸಂಚರಿಸಿ ಮುಖದಿಂದ ಹೊರಬರುತ್ತೆ. ಶಾಸ್ತ್ರೋಕ್ತವಾಗಿ ಹಾಡುಗಳ ಅಭ್ಯಾಸದಿಂದ ಶರೀರದ ಮೇಲೆ ಪರಿಣಾಮವಾಗಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ವೃದ್ಧಿಯಾಗತ್ತೆ. ಹಿರಿಯರಿರುವಂಥ ಮನೆಗಳಲ್ಲಿ ಹಾಡುಗಳ ಅಭ್ಯಾಸ ಇದ್ದೇ ಇರುತ್ತೆ.

ಶಂಕರ್ ಮಹದೇವನ್ ಹಾಗೂ ವಿದ್ಯಾಲಕ್ಷ್ಮಿಯವರ ಯುಗಳ ಧ್ವನಿಯಲ್ಲಿ ಚಮ್ಕಾಯಿಸಿ ಚಿಂದಿ ಉಡಾಯಿಸಿ ಚಿತ್ರದ ಗೀತೆನ ಕೇಳಿ ಬಂದ್ವಿ. ಈ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಹಾಗೂ ರಾಗ ಸಂಯೋಜನೆ ಮಸ್ ಬಾಲಾಜಿಯವರದಾಗಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗ್ತಿರೋ ಗಾನಗಂಗೆ ಕಾರ್ಯಕ್ರಮದಲ್ಲಿ ಇಂದು ಹಾಡುಗಳ ಬಗ್ಗೆ ವಿಷಯ ಸಾಗ್ತಾ ಇತ್ತು. ಜನಪದ ಹಾಡುಗಳು ಹಳ್ಳಿಯ ಜನರ ಬಾಯಿಂದ ಬಾಯಿಗೆ ಹರಿದು ಬಂದು ದೈನಂದಿನ ಜೀವನ, ಸಂಸ್ಕೃತಿ, ಭಾವನೆಗಳನ್ನ ಸರಳವಾಗಿ ತಿಳಿಸುತ್ತೆ. ಜನಪದ ಹಾಡುಗಳಲ್ಲಿ ಕೃಷಿ, ಪ್ರೇಮ, ಭಕ್ತಿ ಮತ್ತು ಕೌಟುಂಬಿಕ ಸಂಬಂಧಗಳ ಇವುಗಳ ಬಗ್ಗೆ ಕೇಳಬಹುದು. ಈ ಹಾಡುಗಳನ್ನ ಇಂಥವರೇ ಬರೆದಿದ್ದಾರೆ ಅಂತ ಕವಿ ಹೆಸರು ಇರಲ್ಲ, ಅದಕ್ಕೆ ಇದನ್ನು ಜನಪದ ಹಾಡು ಅಂತ ಕರೀತಾರೆ. ಜನಪದ ಹಾಡುಗಳಲ್ಲೂ ಅನೇಕ ವಿಧಗಳಿದೆ. ಕೃಷಿ ಹಾಡುಗಳು, ನೇಗಿಲ ಯೋಗಿ ಹಾಡುಗಳು, ನಾಟಿ ಮಾಡುವಾಗ, ಕೊಯ್ಲು ಮಾಡುವಾಗ, ಬೀಜ ಬಿತ್ತನೆ ಮಾಡುವಾಗ, ಸುಗ್ಗಿ ಹಾಡುಗಳು, ಹೀಗೆ ಇನ್ನೂ ಅನೇಕ ಹಾಡುಗಳನ್ನ ಕಾಣಬಹುದು. ತಾಯಿ ಮಗುವನ್ನ ಮಲಗಿಸೋಕೆ ಪ್ರೀತಿಯಿಂದ ಹಾಡೋ ಅಂಥ ಲಾಲಿ ಹಾಡುಗಳು, ಜೋಗುಳದ ಹಾಡುಗಳು ಅನೇಕ ಇದೆ. ಮಹಿಳೆಯರು ಧಾನ್ಯ ಬೀಸುವಾಗ ದಿನನಿತ್ಯದ ಕಷ್ಟ ಸಂತೋಷಗಳನ್ನ ವರ್ಣಿಸೋ ಬೀಸೋಕಲ್ಲಿನ ಪದಗಳು, ಮನೆಯ ದಿನನಿತ್ಯದ ಮನೆ ಕೆಲಸಗಳ ಜೊತೆ ಜನಪದ ಹಾಡುಗಳನ್ನ ಹಾಡ್ತಾ ಮೈ ಮನಸ್ಸನ್ನು ಹಗರ ಮಾಡ್ಕೋತಾರೆ. ಕಥನ ಗೀತೆಗಳು, ಸೋಬಾನೆ ಪದಗಳು, ಇನ್ನೂ ಅನೇಕ ಶುಭ ಸಮಾರಂಭಗಳಲ್ಲಿ ಹಾಡೋ ಅಂಥ ಜನಪದ ಹಾಡುಗಳನ್ನ ಕೇಳಬಹುದು. ಹಿರಿಯರ ಅನುಭವ, ನೀತಿ, ಸಮಾಜದ ಒಗ್ಗಟ್ಟು, ಹಳ್ಳಿಯ ನೈಜ ಚಿತ್ರಣ, ಹಬ್ಬ ಹರಿದಿನಗಳು, ಸಾಮಾನ್ಯ ಗ್ರಾಮೀಣ ಭಾಷೆ ಮತ್ತು ಲಯಬದ್ಧ ಶೈಲಿಯನ್ನು ಈ ಜನಪದ ಹಾಡುಗಳಲ್ಲಿ ಕೇಳಬಹುದು. ಜನಪದ ಹಾಡುಗಳು ನಮ್ಮ ಸಂಸ್ಕೃತಿಯ ತಳಹದಿಯಾಗಿದ್ದು ನಮ್ಮ ಬದುಕಿನ ಪ್ರತಿ ಹಂತಕ್ಕೂ ಮಾರ್ಗದರ್ಶನ ನೀಡುತ್ತೆ. ಇಂತಹ ಜನಪದ ಹಾಡುಗಳು ನಮ್ಮ ಆಕಾಶವಾಣಿ ಕೇಂದ್ರದಿಂದ ಪ್ರತಿದಿನ ಸಂಜೆ ಪ್ರಸಾರವಾಗುತ್ತೆ.

ಕುನಲ್ ಗಾಂಜವಲ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಯಲ್ಲಿದ್ದ ಎಸ್ ನಾರಾಯಣ್ ರವರೇ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದಂತಹ ಚೆಲ್ಲಿದರು ಸಂಪಿಗೆಯ ಚಿತ್ರದ ಗೀತೆಯನ್ನ ಕೇಳಿ ಬಂದ್ವಿ. ಭಾವಗೀತೆಗಳು ಕನ್ನಡ ಸಾಹಿತ್ಯದ ವಿಶಿಷ್ಟ ಪ್ರಕಾರಗಳಾಗಿದೆ. ಈ ಗೀತೆಗಳು ಪ್ರೇಮ, ಪ್ರಕೃತಿ ಮತ್ತು ಜೀವನದ ತತ್ವಗಳನ್ನ ಒಳಗೊಂಡಿದೆ. 19ನೇ ಶತಮಾನದ ಕೊನೆಯಲ್ಲಿ ಭಾರತದಾದ್ಯಂತ ಬೀಸಿದಂತಹ ಪುನರುಜ್ಜೀವನದ ಗಾಳಿಯಲ್ಲಿ ಕನ್ನಡ ಕೂಡ ತನ್ನ ಹೊಸತನ ಕಂಡುಕೊಂಡು ಸೃಷ್ಟಿಸತೊಡಗಿದಂತಹ ನವೋದಯ ಕಾವ್ಯ ಪ್ರಕಾರವನ್ನು ನಿರ್ದೇಶಿಸಲು ಹುಟ್ಟುಕೊಂಡಂತಹ ಪದಗಳೇ ಕನ್ನಡದ ಪದಗಳೇ ಭಾವಗೀತೆ. ಪ್ರಕೃತಿಯ ಒಂದು ರಮ್ಯ ವಿವರ, ಅಪೂರ್ವವಾಗಿ ಮೂಡಿಬರುವ ಒಂದು ವಿಚಾರ, ಮನುಷ್ಯ ಜೀವನದ ಒಂದು ಸಣ್ಣ ಘಟನೆ, ಯಾವುದೇ ಆದರೂ ಕೇಂದ್ರ ಬಿಂದುವಾಗಿ ಕವಿಯ ಭಾವದಲ್ಲಿ ಹೊಮ್ಮಿ ಕಾವ್ಯಗಳಾಗಿ ಹೊರಬರೋದೇ ಭಾವಗೀತೆ. ದರಾ ಬೇಂದ್ರೆಯವರು, ರಾಷ್ಟ್ರಕವಿ ಕುವೆಂಪು, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು, ಜಿ ಎಸ್ ಶಿವರುದ್ರಪ್ಪನವರು, ಕೆ ಎಸ್ ನರಸಿಂಹಸ್ವಾಮಿಯವರು, ದೊಡ್ರಂಗೇಗೌಡರು, ಬಿ ಆರ್ ಲಕ್ಷ್ಮಣರಾವ್, ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು, ಕೆ ಎಸ್ ನಿಸಾರ್ ಅಹಮದ್ರವರು, ಇನ್ನೂ ಅನೇಕ ಕವಿಗಳು ಭಾವಗೀತೆಯ ಲೋಕವನ್ನು ತಮ್ಮ ಕಾವ್ಯದಿಂದ ಪ್ರಸಿದ್ಧಿಗೊಳಿಸಿದ್ದಾರೆ. ಅನೇಕ ಭಾವಗೀತೆಗಳನ್ನ ಚಲನಚಿತ್ರ ಸಂಗೀತಕ್ಕೂ ಅಳವಡಿಸಲಾಗಿದೆ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಅಪರಂಜಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿ ಬಂದ್ವಿ. ಈ ಗೀತೆಗೆ ಸಾಹಿತ್ಯ ವಿಜಯನರಸಿಂಹ, ಸಂಗೀತ ಎಂ ರಂಗರಾವ್ ಅವರದಾಗಿತ್ತು. ಇಂದಿನ ಗಾನಗಂಗೆಯಲ್ಲಿ ಹಾಡುಗಳ ಬಗ್ಗೆ ತಿಳ್ಕೊಂತಿದ್ವಿ. ವಚನಗಳು ಕೂಡ ಹಾಡುಗಳ ಪ್ರಕಾರಗಳಲ್ಲಿ ಒಂದು ಅಂತ ನಮಗೆ ಗೊತ್ತು. ವಚನಗಳಿಗೆ ಸಂಗೀತ ಅಳವಡಿಸಿದಾಗ ಭಕ್ತಿಗೀತೆಗಳಾಗಿ ಮೂಡಿ ಲೌಕಿಕ ಪ್ರಪಂಚದಿಂದ ಆಧ್ಯಾತ್ಮದೆಡೆಗೆ ಕರೆದೊಯ್ಯುತ್ತೆ. ವಚನಗಳು 12ನೇ ಶತಮಾನದ ಶರಣರ ಅನುಭವ, ಭಕ್ತಿ ಮತ್ತು ಸಾಮಾಜಿಕ ಕ್ರಾಂತಿಯ ಅಕ್ಷರ ರೂಪಗಳಾಗಿದೆ. ವಚನಗಳಲ್ಲಿ ನೈಜ ಭಕ್ತಿ, ಕಾಯಕವೇ ಕೈಲಾಸ, ಸಾಮಾಜಿಕ ಸಮಾನತೆ, ಅಂತರಂಗ ಬಹಿರಂಗ ಶುದ್ಧಿ, ಮೌಢ್ಯ ವಿರೋಧ ಇವುಗಳನ್ನ ಕಾಣಬಹುದು. ಬಸವಣ್ಣನವರು, ಅಕ್ಕಮಹಾದೇವಿಯವರು, ಅಲ್ಲಮಪ್ರಭು, ಜೇಡರದಾಸಿಮಯ್ಯ, ಇನ್ನೂ ಅನೇಕರು ನಮ್ಮ ಕನ್ನಡ ಸಾಹಿತ್ಯವನ್ನು ವಚನಗಳಿಂದ ಶ್ರೀಮಂತಗೊಳಿಸಿದ್ದಾರೆ. ಇಂತಹ ಶ್ರೀಮಂತ ಕನ್ನಡ ಸಾಹಿತ್ಯವನ್ನು ಪ್ರಸಿದ್ಧ ಗಾಯಕರು ಹಾಡಿ ಎಲ್ಲರ ಹೃದಯವನ್ನು ತಲುಪಿಸಿ

ಭಾಗ್ಯಜ್ಯೋತಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ಬಂದ್ವಿ. ಪಿಬಿ ಶ್ರೀನಿವಾಸ್ ಹಾಗೂ ರವಿಯವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಚಿ ಉದಯಶಂಕರ್ ಹಾಗೂ ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದಾಗಿತ್ತು. ದಾಸ ಸಾಹಿತ್ಯವು 15ನೇ ಶತಮಾನದಲ್ಲಿ ಕನ್ನಡ ಭಕ್ತಿ ಸಾಹಿತ್ಯದ ಅವಿಭಾಜ್ಯ ಅಂಗವಾಗಿ ಜನಿಸ್ತು. ಈ ದಾಸ ಸಾಹಿತ್ಯ ಕೂಡ ಹಾಡುಗಳ ಪ್ರಕಾರಗಳಲ್ಲಿ ಒಂದಾಗಿದೆ. ಹರಿದಾಸರು ವಿಷ್ಣುವಿನ ಭಕ್ತಿ ಸಮಾಜ ಸುಧಾರಣೆಯಲ್ಲಿ ಹಾಡುಗಳನ್ನ ರಚಿಸಿ ಅವರೇ ಗೆಜ್ಜೆ ಕಟ್ಟಿ ತಾಳ ಹಿಡಿದು ರಾಗಗಳನ್ನ ಸಂಯೋಜಿಸಿ ಕಾಲ್ನಡಿಗೆಗಳಲ್ಲಿ ಕೇರಿ ಕೇರಿಗಳನ್ನ ಸಂಚರಿಸಿಬಿಟ್ಟು ದೈವಾಂಶ ಸಂಭೂತರಾಗಿ ಪರಮಾತ್ಮನೆಡೆಗೆ ಎಲ್ಲರನ್ನ ತಮ್ಮ ಹಾಡುಗಳ ಮೂಲಕ ಕರೆದೊಯ್ತಿದ್ರು. ದಾಸ ಸಾಹಿತ್ಯದಲ್ಲಿ ಸರಳ ಕನ್ನಡ, ವೇದಾಂತ, ಸನ್ಮಾರ್ಗದ ಬೋಧನೆ, ಸಮಾಜದಲ್ಲಿನ ಮೂಢ ನಂಬಿಕೆಗಳ ಖಂಡನೆ, ಭಕ್ತಿ ಚಳುವಳಿ ಹಾಗೂ ವಿಷ್ಣುವಿನ ಅವತಾರಗಳ, ವಿಶೇಷವಾಗಿ ವಿಠಲನ ಆರಾಧನೆಯನ್ನ ಕೇಳಬಹುದು. ಶ್ರೀಪಾದರಾಜರು, ವ್ಯಾಸರಾಜರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಇನ್ನೂ ಅನೇಕರು ದಾಸಶ್ರೇಷ್ಠರುಗಳು ಇದ್ದಾರೆ. ದಾಸ ಸಾಹಿತ್ಯದಲ್ಲಿ ಸುಳಾದಿ, ಉಗಾಭೋಗ, ಕೀರ್ತನೆಗಳು, ಮುಂಡಿಗೆಗಳು ಇಂತಹ ಸಾಹಿತ್ಯವನ್ನು ನಾವು ಕಾಣಬಹುದು. ನಮ್ಮ ಆಕಾಶ

ಸಂಗೀತವಾಣಿಯಂದು ಹಾಡುಗಳ ಸುರಿಮಳೆಯನ್ನೇ ಪ್ರಸಾರ ಮಾಡ್ತೀವಿ. ಎಲ್ಲ ಸುಮಧುರ ಹಾಡುಗಳೊಂದಿಗೆ ಚೆಂದದ ಕಾರ್ಯಕ್ರಮಗಳು ಕೂಡ ಬಿತ್ತರವಾಗುತ್ತೆ. ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಹಾಡುಗಳ ಬಗ್ಗೆ ತಿಳ್ಕೊಂಡ್ವಿ. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಮುಂದಿನ ಗೀತೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಯಲ್ಲಿ ಜೂಲಿ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಕೇಳೋಣ.

ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಆನ್ ಈವ್ನಿಂಗ್ ಇನ್ ಪ್ಯಾರಿಸ್ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಹಜರತ್ ಜೈಪುರಿ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಇಂದಿವರವರ ಸಾಹಿತ್ಯವಿರುವ ರಾಗ ಸಂಯೋಜನೆ ಕಲ್ಯಾಣ್ಜಿಯವರದಾಗಿರುವ ಧರ್ಮಾತ್ಮ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಮುಕೇಶ್ ಹಾಗೂ ಕಂಚನ್.

ಮಂಗೇಶ್ಕರ್ ಅವರ ಯುಗಳ ಧ್ವನಿಯಲ್ಲಿ ದೋ ಝೂಟ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಎಂ ಜಿ ಹಶ್ಮತ್, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11 ಗಂಟೆಯಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅಶ್ವಮೇಧ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ದೊಡ್ಡರಂಗೇಗೌಡರು, ರಾಗ ಸಂಯೋಜನೆ ಸಂಗೀತ ರಾಜ ಅವರದಾಗಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜರವರ ಯುಗಳ ಧ್ವನಿಯಲ್ಲಿ ಕಲಿಯುಗ ಕೃಷ್ಣ ಚಿತ್ರದಿಂದ ಆಯ್ದ ಗೀತೆ

ಹಂಸಲೇಖಾವರ ಸಂಗೀತ ಹಾಗೂ ಸಾಹಿತ್ಯವಿರುವ ಕೆಂಪು ಗುಲಾಬಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಕೆ ಜೆ ಜೇಸುದಾಸ್ ಹಾಗೂ ಸ್ವರ್ಣಲತಾ ಅವರು.

ವಿ ಮನೋಹರ್ ಅವರ ಸಾಹಿತ್ಯವಿರುವ, ಶಂಕರ್ ಹಾಗೂ ಗಣೇಶ್ ಅವರ ರಾಗ ಸಂಯೋಜನೆ ಇರುವ ಕಿಲಾಡಿ ತಾತ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪಿ ಸುಶೀಲಾ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಯಲ್ಲಿ ಮಹೇಶ್ವರ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯಾನಂದ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಕೆಎಸ್ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮತ್ಸರ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ದೊಡ್ಡರಂಗೇಗೌಡ ಅವರದಾಗಿದೆ, ರಾಗ ಸಂಯೋಜನೆ ಸಂಗೀತ ರಾಜಾ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟಲ್ಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಪತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಸವಿನೆನಪು ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಹುಬ್ಬಳ್ಳಿ ಐಟಿ ಪಾರ್ಕ್ 5.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನುಷ್ಠಾನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. 2025-26 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕಿಯೋನಿಕ್ಸ್ ಮೂಲಕ ಮಂಗಳೂರು, ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿತ್ತು. ಬೆಂಗಳೂರು ಮಡಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಅಧಿಕೃತ ಘೋಷಣೆಯಾಗಿದೆ. ರೈಲ್ವೆ ಖಾತೆ ಸಚಿವರಾದ ಅಶ್ವಿನಿ ವೈಷ್ಣವ್ ತಮಗೆ ಬರೆದ ಪತ್ರದಲ್ಲಿ ರೈಲು ವಿಸ್ತರಣೆ ಆದೇಶದ ಬಗ್ಗೆ ಘೋಷಿಸಿದ್ದಾರೆ ಎಂದು ಉಡುಪಿ ಚಿಕ್ಕಮಗಳೂರು ಕಾರವಾರ ಮೂಲಕ ಮಡಗಾಂವ್ ತನಕ ಸಾಗಲಿರುವ ರೈಲಿಗೆ ಕುಂದಾಪುರದಲ್ಲಿ ನಿಲುಗಡೆ ಭಾಗ್ಯ ದೊರೆತಿದೆ ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಸಂಸದರು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ರೈಲು ಸೇವೆ ವಿಸ್ತರಣೆಯು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಿದೆ ಎಂದಿರುವ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 4x400 meter ಮಹಿಳಾ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶ ಹಾಗೂ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದ

0: ಕನ್ನಡತಿ ಪೂವಮ್ಮ ಅವರಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಜಾಮೀನುರಹಿತ ಸಾಲ ಸೌಲಭ್ಯವು ಕೋಟ್ಯಂತರ ಸೂಕ್ಷ್ಮ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಯೊಳಗೆ ತಂದಿದೆ. ಇದರಲ್ಲಿ 68% ಸಾಲಗಳು ಮಹಿಳೆಯರಿಗೆ ಹಾಗೂ 51% ಸಾಲಗಳು ಪರಿಶಿಷ್ಟ ಜಾತಿ ವರ್ಗ ಹಾಗೂ ಹಿಂದುಳಿದ ಸಮುದಾಯ ವರ್ಗದವರಿಗೆ ಲಭ್ಯವಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆ ಪ್ರಕಾರ ಮುದ್ರಾ ಯೋಜನೆ 2015 ಮತ್ತು 2018 ನಡುವೆ 1,12,00,000 ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹುದೊಡ್ಡ ಆಸರೆಯಾಗಿದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಪಡೆದಿರುವ ಹುಬ್ಬಳ್ಳಿಯ ಅಂಬಿಕಾ ನಾಯಕ್ ಡಿಜಿಟಲ್ ಪಾವತಿ ವ್ಯವಸ್ಥೆ ಮೂಲಕ ವ್ಯಾಪಾರ ನಡೆಸುತ್ತಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಪಿಎಂ ಸ್ವನಿಧಿಯಿಂದ ತಗೊಂಡಿದ್ರಿ ದುಡ್ಡು. ಕೋವಿಡ್ ನಾಗಿದ್ದಾಗ 10,000 ರೂಪಾಯಿ ತಗೊಂಡಿದ್ರಿ, ಅದಾದ್ಮೇಲೆ ಮತ್ತೆ 25,000 ರೂಪಾಯಿ ಕೊಟ್ಟಾರ್ರಿ. ಆಮೇಲೆ ನಮ್ಮನ್ನು ಒಮ್ಮೆ ಸಾಲ ಇಲ್ಲ ಇದ್ದಾಗ ಅವಾಗ ದುಡ್ಡು ತಗೊಳಕ್ ಆಗ್ಲಾರ್ದಾಗ ಈ ದುಡ್ಡು ಬಹಳ ಹೆಲ್ಪ್ ಆಗೈತ್ರಿ. ಅಂದ್ರೆ ಸಾಮಾನು ಹಾಕಕ್ಕೆ ದುಡ್ಡು ಇದ್ದಿದ್ದಿಲ್ಲ, ಅವಾಗ ಈ ದುಡ್ಡು ತಗೊಂಡ ಮೇಲೆ ನಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ. ನಮ್ಗಷ್ಟೇ ಅಲ್ಲ, ಬೇರೆ ಬೇರೆ ವ್ಯಾಪಾರಸ್ಥರಿಗೆ ಬಹಳ ಹೆಲ್ಪ್ ಆಗಿದೆ. ಫಸ್ಟ್ 10,000 ತಗೊಂಡಿದ್ವಿ, ಅದೀಗ ಕ್ಲಿಯರ್ ಆಯ್ತು. ಸೆಕೆಂಡ್ ಕಂತಿಂದ ಮತ್ತೆ 25,000 ರೂಪಾಯಿ ಕೊಟ್ಟಿದ್ದಾರೆ, ಅದು ಈಗ ಅರ್ಧ ಕ್ಲಿಯರ್ ಆಗಿ ಬಂದಿದೆ. ಇದಾದ್ಮೇಲೆ ಮತ್ತೆ 1,00,000 ರೂಪಾಯಿ ಬರುತ್ತೆ. ಆಮೇಲೆ ಇದು ಫೋನ್ ಪೇ ನಾವು ಹೆಂಗಿಂಗ್ ಮಾಡ್ಕೊಂಡು ಹೋಗ್ತಿವಿ, ಅವರು ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆಲ್ಲ ಬಹಳ ಅನುಕೂಲವಾಗಿದೆ. ನಮ್ ಕಡೆಯಿಂದ ಪಿಎಂ ಸ್ವನಿಧಿ ಲಾಂಚ್ ಮಾಡಿದವರಿಗೆ, ಸರ್ಕಾರಕ್ಕೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು.
0: ಬೆಳಗಾವಿಯ ಮಹಾತ್ಮ ಗಾಂಧಿ ಭವನದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ಆಯೋಜಿತ ಸಾಮಾಜಿಕ ಹೊಣೆಗಾರಿಕೆ ಶಿಬಿರ ಹಾಗೂ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ದಿವ್ಯಾಂಗರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳನ್ನು ಸಂಸದ ಜಗದೀಶ್ ಶೆಟ್ಟರ್ ವಿತರಿಸಿದರು. ಜಿಲ್ಲೆಯ 3,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಶ್ರವಣ ಸಾಧನ, ತ್ರಿಚಕ್ರ ವಾಹನ, ಕೃತಕ ಅಂಗಗಳು, ಬ್ರೈಲ್ ಸ್ಲೇಟ್, ಸ್ಮಾರ್ಟ್ಫೋನ್ ಸೇರಿದಂತೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. 29ನೇ ಆವೃತ್ತಿಯ ಬೆಂಗಳೂರು ಟೆಕ್ ಸಮಿಟ್ ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ 17-19 ನಡೆಯಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಇಂದು ಅಂತಾರಾಷ್ಟೀಯ ಭಾಷಾಂತರ ದಿನ. ದೇಶಗಳ ನಡುವೆ ಪರಸ್ಪರ ಸಂಪರ್ಕ ಹಾಗೂ ಜಾಗತಿಕ ಶಾಂತಿಗಾಗಿ ಭಾಷಾಂತರದ ಮಹತ್ವ ಹಾಗೂ ಭಾಷಾ ಪಂಡಿತರು ಭಾಷಾಂತಕರ ಕೊಡುಗೆಯನ್ನು ಈ ದಿನದಂದು ಸ್ಮರಿಸಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ಸೋಮೇಶ್ ಉಪ್ಪಾರ್.
3: ನಮಸ್ಕಾರ ಕೇಳುಗರೆ, ಮಾತುಕತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಈ ಬಾರಿಯ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಂತಹ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿಯವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಅಮ್ಮ.
4: ನಮಸ್ಕಾರ.
3: ನಿಮ್ಮ ಹೆಸರು ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಾಗೆ ತುಂಬಾ ಜನಪ್ರಿಯ ಆಯ್ತು. ಹಾಗೆ ನೋಡಿದ್ರೆ ತುಂಬಾ ತಡವಾಗಿಯೂ ಸಹಿತ ಪ್ರಶಸ್ತಿ ಬಂದಿದೆ ಅನ್ನೋದು ಖೇದವೂ ನಮಗಿದೆ.
4: ಹೌದು ಸರ್.
3: ನಿಮ್ಮ ಕಲಾ ಸೇವೆಗೆ ಬರಬೇಕಾಗಿರ್ತಕ್ಕಂತ ಪ್ರಶಸ್ತಿ ತಡವಾಗಿ ಬಂದಿದೆ, ಆ ಬಗ್ಗೆ ನಮಗೂ ಒಂದಿಷ್ಟು ಖೇದವೂ ಇದೆ. ಆದ್ರೂ ಖುಷಿಯಾಗಿದೆ ಅಮ್ಮ. ಇವತ್ತು ನಮ್ಮ ಕೇಳುಗರಿಗೆ ನಿಮ್ಮ ರಂಗ ಸೇವೆಯ, ನಿಮ್ಮ ರಂಗ ಪಯಣದ, ನಿಮ್ಮ ಜೀವನದ ಪ್ರಯಾಣದಲ್ಲಿ ಈ ರಂಗ ಸೇವೆಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಬೇಕು. ನನಗೆ ಮೊದಲನೇದಾಗಿ ನಿಮ್ಮ ಕೌಟುಂಬಿಕ ಹಿನ್ನೆಲೆ ಅಂದ್ರೆ ಆ ಕಾಲಘಟ್ಟದಲ್ಲಿ ರಂಗಭೂಮಿಗೆ ಬರೋದಕ್ಕೆ ಯಾವ ವಾತಾವರಣ ಇತ್ತು, ಹೇಗೆ ಪ್ರೇರಣೆ ಆಯ್ತು ಅಂತ.
4: ತುಂಬಾ ಕಷ್ಟ ವಾತಾವರಣ ಇತ್ತು ಆವಾಗ. ನಮ್ಮಮ್ಮಗೆ, ನಾವು ಇಬ್ಬರು ಹೆಣ್ಮಕ್ಳು, ಅಕ್ಕ ನಾನು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅವಳು 7ನೇ ತರಗತಿ ಓದ್ತಾ ಇದ್ಲು, ನಾನು 4ನೇ ತರಗತಿ ಓದ್ತಾ ಇದ್ದೆ.

0: ಅವಳು ಹಂಗೆ ಹಿಂಗೆ ಹಳ್ಳಿಗಳಲ್ಲಿ ಡ್ರಾಮಾಗಳು ಡ್ಯಾನ್ಸ್ಗಳು ಪಾತ್ರ ಗೀತ್ರ ಮಾಡ್ತಿದ್ಲು. ಅವಳು ಹಿಂದೆ ನಾನು ಕೂಡ ಶುರು ಮಾಡ್ಕೊಂಡ್ಬಿಟ್ಟೆ. ನಾಲ್ಕನೇ ಕ್ಲಾಸಿಗೆ ಓದು ಸ್ಟಾಪ್ ಮಾಡಿ ನಾವಳಿಗೆ ನಮ್ಮ ಅಕ್ಕರ ಜೊತೆ ನಾನು ಹೊಂಟುಬಿಟ್ಟೆ ಸರ್.
1: ಸೊ ಅಂದ್ರೆ ನಿಮ್ಮ ಕೂಡ್ಲಿಗೆಯ ಪರಿಸರನೇ ಹೆಚ್ಚು ಅವಕಾಶಗಳನ್ನು ದೊರಕಿಸಿಕೊಟ್ಟಿದೆ. ತುಂಬಾ ಮಹಿಳೆಯರು ರಂಗಭೂಮಿಗೆ ಆ ಕಾಲಘಟ್ಟದಲ್ಲಿ ಪ್ರವೇಶ ಮಾಡಿದ್ರು ಕೂಡ.
0: ಹೌದು ಸರ್.
1: ಸೊ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಪ್ರಯಾಣ ಮುಂದೆ ಹೇಗ್ ಸಾಗಿತು? ಇದನ್ನೇ ವೃತ್ತಿಯನ್ನಾಗಿಸ್ಕೊಳ್ಬೇಕು ಅನ್ನುವಂತ ಬಾರ್ಯತೆಗಳು ಏನ್ ಬಂತು ಅಂತ?
0: ಅಯ್ಯೋ ಕಷ್ಟ ಸ. ಅವಾಗ ಅಮ್ಮರು ಸ್ವಲ್ಪ ಇದು ಇಲ್ಲ ಏನಿಲ್ಲ, ಅವಾಗ ನಾವು ಸ್ವಲ್ಪ ಬಡತನಲ್ಲ ಸ, ಅದರಿಂದ ಸ್ವಲ್ಪ ಡ್ರಾಮಾಗಳಿಗೆ ಹೋದ್ರು ಏನೋ ಜೀವನ ಆಗುತ್ತಲ್ಲ ಅಂತಂದು ಹೋಗ್ತಾ ಇದ್ವಿ ಸ. ಅದರಿಂದ ಬಂದು ದುಡ್ಡೆಲ್ಲ ನಮ್ಮ ಬಟ್ಟೆಗಳಿಗೆ ಅವಕ್ಕೆಲ್ಲ ಖರ್ಚು ಮಾಡ್ತಾ ಇದ್ವಿ. ದುಡ್ಡೇನು ಉಳಿಸ್ಕೊಳಕ್ ಆಗ್ತಾ ಇದ್ರಲಿಲ್ಲ. ಅವಾಗೆಲ್ಲ ಕಡಿಮೆ ಸಂಬಳ ಸ. ಅವಾಗೇನು 60 ರೂಪಾಯಿ ಅಂದ್ರೆ ಜಾಸ್ತಿ ಸರ್ ಪಾತ್ರ ಮಾಡಿದವರಿಗೆ. ಅದು ಡ್ಯಾನ್ಸ್ ಪಾನ್ಸ್ ಮಾಡಿದ್ರೆ 20-30 ಕೊಡ್ತಿದ್ರು ಅಷ್ಟೇ. ಅವಾಗ ಟಿಕೆಟ್ 2 ರೂಪಾಯಿ 1 ರೂಪಾಯಿ 60 ಪೈಸ. ಅವಾಗ ನಾವು ಆಡ್ಬೇಕಾದ್ರೆ ಸರ್.
1: ಹೆಚ್ಚು ಸಾಮಾಜಿಕ ನಾಟಕಗಳಿಗೆ ನೀವು ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ರ ಅಥವಾ ಹೇಗೆ?
0: ಸಾಮಾಜಿಕ, ಪುರಾಣಿಕ, ಬಯಲಾಟ, ಐತಿಹಾಸಿಕ ಎಲ್ಲ ಮಾಡಿದ್ವಿ. ಬಯಲಾಟ
1: ನೋಡಿ, ಈಗ ಸಾಮಾಜಿಕ ನಾಟಕಗಳಿಗೆ ಪಾತ್ರವಹಿಸೋದಾಗಿರ್ಬೋದು, ಹಾಡುಗಳನ್ನು ಆಡೋದಾಗಿರ್ಬೋದು, ಅದು ಸಹಜವಾಗಿ ಅದನ್ನ ನೀವು ಬೇಗನೆ ರೂಢಿಸ್ಕೊಳ್ಬಹುದು. ಆದ್ರೆ ಬಯಲಾಟಕ್ಕೆ ಒಂದು ತನ್ನದೇ ಆಗಿರತಕ್ಕಂತ ಒಂದು ಸಿಸ್ಟಮ್ ಇದೆ. ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ತರಬೇತಿ ಅದೆಲ್ಲ ಬೇಕಾಗ್ತಿತ್ತು. ಇದನ್ನೆಲ್ಲ ನಿಭಾಯಿಸ್ತಿದ್ರಿ ಅಂತ?
0: ಅದೆಲ್ಲ ಮತ್ತೆ ಇದಾದ್ಮೇಲೆ ಅದು ನಿಭಾಯಿಸ್ಲೇಬೇಕು ಸರ್.
1: ಆಗ ಯಾರ್ಯಾರಿದ್ರು ಮಾಸ್ತರ್ಗಳು?
0: ಅವಾಗ ಮಾರಪ್ಪ ಮಾಸ್ಟರ್ ಅಂತ ಇದ್ರಿ, ಉಬ್ಬಲ್ಗಂಡಿ ರಾಜಾಪುರ ಅಂತ ಹೇಳಿ ಮಾರಪ್ಪ ಮಾಸ್ಟರ್ ಅಂತ, ಅದೇ ಬಯಲಾಟನೆ ಕಲ್ಸರ್ ಅವರು. ಮಾಸ್ಟರ್ ಕಚೇರಿ ಅದು ಗಂಗೆ ಪಾತ್ರ ಮಾಡಿದ್ದೆ ನಾನು.
1: ಕಡ್ಲಿಮಟ್ಟಿ ಸ್ಟೇಷನ್.
0: ಅದೇ ಸರ್. ಇದು ಸಂಗೆ ಬಾಳೆ ಅಂದ್ರೆ ಗಂಗೆ ಸ್ವಲ್ಪ ಅಪವಿತ್ರ ಆಗ್ತಾಳೆ ಆಗ್ತಾಳೆ, ಅವಳು ಆಗಲ್ಲ ಶೀಲವತಿ ಆಗ್ತಾಳೆ, ಅದು ರೀ ಮಾಸ್ಟರ್ ಕತೆ ಅಂದ್ರೆ. ಅದರಲ್ಲಿ ಗಂಗೆ ಪಾಠ ಮಾಡಿದ್ದೆ. ಎಲ್ಲಿ ಅಂದ್ರೆ ಬಳ್ಳಾರಿ ಹತ್ರ ಹಿಡಿ ಹಿಲ ಅಲ್ಲೇ ರೀ, ಒಂದು 7-8 ಪ್ರಯೋಗ ಆಗಿದ್ದೇವೇನ್ರಿ ಅಲ್ಲಿಗೆ ನಾನೇ ಹೋಗಿದ್ದೆ.
1: ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟರ್ ಕತೆ.
0: ಕಂಟಿನ್ಯೂ ಆಗಿದೆ, ಅದೇ ಊರಿಗೆ ಹೋಗಿದ್ದೆ. 7-8 ಪ್ರಯೋಗ ಆಗಿದ್ದಾವಲ್ಲ, ಅದನ್ನ ಬಯಲಾಟ ಅಂತಾರ ಸರ್.
1: ಅದು ಸಣ್ಣ ಆಟ, ಅದು ಬಯಲಾಟದಲ್ಲಿ
0: ಅದು ಬಯಲಾಟ
1: ಡಪ್ಪಿನ ಕಥೆನೆ. ಆ ಕಾಲಘಟ್ಟದೊಳಗೆ ನಾಟದಲ್ಲಿ ಇಲ್ಲಿ ನಮ್ಮ ಭಾಗದೊಳಗಡೆಗೆ ಬೆಳಗಾವಿ ಕಡೆ ಹೋದ್ರೆ ಶ್ರೀಕೃಷ್ಣ ಪಾರಿಜಾತ ಹೇಗೆ ತುಂಬಾ ಫೇಮಸ್ ಆಗಿರ್ತೋ, ಇಲ್ಲಿ ನಮ್ಮಲ್ಲಿ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರು, ಸಂಗ್ಯ ಭಾಗ, ಅದೆಲ್ಲ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಆ ಪಾತ್ರದ ಬಗ್ಗೆ ನಿಮ್ಗೆ ಹೆಚ್ಚು ಆಸಕ್ತಿ ಇತ್ತು?
0: ಹ್ಮ್ ಸರ್. ಒಂದ್ಸಲ ಇದು ಪಿಕ್ಚರ್ ನಲ್ಲಿ ಬಂದಿತ್ತು ನೋಡ್ರಿ ಸಂಗ್ಯ ಬಾಳೆ ಅಂತಂದು, ಆ ಪಾತ್ರ ನಾನು ಮಾಡ್ಲೇಬೇಕಂತ ನನಗೆ ಹಠ ಬಂತು. ಅದೇ ಟೈಮ್ನ ಅವರು ಬಯಲಾಟ ಮಾಸ್ಟರ್ ಬಂದ್ರು ನಮ್ಮ ಮನೆಗೆ, ಏ ನೀನು ಗಂಗೆ ಪಾತ್ರ ಮಾಡಬೇಕು ಅಂದ್ರು. ಆಗಲಿ ಸಹ ಮಾಡ್ತೀನಿ, ನಾನು ಹೇಳ್ಕೊಡ್ತೀನಿ ಮಾತು ಸ್ಟೈಲು ಅವೆಲ್ಲ ಕೊಡ್ತಾರೆ. ಆಯ್ತು, ನಾನು 2 ದಿವಸ ಪ್ರಾಕ್ಟೀಸ್ ಮಾಡಿ ಆಡಿ ಬಂದಿನಿ ಸರ್.
1: ಸಂಗ್ಯ ಬಾಳೆ ಮಾಡಿದ್ರಿ?
0: ಸಂಗ್ಯ ಬಾಳೆ ಅಲ್ಲ, ಮಾಸ್ಟರ್ ಕತೆ.
1: ಮಾಸ್ಟರ್ ಕತೆ ಮಾಡಿದ್ರಿ?
0: ಸಂಗ್ಯ ಬಾಳೆ ಇಲ್ಲ,
1: ನೀವು ಮಾಡಲಿಲ್ಲ.
0: ಇನ್ನು ಬೇರೆ ಬೇರೆ ನಾಟ ಮಾಡಿದ್ವಿ ಸರ್.
1: ಯಾವ್ಯಾವ ಕತೆಗಳು ಮಾಡಿದ್ರಿ ನಂತರದಲ್ಲಿ ಬಯಲಾಟದಲ್ಲಿ?
0: ಬಯಲಾಟದ ಅಕ್ಷಯಂಬರ ಯಾವ ಅದಾವ ಸರ್? ಅದೊಂದು ರೇಣಕ ಮಹಾತ್ಮೆ, ಪೌರಾಣಿಕ
1: ಎಳ್ಳಾರ್ತಿಯಲ್ಲಿ
0: ಅವರು ಒಳ್ಳೆ ಫೇಮಸ್ ರೀ ಅಲ್ಲಿ. ಅದು ಅವರೇ ಭದ್ರದ ಕತೆ ಅದು. ಅದರಲ್ಲಿ ಮೇನಕ ಪಾತ್ರ ಮಾಡಿದ್ದೆ ಸರ್. ಮೇನಕ ಮತ್ತೆ ರಕ್ತರಾತ್ರಿಯಲ್ಲಿ ಭಾನುಮತಿ, ಮದಹಂಸಿ, ಉತ್ತರೆ, ದ್ರೌಪದಿ ಒಂದೇ ಇಲ್ಲ.
1: ಹ್ಮ್ ಸರ್. ರಕ್ತರಾತ್ರಿ ನಾಟಕಕ್ಕೆ ಪಾತ್ರಾಭಿನಯ ಜೊತೆಗೆ ಹಾಡುಗಾರಿಕೆ ಬಹಳ ಮುಖ್ಯವಾಗಿತ್ತು.
0: ಹ್ಮ್ ಸರ್. ಹೌದು ಸರ್.
1: ಹಾಡುವುದನ್ನೆಲ್ಲ ರೂಢಿಸ್ಕೊಂಡಿದ್ರೆ ಹೇಗೆ?
0: ಹ್ಮ್ ಸರ್.
1: ಸಂಗೀತ ಕಲಿತಾ ಇದ್ರ?
0: ಇಲ್ಲ ಸರ್, ಹಂಗೆ ಹೋಗೋದು ಪೆಟ್ಟಿಗೆಯಲ್ಲಿ ನಿಂದ್ರದು ಅವ್ರು ಬಾರಿಸಿದಂಗೆ ನಾವು ಹಾಡಿದ್ರೆ. ಅಷ್ಟು ಶ್ರದ್ಧೆ ಇತ್ತು ಸರ್ ಅವಾಗ ಕಲಿಬೇಕನ್ನೋದಲ್ಲ, ಅವಾಗೆಲ್ಲ ಪ್ರಾಕ್ಟೀಸ್ಗೆ ಹೋಗ್ತಿದ್ ಸರ್. ಒಂದೊಂದು ದಿವಸ ಪ್ರಾಕ್ಟೀಸ್ಗೆ ಹೋಗಿ ಕಲಿತು ಹಾಡಿ ಬರ್ತಿದ್ವಿ.
1: ಆರತಿ ಭಾರತಿ ಅನ್ನೋದು ಇಬ್ಬರು ಸಹೋದರಿಯರು ನೀವು?
0: ಹೌದು ಸರ್.
1: ಒಂದು ಕಾಲಘಟ್ಟಕ್ಕೆ ಇಬ್ರು ರಂಗಭೂಮಿಯಲ್ಲಿ ಛಾಪನ್ನು ಮೂಡಿಸಿದವರು.
0: ಹೌದು ಸರ್.
1: ಸೊ ಅವರೊಟ್ಟಿಗೆ ಅಭಿನಯಿಸಿರುವ ನಾಟಕಗಳು ಯಾವ್ಯಾವು ನಿಮ್ಮ ಅಕ್ಕನೊಂದಿಗೆ?
0: ಅಯ್ಯೋ ತುಂಬಾ, ಇಬ್ಬರು ಜೋಡಿನೇ ಹೋಗ್ತಾ ಇದ್ವಿ ಎಲ್ಲಿಗೆ ಹೋದ್ರು. ಒಬ್ರು ಬಿಟ್ಟು ಒಬ್ರು ಹೋಗ್ತಾ ಇರ್ಲಿಲ್ಲ, ಎಲ್ಲೋ ಅಕಸ್ಮಾತ್ ಹೋಗ್ತಾ ಇದ್ವಿ. ಎಲ್ಲಿ ಹೋದ್ರು ಇಬ್ಬರನ್ನೇ ಕರ್ಸರ್ ಸರ್. ಅಕ್ಕ ತಂಗಿಯರು, ನಾನು ಹೀರೋಯಿನ್ ಮಾಡ್ತಿದ್ದೆ, ಅವಳು ವಿಲನ್. ಹಾಸ್ಯ ಪಾತ್ರ ಹೀರೋಯಿನ್ ಪಾತ್ರ ಮಾಡಿದ್ದೀನಿ.
1: ಹೀರೋಯಿನ್ ಪಾತ್ರ
0: ಎಲ್ಲ ಆಲ್ ರೌಂಡ್ ನಾನು. ಅಕ್ಕರ್ ಮಾತ್ರ ಬರೀ ವಿಲನ್ ಮಾಡ್ತೀನಿ.
1: ವಿಲನ್ ಪಾತ್ರ ಮಾಡ್ರ?
0: ವಿಲನ್ ಪಾತ್ರ ಮಾಡ್ರ.
1: ಅಂದ್ರೆ ಮಹಿಳಾ ವಿಲನ್ ಪಾತ್ರಗಳು ಇರ್ತಿದ್ವು ಅವಾಗ?
0: ಹೌದು ಸರ್. ಬಸ್ಸಮ್ಮಲಂತೆ, ಕಣ್ಣಿಟ್ಟ ಹೆಣ್ಣಂತೆ, ಆದರ್ಶ ಪ್ರೇಮ, ಅಣ್ಣ ತಂಗಿ, ಮತ್ತೆ ಕುರುಕ್ಷೇತ್ರ, ಇವೆಲ್ಲ ಪೌರಾಣಿಕರೇ. ಮತ್ತೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಲಲಿತಾಂಬಿಕೆ ಮಾಡಿದ್ದೆ. ಇಲ್ಲಿ ಎಲ್ಲಿ ಅಂದ್ರೆ ಗಾಣಗಟ್ಟಿಗೆ ಹೋಗಿದ್ವಿ ನೋಡಿ.
1: ಗಾಣಗಟ್ಟಿ ಮಾಯಮ್ಮ ಜಾತ್ರೆಯಲ್ಲೂ ಸಹಿತ?
0: ಹೌದು ಸರ್. ವಿಜಯನಗರ

0: ಸಾಮ್ರಾಜ್ಯ ಸ್ಥಾಪನೆ
1: ಅಲ್ಲಿ ಮಾಡ್ತಾ
0: ಅಲ್ಲಿ ಮಾಡಿದ್ವಿ.
1: ನೋಡಿ, ನೀವು ಒಬ್ಬ ಮಹಿಳಾ ಕಲಾವಿದೆ, ಎಲ್ಲಾ ಸ್ವರೂಪದ ರಂಗಭೂಮಿಗೆ ನಿಮ್ಮ ನೀವು ತೆರೆದುಕೊಳ್ತಾ ಹೋಗ್ತೀರಾ. ಪೌರಾಣಿಕ ನಾಟಕಗಳಿರ್ಬೋದು, ಸಾಮಾಜಿಕ ನಾಟಕಗಳಿರ್ಬೋದು, ಮತ್ತೆ ಐತಿಹಾಸಿಕ ನಾಟಕಗಳು ಇರ್ಬೋದು, ಜೊತೆಗೆ ಬಯಲಾಟ ಜನಪದ ಕಲಾ ಪ್ರಕಾರವಾಗಿರ್ತಕ್ಕಂಥ ಬಯಲಾಟ ಕಲಾ ಪ್ರಕಾರದಲ್ಲೂ ಸಹಿತ ತಾವೆಲ್ಲ ತಡ್ಕೊಳ್ತಾ ಇದ್ದೀರಾ. ಸೊ ಇದಕ್ಕೆ ಮನಸ್ಥಿತಿಯನ್ನು ಹೇಗೆ ರೂಢಿಸ್ಕೊಳ್ತಾ ಇರ್ತೀವಿ?
0: ಅಯ್ಯೋ, ಅಷ್ಟೊಂದು ಆಸೆ ನಮಗೆ, ಒಂಥರ ಆಡ್ಬೇಕು ಆಡ್ಬೇಕು, ನಾವು ಒಳ್ಳೆ ಹೆಸರು ತಗೋಬೇಕು ಅಂತ ಎಲ್ಲ ಪಾತ್ರನೂ ಮಾಡಿ ನೋಡಿ ಸರ್, ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಎಲ್ಲ
1: ಓದಿದ್ದು.
0: ಬಯಲಾಟ
1: ನಾಲ್ಕನೇ
0: ಕ್ಲಾಸ್.
1: ಮತ್ತೆ ನಿಮಗೆ ಮಾತುಗಳನ್ನು ಕಲಿಯೋದು, ಹಾಡುಗಳನ್ನ ಆಡ್ತಾ ಆಡ್ತಾ ಪ್ರಾಕ್ಟೀಸ್ ಮಾಡೋದು,
0: ಪ್ರಾಕ್ಟೀಸ್ ಹೋಗ್ತಾ ಇದ್ವಿ ಸರ್.
1: ಹೇಗೆ ಇದು ಮಾಡ್ತಿದ್ರಿ?
0: ಮೇಷ್ಟ್ರು ಕಲಿಸ್ತಾ ಇದ್ರು ನಮಗೆ ಒತ್ತಕ್ಷರಗಳು. ಕನ್ನಡ ಅದು ಒಂಥರ ಪೌರಾಣಿಕ ಅಂದ್ರೆ ಕಂದಗಲ್ಲ ಕೃತ ಅಲ್ಲ ಸರ್, ಒತ್ತಕ್ಷರ ಜಾಸ್ತಿ ಹಳೆ ಕನ್ನಡ
1: ಕಟ್ಟಿ ಒತ್ತಕ್ಷರ ಇರಬೇಕು, ಸ್ಪಷ್ಟವಾಗಿ
0: ಸ್ಪಷ್ಟವಾಗಿ ಹೇಳಬೇಕು. ಇದೇನು ಸಾಮಾಜಿಕ ನಾಟಕ ಎಲ್ಲರೂ ಆಡ್ತಾ ಬಿಡಿ ಸರ್, ಪೌರಾಣಿಕ ಐತಿಹಾಸಿಕ ಆಡೋದು ಕಷ್ಟ ಸ್ವಲ್ಪ.
1: ಅದನ್ನೆಲ್ಲ ಹೇಗೆ ರೂಢಿ ಮಾಡ್ತಿದ್ರಿ ಅಂತ?
0: ಅಯ್ಯೋ, ಪ್ರಾಕ್ಟೀಸ್ ಕಷ್ಟಪಟ್ಟು ಕಲಿತಿದ್ವಿ ಸರ್ ನಾವು. ಹೆಸರು ಬರ್ಬೇಕು ನಮ್ದು ಅಂತ, ಆರ್ತಿ ಭಾರತಿ ಅಂದ್ರೆ ಯಾವ ಹಳ್ಳಿಗೆ ಹೋದ್ರೆ ನಮ್ಮನ್ನೇ ಕರ್ಸರ್ ಸರ್.
1: ನಿಮ್ಗೆ ಮಾತುಗಳನ್ನ ಹೀಗೆ ಹೇಳ್ಬೇಕು, ಹಾಡುಗಳನ್ನ ಹೀಗೆ ಆಡ್ಬೇಕು ಅಂತ ತುಂಬಾ ಆಸಕ್ತಿಯಿಂದ ನಿಮಗೆ ಕಲಿಸಿದ ಗುರುಗಳನ್ನ ನೆನೆಸ್ಕೊಳ್ಳಕ್ಕೆ ಹೋದ್ರೆ ಯಾರ್ಯಾರಿದ್ದಾರೆ?
0: ಏಣಿಗೆ ಕಾಸಿಂ ಸಾಬ್, ದೇವೇಂದ್ರ ರೆಡ್ಡಿ ಮಿಶ್ರು, ಅವರೆಲ್ಲ ಕಲಿಸಿದ್ರು ಸರ್
1: ಪೌರಾಣಿಕ ನಾಟಕಗಳಲ್ಲಿ.
0: ಪೌರಾಣಿಕ ಭಾನುಮತಿ ಕಲಿಸಿದ್ದು ಏಣಿಗೆ ಕಾಸಿಂ ಸಾಬ್ರು.
1: ಏಣಿಗೆ ಕಾಸಿಂ ಸಾಬ್ರು
0: ಹಗರಿಬೊಮ್ಮನ ಹತ್ರ ಆಯ್ತಾರೆ ಏಣಿಗೆ ಅಂತ.
1: ಈಗಲೂ ಇದಾರೆ ಅವರು?
0: ತೀರ್ಕೊಂಡಾರೆ. ಮತ್ತೆ ಆಮೇಲೆ ರಾಯಚೂರು ಕಡೆಗೆಲ್ಲ ಗೌಸ್ ಮಾಸ್ಟರ್ ಅಂತ, ತಡಕಲ್ ಭೀಮಣ್ಣ, ಮತ್ತೆ ಆಮೇಲೆ ಚಿಂತ್ರಪಳ್ಳಿ ಶೇಷಾದ್ರಿ ಮೇಷ್ರು, ತಬಲ ಮೇಷ್ರು, ಜಗ್ಗಿ ಜನ ಇದ್ರು ಸರ್. ಸಿರಿಗೆರೆ ನಾಗನಗೌಡ ಬಳ್ಳಾರಿ ಹತ್ರ,
1: ಬಳ್ಳಾರಿ ಹತ್ರ
0: ಅವ್ರಾಗೆಲ್ಲ ವಯಸ್ಸಾಗಿದ್ದಾರೆ.
1: ವೃತ್ತಿ ಕಲಾವಿದ್ರು ಅಂದ್ರೆ ನಾಟಕಗಳನ್ನು ಒಪ್ಕೊಳ್ತಾರೆ, ಆಮೇಲೆ ನಮ್ಗೆ ಪ್ರಾಕ್ಟೀಸ್ಗೆ ಹೆಚ್ಚು ಸಿಗೋದೇ ಇಲ್ಲ, ದಿಢೀರ್ನೇ ನಾಟಕಕ್ಕೆ ಬರ್ತಾರೆ. ಇದೆಲ್ಲ ನಮ್ಮ ಹಳೆಯ ಕಲಾವಿದರಿಗೆ ಕೆಲವೊಮ್ಮೆ ಅದು ಹೊಂದಾಣಿಕೆ ಆಗ್ಬೋದು ಆಗದೇ ಇರ್ಬೋದು ಅನ್ನುವಂಥ ಆರೋಪಗಳು ಅಲ್ಲಲ್ಲಲ್ಲಿ ಕೇಳ್ತಾ ಇರ್ತವೆ.
0: ಹೌದು ಸರ್.
1: ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾ ಇರ್ತೀರಿ ನೀವು ಅಂತ?
0: ಅಯ್ಯೋ, ಹಂಗೆ ಹೋಗ್ತಾ ಇದ್ದೀರಿ, ಮತ್ತೆ ಏನು ಮಾಡುತ್ತೆ
1: ಅಂದ್ರೆ, ಈಗ ಎಲ್ಲೋ ಒಂದು ನಾಟಕಕ್ಕೆ ಒಪ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ, ಅದಕ್ಕೆ ಪ್ರಾಕ್ಟೀಸು, ರಿಹರ್ಸಲ್ಲು, ರಂಗ್ ತಾಲೀಮು, ಎಷ್ಟು ಸಲ ಹೋಗ್ಬೇಕಾಗ್ತಿತ್ತು ಆಗ?
0: ಇಲ್ಲ ಸರ್, ಒಂದೇ ದಿವಸ.
1: ಒಂದೇ ದಿನ ಸಾಕಂತೀರಿ?
0: ನಾವು ಬೆಳಿಗ್ಗೆ 3 ಗಂಟೆಗೆ ಎದ್ದು ಓದ್ಕೊಂಡ್ಬಿಡೋದು, ಓದ್ಕೊಂಡ್ಬಿಡ ಕಂಠಪಟ ಮಾಡ್ಬಿಡ್ತಿದ್ದೀವಿ ರೀ, ಮಾತುಗಳೆಲ್ಲ ಕಂಠಪಟ ಮಾಡ್ಕೊಂಡು ಕರೆಕ್ಟ್ ಆನ್ಸರ್ ಕೊಡ್ತೇವೆ
1: ಅಂತ ಪ್ರತಿಭೆ ಅದು.
0: ಹ್ಞೂ ಸರ್, ಅವಾಗ ಅಷ್ಟು ಶ್ರದ್ಧೆ ಇತ್ತು ನಮಗೆ. ಬಂಡೆಯಲ್ಲಿ ಹೋಗಿದ್ವಿ ಹಳ್ಳಿಗಳಿಗೆ ನಡ್ಕ ಅಂತ ಕೂಡ ಹೋಗಿದ್ವಿ ಸರ್, ಎಲ್ಲಿನೊಬ್ನಹಳ್ಳಿ, ಚಿಕ್ಕೊಬ್ನಹಳ್ಳಿ, ಊಡೇಮು,
1: ಹಾಗೆಲ್ಲ ಬಸ್ಸುಗಳು ಅಪರೂಪನೇ.
0: ಸ್ವಲ್ಪ ಹಳ್ಳಿಗಳಿಗೆ ಇದ್ದಿಲ್ಲ ಸರ್, ಬಂಡೆ ತರ್ತಿದ್ರು ಸರ್.
1: ನಿಮ್ಗೆ ರಂಗ ಕಲಾವಿದೆಯರು ಹಳ್ಳಿಯಿಂದ ಹಳ್ಳಿಗೆ ಹೋಗುವಂತ ಸಂದರ್ಭದೊಳಗಡೆಗೆ ಅಲ್ಲಿಯ ವಾತಾವರಣಗಳು ಕೆಲವೊಮ್ಮೆ ತುಂಬಾ ಇರಿಟೇಟ್ ಆಗ್ಬೋದು, ಕೆಲವೊಮ್ಮೆ ಅದು ಪೂರಕವಾಗಿರ್ಬೋದು ಅಂತ, ಕಹಿ ನೆನಪುಗಳು ಘಟನೆಗಳು ಇದಾವ ಅಥವಾ ಇಲ್ಲ? ನಮ್ಗೆ ಎಲ್ಲಾ ಕಾಲಘಟ್ಟದಲ್ಲೂ ಕಲಾವಿದರು ಅಂದ್ರೆ ಗೌರವಿಸ್ತಾ ಇದ್ರು ಅನ್ನುವಂತದ್ ನೆನಪುಗಳು ಜಾಸ್ತಿ ಇದಾವ, ಹೇಗೆ ಅಂತ?
0: ಒಂಥರ ದೇವ್ರು ನೋಡಿದಂಗೆ ನೋಡ್ತಿದ್ರು ಸರ್. ಹಾಗಿ ಜನ ಭಾರಿ ಮುಗ್ದಿರು ಸರ್.
1: ಇವತ್ತು ಮಹಿಳಾ ಕಲಾವಿದೆಯರು ಅಂದ್ರೆ ಪೌರಾಣಿಕ ನಾಟಕ ಇರಲಿ ಯಾರೇ ಇರಲಿ, ಒಂದು ಇವತ್ತಿನ ಕಾಲಘಟ್ಟದ ಒಳಗಡೆಗೆ ಅಂದ್ರೆ ವೃತ್ತಿ ಇವತ್ತು ಅವರು ತೆಗೆದುಕೊಳ್ಳುವ ಸಂಭಾವನೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಈಗ, ಹಾಗೂ ಈಗೂ ಏನು ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ದೀರಿ ಅಂತ? ನೀವು ಅವಾಗೆಲ್ಲ 10 ರೂಪಾಯಿ 30 ರೂಪಾಯಿ ನಾಟಕ ಆಡ್ತಾ,
0: 100 ರೂಪಾಯಿ ಅಂದ್ರೆ ಹೆಚ್ಚಾಯ್ತು ರೀ, 60-70 ಅಂದ್ರೆ ಜಾಸ್ತಿ ಆಯ್ತು ಅಷ್ಟೇ.
1: ನಂತರದಲ್ಲಿ ಹೆಚ್ಚು ಗೌರವಧನ ತಗೊಂಡಿದ್ದು ಅಂದ್ರೆ ಎಷ್ಟು ತಗೊಂಡಿದ್ರಿ ನೀವು?
0: 500
1: ಅಷ್ಟೇ ಮುಗಿತು ಅದು,
0: ಅಷ್ಟೇ ಅಷ್ಟೇ,
1: ಅದಕ್ಕಿಂತ ಜಾಸ್ತಿ
0: ಇಲ್ಲ ಜಾಸ್ತಿ ಇಲ್ಲ ಸರ್ ಅಷ್ಟೇ. 500 ಅಂದ್ರೆ ಜಾಸ್ತಿ ಆಯ್ತು.
1: ಎಷ್ಟು ವರ್ಷ ಆಯ್ತು ಗ್ಯಾಪ್ ಆಗಿದೆಯಾ ನಿಮ್ಮ ರಂಗ ಸೇವೆಗೆ?
0: ಗೋಣಿಬಸಪ್ಪನ ನಾಟಕನೇ ಲಾಸ್ಟ್ ಸರ್, 17-18 ಇಸ್ವಿ, ಈಗ ಒಂದು 7-8 ವರ್ಷ ಆಯ್ತು ಅಷ್ಟೇ ಬಿಟ್ಟು.
1: ಈಗ ನೀವು ನಮ್ಮ ಈ ಭಾಗದೊಳಗಡೆಗೆ ಅಂದ್ರೆ ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಈ ಭಾಗದೊಳಗಡೆಗೆಲ್ಲ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಜನಪ್ರಿಯ.
0: ಹೌದು ಹೌದು ಸರ್.
1: ನೀವು ಅದರಲ್ಲಿ ಭಾಗವಹಿಸ್ತಿದ್ರೆ
0: ಚಿತ್ರರಂಗದೆ ಮಹಾದೇವಿ ಪಾತ್ರ, ಸುಭದ್ರಮ್ಮ ಹಗರಿಬೊಮ್ಮನಹಳ್ಳಿ ಹತ್ರ ಹಂಸಾಗರ ಅಲ್ಲೆಲ್ಲ ಆಡಿದ್ದೀವಿ ಸರ್, ಸುಭದ್ರಮ್ಮನ ಜೊತೆಲೇ ಆಡಿದ್ವಿ ಸರ್.
1: ಸುಭದ್ರಮ್ಮ
0: ಇದು ರತ್ನಮಂಗಲದ ರೇಣುಕ ಪಾರ್ಟ್, ಅವರು ನಾನು ಛಾಯಂ ಪಾರ್ಟ್, ಇಲ್ಲಿ ಅಂದ್ರೆ ಕೊಪ್ಪಳದ ಹತ್ರ ಗಿಣಿಗೇರಿ ಆಡಿದ್ದೀವಿ ಸರ್.
1: ಅಲ್ಲಿಗೆಲ್ಲ ಹೋಗ್ತೀವಿ ಸರ್.
0: ಮತ್ತೆ ಬಳ್ಳಾರಿ ಭವಾನಿ ಅವ್ರ ಜೊತೆಲಿ, ಮತ್ತೆ ಬಳ್ಳಾರಿ
1: ವರಲಕ್ಷ್ಮಿ ಅವರು
0: ರಕ್ತರಲ್ಲಿ ಅವರು, ಮತ್ತೆ ಯಲ್ವಾಳ್ ಸಿದ್ದಯ್ಯ ಸ್ವಾಮಿಯರು ಅಶ್ವತ್ಥಾಮನ ಪಾತ್ರ ಬರೆದಾರೆ, ಅವ್ರಿಗೆ ಅಶ್ವತ್ಥಾಮನ ಪಾತ್ರ
1: ಕೊಡ್ತಾ ಇದ್ರು.
0: ಅವ್ರ

0: ಜೊತೆಲೆ ಆಡಿದ್ರು ಸರ್. ಎಲ್ಲಿ ಸಿಂಧೂರು ರಾಯಚೂರು.
1: ದುರ್ಗಾದಾಸ್ ಅವರು ಟಚ್ ಅಲ್ಲಿ ಇದ್ರ ಅವಾಗಿಲ್ಲ ಮರಿಯಮ್ನಳ್ಳಿಯ ಪರಿಸರ
0: ಹೆಸರು ಕೇಳಿದ್ವಿ ಸರ್, ನಮ್ಮ ಸ್ವಲ್ಪ ಟಚ್ ಇಲ್ಲ.
1: ಎಲ್ವಾಳ್ ಸಿದ್ದಯ್ಯ ಇವರೆಲ್ಲ
0: ಎಲ್ವಾಳ್ ಸಿದ್ದಯ್ಯ ನೋಡಿದೇಳಿ ಅವ್ರ ಜೊತೆ
1: ಮಾಡಿದ್ವಿ.
0: ಅಶ್ವತ್ಥಾಮನ್ ಪಾತ್ರ ಮಾಡಿದ್ರು ಎಲ್ಲಿ ಸಿಂಧೂರಲ್ಲಿ.
1: ಹೀಗೆ ರಂಗ ಪಯಣದ ಮಧ್ಯೆ ಮಧ್ಯೆ ನಿಮ್ಮ ಜೊತೆಗೆ ಅಭಿನಯಿಸಿ ಈಗಲೂ ನಿಮ್ಮ ಅಂದ್ರೆ ರಂಗಭೂಮಿಯ ಜೊತೆಗೆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತ ಎಷ್ಟೆಲ್ಲ ಕಲಾವಿದರು ನಿಮ್ ನೆನಪಿನಲ್ಲಿದ್ದಾರೆ?
0: ಇದ್ದಾರೆ ಸರ್. ರತ್ನಮ್ಮ ಕೂಡ್ಲಿಗಿ, ಗಿಡ್ರಿಪೈರ್ ಅಂಜಿನಮ್ಮ ಅಂತ ಹೆಸರು, ಸುಡಮ್ಮ ಸೊಲ್ಲಮ್ಮ ಅಂತಾರೆ. ಅಯ್ಯಮ್ಮಗೆ ಸ್ವಲ್ಪ ಆರಾಮಿಲ್ಲ ಈಗ. ಸುಡಗಾಳಮ್ಮ ಸೊಲ್ಲಮ್ಮ ಮತ್ತೆ ಆಮೇಲೆ ಕ್ವಾಟೆಗಳು ಅಂಜಿನಮ್ಮ ಅಂತ ಒಬ್ರು ತೀರ್ಕೊಂಡ್ರು. ಕರೆ ನಾಗಮ್ಮ ಅಂತ ಮತ್ತೆ ಜ್ಯೋತಿ ಗೀತಾ.
1: ನಿಮ್ಮ ಸ್ಥಳೀಯರು ಅವರೆಲ್ಲ?
0: ಸ್ಥಳೀಯರು.
1: ಸುತ್ತಲೂ ಬೇರೆ ಬೇರೆ ಕಡೆಯಲ್ಲಿ ಯಾವ್ಯಾವ ಕಡೆ ಬೇರೆ ಕಡೆಯಿಂದ ಬರ್ತಾ ಇದ್ದಂತ ಕಲಾವಿದರು?
0: ಕಲಾವಿದರು ಆದೋನಿ ವೀಣಾ,
1: ವೀಣಾ ಮೇಡಮ್
0: ಮತ್ತೆ ಮಧುರ ಮಂಗ್ಳ ಅಂತ ಇದ್ರಿ, ಅವರೆಲ್ಲ ಇಲ್ಲ ಈಗ ತೀರ್ಕೊಂಡಿದಾರ. ಅವ್ರ ಜೊತೆ ಆಡಿದಿವ್ರು ಮಧುರ ಮಂಗ್ಳ, ಹೊಸಪೇಟೆ ಶಾಂತ, ಬಾವಳಿ ರೇಣುಕ, ಚಿತ್ರದುರ್ಗದಾಗ ಸಾವಿತ್ರಿ ಜಯಶ್ರೀ ಅಂತ ಅಕ್ಕ ತಂಗಿರ್ರಿ ಅವರು, ಮತ್ತೆ ಹಿರೂರು ಭಾಗ್ಯ ಅಂತ, ಆಮೇಲೆ ದಾವಣಗೆರೆಯಲ್ಲಿ ಗೌರಮ್ಮ.
1: ನೀವು ಗುರುತಿಸಿದಂಗೆ ದ ಬೆಸ್ಟ್ ಆಕ್ಟ್ರೆಸ್ ಇವರು ಒಳ್ಳೆ ನಟಿ ಅಂತ ನೀವು ಯಾರನ್ನು ಗುರುತಿಸಬಹುದು? ನೀವು ಒಬ್ಬ ಕಲಾವಿದೆಯಾಗಿ
0: ಎಲ್ಲರೂ ಚೆನ್ನಾಗಿ ಮಾಡ್ತಾರೆ
1: ಆ ಕಾಲಘಟ್ಟದೊಳಗೆ.
0: ಎಲ್ಲರೂ ಚೆನ್ನಾಗಿ ಮಾಡ್ತಾರೆ
1: ರಂಗ ನಟಿಯರೇ.
0: ಹ್ಞೂ ಸರ್,
1: ತುಂಬಾ ಬೇಡಿಕೆ
0: ಇದೆ, ಒಬ್ಬರು ಫೇಮಸ್,
1: ತುಂಬಾ ಬೇಡಿಕೆ ಕಲಾವಿದರು. ಸುತ್ತಮುತ್ತಲು ಬಳ್ಳಾರಿಯವರು ಇರಬಹುದು, ಮರಿಯಮ್ನಳ್ಳಿಯವರು ಇರಬಹುದು,
0: ಒಬ್ಬರಿಗಿನ ಒಬ್ಬರು ಚೆನ್ನಾಗಿ ಮಾಡ್ತಿದ್ರು ಸರ್.
1: ನಿಮಗೆ ನಿಮ್ಮ ವೃತ್ತಿರಂಗ ಸೇವೆಯಲ್ಲಿ ಸುಮಾರು 3,000 ಹೆಚ್ಚು ನಾಟಕಗಳನ್ನು ಆಡಿದಿರಿ.
0: ಹೌದು ಸರ್.
1: ನಿಮಗೆ ಅತಿ ಹೆಚ್ಚು ಕಾಡಿದಂತ ನಾಟಕ ಯಾವುದು? ನನಗೆ ಇದು ಯಾಕೋ ನಾಟಕ ತುಂಬಾ ಇಷ್ಟ ಆಗಿದೆ, ನಾನು ತುಂಬಾ ಇದರಲ್ಲಿ ಇನ್ವಾಲ್ವ್ ಆಗಿ ಮಾಡಿದೀನಿ ಅನ್ನುವಂತ ಕಾಡಿದಂತ ನಾಟಕಗಳ ಪಟ್ಟಿ ಎಷ್ಟು ಕೊಡಬಲ್ರಿ ನೀವು?
0: ರತ್ನಮಾಂಗಲ್ಯ, ಶಕಿಲನ್ ಪಾತ್ರ, ದುಃಖ ಪಾತ್ರ, ನಿಂಬಳಗೇರಿ ಅಂತ ಐತೆ ಕೊಟ್ಟೂರ ಹತ್ರ ಗಾಣಗಟ್ಟೆ, ಅಲ್ಲಿ ಸಾಕಷ್ಟು ಹೋಗಿದ್ದೀವಿ ನೋಡ್ರಿ. ರತ್ನಮಾಂಗಲ್ಯ
1: ಅದರಲ್ಲಿ ಯಾವ ಪಾತ್ರ ಮಾಡ್ತಿದ್ರಿ?
0: ಶಕಿಲ ದುಃಖದ ಪಾತ್ರ.
1: ಏನ್ ಕತೆ? ಆಕ್ಚುಲಿ
0: ಗಂಡ ಕುಡುಕ ಇರ್ತಾನೆ, ಹೊಡಿತಾನೆ ಬಡಿತಾನೆ, ಮತ್ತೆ ತವ್ರ ಮನೆಗೆ ಬರ್ತಾಳೆ ಅವಳು, ಅದ ಒಂಥರ ದುಃಖದ ಪಾತ್ರ ಆಗಿ.
1: ಅಂದ್ರೆ ನೀವು ಹೆಚ್ಚು ದುಃಖ ಪಾತ್ರಗಳನ್ನು ತುಂಬಾ ಇಷ್ಟಪಟ್ಟು ಮಾಡ್ತೀರಿ?
0: ದುಃಖದ ಪಾತ್ರ ಜಾಸ್ತಿ ಮಾಡ್ತಾರೆ,
1: ಜಾಸ್ತಿ ಮಾಡ್ತಾರೆ.
0: ಹ್ಞೂ ಸರ್. ಕಲೆಕ್ಟರ್ ಕಮಲ ಪಾರ್ಕ್ ಮಾಡಿದ್ದೀನಿ, ದೀಪ ನಾಟಕದಲ್ಲಿ ದೀಪ ಮಾಡಿದ್ದೀನಿ, ಆದರ್ಶ ಪ್ರೇಮ ಬಹಳ ಇದಾವ್ರಿ ಸರ್ ಸಾಮಾಜಿಕ ನಾಟಕಗಳು, ಮತ್ತೆ ಸತಿಸತ್ವ ಪರೀಕ್ಷೆ ಅದು ಐತಿಹಾಸಿಕ ಬರುತ್ತೆ ರೀ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಗಜೇಂದ್ರ ಕಡ ಬಾದಾಮಿ ಹತ್ರ ನಿಲೋಗಲ್ಲ ಅಂತ ಐತ್ರಿ, ಅಲ್ಲಿ ಉದಯ್ ಕುಮಾರ್ ಬಂದಿದ್ರಿ ಭಾಷಣ ಕರೆಸಿದ್ರು ಬಸ್ತಮಲ್ಲ ನಾಟಕಕ್ಕೆ, ನಾವು ಪಾತ್ರಕ್ಕೆ ಹೋಗಿದ್ವ ಅಕ್ಕ ತಂಗಿಯರು ಅವರು ಭಾಷಣಕ್ಕೆ ಬಂದಿದ್ರಿ.
1: ನೀವು ಯಾವ ನಾಟಕದ ಹಾಡುಗಳನ್ನ ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರಿ? ಯಾವ್ದಾದ್ರು ಒಂದು ಆ ಥರದ ಒಂದು ನಾಟಕದ ಹಾಡನ್ನ ನಮ್ಮ ಕೇಳುವರಿಗೆ ಪ್ರಸ್ತಾಪ ಮಾಡ್ಬೋದಾ?
0: ಮಾಡ್ಬೋದು ಸರ್.
1: ಹಾಡು ಯಾವ ನಾಟಕದ ಹಾಡ್ತೀರಿ?
0: ಗೋಣಿ ಬಸಪ್ಪ ಅಂತ ದೇವ್ರ ಹಾಡು. ಮಂಗಲವೋ ಮರುಳ ಶಂಕರ, ಮಂಗಲವೋ ಮರುಳ ಶಂಕರ, ಮಂಗಲ ಮಾ

0: ಶಂಕರ
1: ರಕ್ತರಾತ್ರಿನಕದಲ್ಲಿ ಭಾನುಪತಿ ಪಾತ್ರ ಮಾಡ್ತಾ ಇದ್ರಿ. ಭಾನುಮತಿ ಪಾತ್ರದ ಯಾವ್ದಾದ್ರು ಒಂದು ಹಾಡು ಸಂಭಾಷಣೆ?
0: ಈಗ ದಯಾಸಾಗರ್ ಹೇಳಿದ್ನಲ್ಲ, ಅದೇ ಭಾನುಮತಿ ಸರ್.
1: ಹೇಳಿ ಇನ್ನೊಂದ್ಸಲ ಹೇಳಿ.

0: ಹೇ ಗುರುತ್ರ, ನಿನ್ನ ಶುಭಾಶೀರ್ವಾದ ಅಮೃತದ ಮಳೆ ಸುರಿಯುತ್ತಿರಲಿ. ಅದರೊಳಗೆ ತಪ್ಪ ತಪ್ಪನೆ ತೋದುಕೊಳ್ಳಲಿ ನನ್ನ ದೇಹ. ಇನ್ನಾರು ಕಾಣವರು ನಿನ್ನ ಎದೆಯಾಳ, ನೀನೇ ಪಾಂಡವರಿಗೆ ಪ್ರತಿಕಾಳ, ಕೌವೇಷನಿಗೆ ಬಲ್ಯದ ಬಿಲ್ಲಾಳ. ಹೊದಿಗೆ ಬಂದ ಹೊತ್ತಿನಲ್ಲಿ ಕೌರು ವೀರನ ಕಾಳ ಕತ್ತನ್ನು ಕಡಿಯುವ ಅಗ್ನಿಮುಖ ಅಗಸ್ತಿ ನೀನೇ. ಕುರುಪತಿ ಮೀರ ಬಲ್ಲಾಳಗಳ ನಡುವೆ ನಿನ್ನನ್ನೇ ನಂಬಿರುವೆ ನಾನು. ನನ್ನ ಮಾಂಗಲ್ಯ ರಕ್ಷಿಪುವುದಕ್ಕೆ ಯಮನ ಅಸೋನ್ನು ನುಂಗೋ ಪ್ರತಿ ನೀಲಕಂಠನು ನೀನಲ್ಲವೆ. ನಾನೆಂದು ಕುಣಿಸಿಲ್ಲ, ಕುಣಿಸಲು ಆಸಿಸಿಲ್ಲ. ನೀ ಕುಣಿದೇಕಾಂತ ಶಕುನಿದ ತಾಲಗತಿಯಲ್ಲಿ ಇನ್ನ ಜಾಗರೂಕನಾದರೆ ನಿನ್ನ ತಡುವ ಧೀರರು ಯಾರಿಲ್ಲ. ನಿಮ್ಮ ಗಂಭೀರ ಗರ್ಜನೆ ಕಂಪಿಸುವುದು ಜಗವಿಲ್ಲ. ಪ್ರಚಂಡ ಪರಾಕ್ರಮ ನಿಮ್ಮಿಡಿ ತುಂಬಿಹುದು. ಆದ್ದರಿಂದ ರಾಜಕಾರಣದ ರಾತ್ರಿ ಕವಿತಿರಲಿ, ಘನ ಘೋರ ಕಡಾಟದಲ್ಲಿ ಕೋಲ್ ಮಿಂಚು ಥಳಿಸುತ್ತಿರಲಿ. ಗಂಡಸು ತನ್ನ ಗರತಿಯಾದ ಹೆಂಡತಿಯ ಹಿತದ ಮಾತಿಗೆ ಕಿವಿಗೊಟ್ಟು ಬಾಳಿನ ಭೂಮಿಯೊಡೆ ಹೆಜ್ಜೆಗಳೆನಿದೆ. ಆ ಯಮನ ಮುತ್ತಜ್ಜನದಾದರೂ ಭೀತಿಲ್ಲ ಗಂಡಸಿಗೆ.
1: ಓದಿದ್ದು ನಾಲ್ಕನೇ ತರಗತಿ. ಅರ್ಧ ಶತಮಾನ ರಂಗಭೂಮಿಗೆ ನೀವು ಮುಡಿಪಾಗಿಟ್ಟಿದ್ದೀರಿ, ನಿಮ್ಮ ಜೀವನವನ್ನ ರಂಗಭೂಮಿಗೆ ಮುಡಿಪಾಗಿಟ್ಟಿದ್ದೀರಿ. ಈ ಮಧ್ಯೆ ನಿಮ್ಮ ಕುಟುಂಬದ ಬಗ್ಗೆ ಗಮನ ಹರಿಸಬೇಕು. ನಿಮ್ಗೆ ಮಕ್ಕಳಿಷ್ಟಿದ್ರೆ ಅವ್ರನ್ನೆಲ್ಲ ಏನೆಲ್ಲ ಓದಿಸಿದ್ರಿ, ಏನೇನ್ ಮಾಡ್ತಾ ಇದಾರೆ?
0: ಬಡತನದಲ್ಲಿ ಅವ್ನ ಆಟಗ ಆಡ್ಕೊಂತ ಒಬ್ಬ ಮಗ, ಏನು ಸಹ ಅವನು ಓದಿಸಿದೀನಿ ಸಾ. ಅದರಲ್ಲೇ
1: ಏನ್ ಮಾಡ್ತಾ ಇದಾರೆ ಈಗ ಅವರು?
0: ಎಂಎ ಮಾಡ್ಸಿದ,
1: ಎಂಎಸ್ಡಬ್ಲ್ಯೂ
0: ಆಗಿದೆ. ಸೊಸೆನು ಓದಿದಾಳ ಸಾ, ಕನಿಗೆ ಹೋಗ್ತಾ ಇದ್ದಾನೆ ಸಾ.
1: ಒಂದು ತುಂಬಾ ರಂಗಭೂಮಿ ಕಲಾವಿದೆಯರಿಗೆ ಎಷ್ಟೋ ಸಲ ಮಕ್ಕಳು ಕಲಾವಿದೆ ಅನ್ನೋ ಕಾರಣಕ್ಕಾಗಿನೇ ದೂರವಾಗಿರೋ ಕಥೆಗಳು. ನನಗೆ ತುಂಬಾ ಖುಷಿ ಮತ್ತು ಅಭಿಮಾನ ನಿಮ್ಮ ಮಗನ ಬಗ್ಗೆ ಅಂದ್ರೆ, ಇವತ್ತಿಗೂ ನಿಮ್ ಜೊತೆಗಿದ್ದು ನಿಮ್ಮ ಕಲಾ ಸೇವೆಯನ್ನು ಗೌರವಿಸಿಕೊಂಡು ಒಟ್ಟಿಗೆ ನಿಮ್ಮನ್ನು ಗೌರವಿಸಿಕೊಂಡು ಜೊತೆಗಿರೋದಿದೆಯಲ್ಲ, ನಿಜವಾಗ್ಲೂ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋ
0: ಆಕ್ಚುಲಿ
1: ಅದು. ಸೊ ಹಂಗಾಗಿ ಅವ್ರಿಗೂ ನಾನು ನಮ್ಮ ಎಲ್ಲ ಕೇಳಿದ್ರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಒಂದು ಕಾಲಘಟ್ಟಕ್ಕೆ ಈ ಕಲೆಯನ್ನ ಹಿಮಂತಗೊಳಿಸಿದವರು ತಾವುಗಳು. ಆದ್ರೆ ಎಷ್ಟೋ ಸಲ ಅವ್ರ ವೈಯಕ್ತಿಕ ಬದುಕು ತುಂಬಾ ದಾರುಣ ಸ್ಥಿತಿ ತಲುಪಿ ಹಂಗ ಕಲಾವಿದೆಯರ್ದು. ಅಂತದ್ರಲ್ಲಿ ಕುಟುಂಬದವರೇ ಸಾಥ್ ನಿಲ್ದೇ ಇದ್ರೆ ಅದು ತುಂಬಾ
0: ಕಷ್ಟವಾಗುತ್ತೆ.
1: ಅಂತದ್ರಲ್ಲಿ ನಿಮ್ಮ ಮಗ ನಿಮ್ಗೆ ನಿಮ್ಮ ವೃತ್ತಿ ಸೇವೆಯನ್ನ ಗೌರವಿಸಿಕೊಂಡು ಜೊತೆಗಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯದಾಗಿ ಈ ಕಾಲಘಟ್ಟದ ಕಲೆ ನಾಟಕ ಕಲಾವಿದರು ಬಗ್ಗೆ ಏನನ್ನ ಹೇಳಕ್ ಬಯಸ್ತೀರಮ್ಮ? ಆದ್ರೆ ನಿಮ್ಮ ಕಾಲಘಟ್ಟದ ಹಾಗೆ ಇವತ್ತು ಮಹಿಳೆಯರು ಹೆಚ್ಚು ಪ್ರವೇಶ ಮಾಡ್ತಾ ಇಲ್ಲ ಭೂಮಿಗೆ, ತುಂಬಾ ಕಡಿಮೆ
0: ಕಡಿಮೆ ಆಗ್ತಾ
1: ಕಡಿಮೆ ಇದೆ. ಏನೇನ್ ಬದಲಾವಣೆ ಆಗಿದೆ, ಯಾಕೆ ಬದಲಾವಣೆ ಆಗಿದೆ, ನೀವ್ ಅದನ್ನ ಹೇಗೆ ನೋಡ್ಲಿಕ್ಕೆ ಬಯಸ್ತೀರಿ, ಅದನ್ನ ಹೇಗೆ ಗ್ರಹಿಸ್ಲಿಕ್ಕೆ ಬಯಸ್ತೀರಿ ಅಂತ?
0: ಆಗಿನಷ್ಟು ಶ್ರದ್ಧೆ ಇಲ್ಲ ಸಾ ಈಗ. ಈಗ ಸದ್ಯ ಶ್ರದ್ಧೆ ಅನ್ನೋದು ಇಲ್ಲೇ ಇಲ್ಲ ಸಾ. ಅವಾಗೆಲ್ಲ ಕಷ್ಟಪಟ್ಟು ಕಲಿತಿದ್ವಿ ಸಾ. ಹಾಡು ಒಂದೊಂದು ಅಕ್ಷರ ನಡೀತಿದ್ರು ಸಾ. ಹಳ್ಳಿಗಳಲ್ಲಿ ಸಣ್ಣ ಅಕ್ಷರ ದೊಡ್ಡ ಅಕ್ಷರ
1: ಅಲ್ಪ ಪ್ರಾಣ
0: ಮತ್ತೆ ಹಿಡಿತಿದ್ರು, ನೀನೇ ನಾಟಕ ಆಡ್ತೀಯ ಅಂತಿದ್ರು ಸಾ. ಅಕ್ಷರ ಕರೆಕ್ಟ್ ನೋಡಿ, ರಾಣೇಬೆನ್ನೂರ ಹತ್ರ ಹಿರೇಬಿದ್ರಿ ಅಂತ ಐತ್ರಿ, ಒಂದೊಂದು ಅಕ್ಷರ ಕಡಿತಿದ್ರಿ ಅವರು, ಸಣ್ಣ ಅಕ್ಷರ ದೊಡ್ಡ ಅಕ್ಷರ ಕರೆಕ್ಟ್ ನೋಡಿ ಅಲ್ಲಿ ಅಂದ್ರೆ ಪಾತ್ರ ಮಾಡಿ, ಇಲ್ಲಾಂದ್ರೆ ಬೇಡ. ಅಷ್ಟು ಕಷ್ಟಪಟ್ಟು ಆಡಿ ಬಂದ್ವಿ.
1: ಇವತ್ತು ಹಳ್ಳಿಗಳಲ್ಲಿ ಬೇರೆ ಸಾಕಷ್ಟು ಸಾಮಾಜಿಕ ನಾಟಕಗಳಾಗ್ತವೆ, ಹೇಗ್ ಮಾತಾಡಿದ್ರು ನಡೆದೋಗುತ್ತೆ.
0: ಈಗಿನ ಕಾಲನೇ ಬೇರೆ ಆಗುತ್ತೆ. ಆಗಿನ ಸದ್ಯರಿ ಎಲ್ಲ ಬಂಡುಗಳು ಕಟ್ಕೊಂಡು ಬರೋರು ನಾಟಕಗಳು ನೋಡಕ್ಕೆ. ಅದೇ ಗೌಣಿ ಬಸಪ್ಪನ ನಾಟಕ.

0: ಬಾಗ್ಲಿ ಬಂಡಿಗಳು ಬರೋರಿ. ಈಗಲ್ಲಿ ಸ್ವಲ್ಪ ಕಡಿಮೆ.
1: ಮಹಾರಾಷ್ಟ್ರದವರೆಗೂ ಹೋಗಿದ್ರಿ ನೀವು?
0: ಹ್ಞೂ ಸರ್.
1: ಅಲ್ಲಿ ಯಾವ ನಾಟಕ ಆಡಿದ್ರಿ? ಅದು ಕನ್ನಡನಾ ಅಥವಾ ಹೇಗೆ ಅದು?
0: ಅದ ಇಲ್ರಿ, ಸಾಮಾಜಿಕ ನಾಟಕ.
1: ಸಾಮಾಜಿಕ ನಾಟಕ ಕನ್ನಡ ಭಾಷೆಯಲ್ಲೇ?
0: ಕನ್ನಡ ಭಾಷೆಯಲ್ಲೇ.
1: ಸೊ ಅಲ್ಲಿ ಕನ್ನಡ ನಾಟಕಗಳು ಅಲ್ಲಿವರೆಗೂ ನೀವು ಹೋಗ್ತಾ
0: ಇದ್ರಿ? ಹ್ಞೂ ಸರ್.
1: ಅದನ್ನ ಹೇಗೆ ಗುರುತಿಸಿದ್ರು ನಿಮ್ಮನ್ನ ಅಲ್ಲಿಗೆ ಕರೆಸ್ಕೊಳ್ಳುವಷ್ಟು?
0: ಹೆಸರು ಕೇಳಿದಾರ ಸರ್ ಅವ್ರು, ಇವ್ರತ್ರ ಆರ್ತಿ ಭಾರತಿ ಅಂದ್ರೆ ಹಿಂಗ್ ಕಲಾವಿದರಿದಾರಂತ. ನಾವಿಬ್ರೆ ಹೋಗಿದ್ವಿ ಅಕ್ಕ
1: ತಂಗ ಮಹಾರಾಷ್ಟ್ರಕ್ಕೆ. ನಿಮ್ಮ ಸಹೋದರಿಯರ ಬಗ್ಗೆ ಒಂದು ಮಾತು ಹೇಳಿ, ಅವರು ಏನಾಯ್ತು ಈಗ ಅವ್ರಿಗೆ ಅಂದ್ರೆ ರಂಗಭೂಮಿಯಲ್ಲಿ ಎಷ್ಟು ವರ್ಷಗಳವರೆಗೂ ನಿಮ್ ಜೊತೆಗಿದ್ರು?
0: ಅವರು ಬಯಲಾಟ ತುಂಬಾ ಆಡ್ತಾ ಇದ್ರು ಸರ್. ನಾನು ಸ್ವಲ್ಪ ಸ್ವಲ್ಪ ಹೋಗಿದ್ದೀನಿ ಸರ್. ಅವಳು ಬಯಲಾಟ ಕೂಡ ಹೋಗಿದ್ದಾಳೆ ಸರ್. ರೇಣುಕಾದೇವಿ ಮಹಾತ್ಮ್ಯದ್ರಲ್ಲಿ ರೇಣುಕನ್ ಪಾರ್ಟ್ ಮಾಡಿದಾಳ್ರಿ, ದೊಡ್ಡ ದೊಡ್ಡ ಪಾತ್ರ ಮಾಡಿದಾಳ್ರಿ. ಮತ್ತೆ ಸಾಮಾಜಿಕ ಪೌರಾಣಿಕ ಇತಿಹಾಸಕ್ಕೆಲ್ಲ ಮಾಡಿದಾಳೆ. ನಾನು ಬಯಲಾಟಕ್ಕೆ ಸ್ವಲ್ಪ ಕಡಿಮೆ ರೀ, ಅಕ್ಕನೇ ಜಾಸ್ತಿ ಆಡಿದಾಳೆ ಸರ್. ಮೊದ್ಲೆಲ್ಲ ಪ್ರಾಕ್ಟೀಸ್ ಹೋಗ್ತಾ ಇದ್ರು ಅವರು, ಒಂದು 8 ದಿವಸಗಟ್ಟಲೆ ಹೋಗ್ಯಾರ್ರಿ ಅವಾಗ. ನಾನಷ್ಟು ಹೋಗಿಲ್ಲ, ಇನ್ನು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸರ್ ಅಷ್ಟೇ.
1: ಮರಿಯಮ್ನಳ್ಳಿ ಪರಿಸರದ ಕಲಾವಿದೆಯರು ಅವರೊಟ್ಟಿಗೆ ಯಾರ್ಯಾರೊಟ್ಟಿಗೆ ನಾಟಕಗಳೆಲ್ಲ ಆಡ್ತಾ ಇದ್ರಿ ನೀವು?
0: ಎಸ್ ರೇಣುಕ, ಎನ್ ರೇಣುಕ, ಎಂ ರೇಣುಕ, ಆಮೇಲೆ ಶಾರದ, ಆಮೇಲೆ ಅಂಬುಜ, ನಾಗರತ್ನಮ್ಮ, ಇವರೆಲ್ಲರ
1: ಜೊತೆ
0: ಅವರೆಲ್ಲ ಜೊತೆ ಆಡಿ.
1: ಅಮ್ಮ, ಕೊನೆಯದಾಗಿ ಒಂದು ಉತ್ತರೆ ಪಾತ್ರದ ಒಂದು ಹೇಳಿ ಕಾರ್ಯಕ್ರಮ ಮುಗಿಸೋಣ.
0: ಹೇಳ್ತೇನೆ.
1: ಹೇಳ.
0: ನಿಂತಿದೆ ಜೇನು ಮಾ ಭೋಗ ಚಿತ್ತಾರ, ವಿಧವೆ ಇರುವೆ ಅಮ್ಮಮ್ಮ ಘೋರ, ಎಂತಿದೆ ಜೇನು ಮಾ.
1: ನಿಮ್ಮೊಟ್ಟಿಗೆ ನಿಮ್ಮ ಮಕ್ಕಳು ಜೊತೆಗಿದ್ದಾರೆ, ಇದು ನಿಮ್ಮ ಕಲೆಯನ್ನು ಗುರುತಿಸಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾನೆ ಇದ್ದಾರೆ. ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಉತ್ತರೋತ್ತರವಾಗಿ ನಿಮ್ಮ ಕಲಾ ಸೇವೆಗೆ ಗೌರವ ಮನ್ನಣೆ ಸಿಗಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲಾ ಸೇವೆಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಎಲ್ಲರಿಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರದ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಎಂ ಸೋಮೇಶ್ ಉಪ್ಪಾರ್, ನೆರವು ಶಾಂತಲಾ ಹರವಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. October 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
6: ಸುರಾಗ್,

0: ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರ್ ಅನ್ನ ಹೀಗೆ ಸಿತ್ತಿದ್ಯಾ? ಅಲ್ಲಿ ನೋಡು, ಅಲ್ಲಿ ಡಸ್ಟ್ ಬಿನ್ ಇದೆ, ಅದ್ರಲ್ಲಿ ಹಾಕು.
1: ಅಯ್ಯೋ ಹೋಗಮ್ಮ,
2: ಇದೊಂದ್ ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ, ಸೊಳ್ಳೆಗಳು ಕೂತು ಡೇಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ, ಈ ಕುರಿತಾಗಿ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಇದೀಗ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಕಾರ್ಯಕ್ರಮದ ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರಗಳು. ದಂತವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಹಜವಾಗಿ ಕೆಲವು ಪ್ರಾದೇಶಿಕವಾಗಿ ಕೆಲವೊಬ್ಬರಿಗೆ ಕೆಲವು ಹವ್ಯಾಸಗಳು ಈ ತಂಬಾಕು ಪದಾರ್ಥಗಳನ್ನು ಬಳಸೋದು. ಈಗ ಮಾದಕ ವಸ್ತುಗಳನ್ನು ಬಳಸಬಾರ್ದು ಅಂತಂತೇಳಿ ನಾವು ಅದನ್ನು ಹೇಳಿದಾಗ ಅದು ರಕ್ತದಲ್ಲಿ ಸೇರಿ ಅದು ಏನೋ ಇನ್ನೊಂದೇನೋ ಮಾಡತ್ತೆ ಅಂತ ಹೇಳ್ತೀವಿ. ಆದರೆ ಸಹಜವಾಗಿ ಎಲೆ ಅಡಿಕೆ ತಿನ್ನೋರಾಗಲಿ, ತಂಬಾಕು ಪದಾರ್ಥಗಳನ್ನು ಬಳಸೋರಾಗಲಿ, ಅಥವಾ ಇನ್ನಿತರ ಏನೋ ಬೇರೆ ಬೇರೆ ಏನೇನೋ ಬಳಸ್ತಾರೆ ನಮ್ಮ ಹಳ್ಳಿಯಲ್ಲಿ ಹೋದರೆ ಇನ್ನು ಹೊಸ, ಅದಕ್ಕೆ ಸಾಕಷ್ಟು ಹಾನಿನೂ ಆಗುತ್ತೆ. ಏನು ವೈದ್ಯಕೀಯವಾಗಿ ಇದರಲ್ಲಿ ಸಮಸ್ಯೆ ಆಗುತ್ತೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಹೇಳಿ ಸರ್, ಏನೇನು ಆಗುತ್ತೆ ಅಂತ
2: ನೋಡಿ. ಮೊದಲೇದಾಗಿ ಇದೇನು ದುಶ್ಚಟಗಳಿದ್ದಾವ, ಇವು ಯಾವಾಗ್ಲೂ ನಿಮಗೆ ದುಷ್ಪರಿಣಾಮವನ್ನ ಬೀರ್ತವೆ. ಒಂದು ಮಾತಿದೆ, ಮಾದಕ ವ್ಯಸನ ಮಸಣಕ್ಕೆ ಸಮಾನ. ಇಂಥ ಒಂದು ಸಂದರ್ಭದಲ್ಲಿ ಇಂದಿನ ದಿನಗಳಲ್ಲಿ ಹೆಚ್ಚಾನೆಚ್ಚು ಭಾರತೀಯ ಜನಸಂಖ್ಯೆಯಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ಆಗಿರ್ಬೋದು. ಆ ಟೊಬ್ಯಾಕೋ ಒಳಗೆ ಮತ್ತೆ ಎರಡು ರೀತಿಯಾದಂತಹ ಒಂದು ಟೊಬ್ಯಾಕೋ ಬರ್ತಾವೆ, ಒಂದು ಸ್ಮೋಕ್ ಟೊಬ್ಯಾಕೋ, ಇನ್ನೊಂದು ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ. ಸ್ಮೋಕ್ ಟೊಬ್ಯಾಕೋ ಅಂತಂದ್ರೆ ನಾವು ಇವರೆಲ್ಲ ಯೂಸ್ ಮಾಡ್ತಿರುವಂತಹ ಯುವ ಪೀಳಿಗೆಗಳು

0: ಆಗಿರ್ಬಹುದು, ಸಿಗರೇಟ್ ಆಗಿರ್ಬಹುದು, ಇವೆಲ್ಲ ಸ್ಮೋಕ್ ಟೊಬ್ಯಾಕೋ ಅಂತ ಬರ್ತವೆ. ಇನ್ ಸ್ಮೋಕ್ಲೆಸ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಅಂತಂದ್ರೆ ಗುಟ್ಕಾ, ಪಾನ್ಪರ, ಖೈನಿ, ಜರ್ದಾ, ಈ ರೀತಿಯಾದಂತಹ ಇನ್ನೂ ಅನೇಕ ಹಲವಾರು ನನಗೆ ಹೆಸರುಗಳು
1: ಇರಲಿ. ಅಂದ್ರೆ ಇದು ಮಾಡುವಂತಹ ಅನಾಹುತ ಅದ್ರ ಬಗ್ಗೆ ನೀವು ಹೇಳ್ತೀರಿ, ಅಂದ್ರೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಈಗ ಮಾದಕ ವಸ್ತುಗಳ ಕುರಿತಾಗಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಬಂದಿದ್ದೀವಿ. ಅದರ ಪರಿಣಾಮಗಳು ಏನು ಮತ್ತು ಮಾನಸಿಕವಾಗಿ ಮಾದಕ ವಸ್ತುಗಳ ಸೇವನೆ ಮಾಡೋರ ಸ್ಥಿತಿ ಹೇಗಿರುತ್ತೆ, ಅವರು ಎಷ್ಟೆಲ್ಲ ಹಿಂಸೆಗಳನ್ನು ಅನುಭವಿಸ್ತಾರೆ, ಅವರಿಗೆ ಚಿಕಿತ್ಸೆ ತುಂಬಾ ಅಗತ್ಯ ಇದೆ ಅಂತನ್ನೋದೆಲ್ಲ ವಿಚಾರಗಳು ಇವೆ. ಈಗ ಒಬ್ಬ ದಂತ ವೈದ್ಯರಾಗಿ ಎಲ್ಲ ಚೆನ್ನಾಗಿ ಕಾಣಬೇಕು, ತುಂಬಾ ಸುಂದರವಾಗಿ ಕಾಣಬೇಕು ಅಂದ್ರೆ ನಮ್ಮ ದಂತ ಪಂಕ್ತಿ ಚೆನ್ನಾಗಿರಬೇಕು ಅಂತ ಹೇಳಿ ಹೇಳ್ತೀವಿ. ಜಾಹೀರಾತಿನಲ್ಲಿ ಕಾಣೋ ರೀತಿ ನಮ್ಮ ಹಲ್ಲುಗಳು ಇರಬೇಕು ಅಂತ ಬಯಸ್ತಿರ್ತಾರೆ. ಅಂತ ಇದ್ರೂ ಕೂಡ ಈ ತಂಬಾಕು ಪದಾರ್ಥಗಳನ್ನು ಬಳಸಿದ್ರು ಸಮಸ್ಯೆ ಆಗತ್ತೆ ಅಂತ ಗೊತ್ತಿದ್ರು ಕೂಡ ತಂಬಾಕು ಪದಾರ್ಥಗಳನ್ನ ಅದೇನೋ ನನಗೆ ಹಲ್ಲಿಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ಒಂದು ಅಭ್ಯಾಸ ಇದು ಅಂತ ಹೇಳ್ತಾರೆ. ಹಲ್ಲಿಗೂ ಅದಕ್ಕೆ ಸಂಬಂಧ ಹೇಗೆ?
0: ಈಗ ಧೂಮಪಾನ ಸೇವನೆ ಮಾಡೋರು ಅವರ ಒಂದು ಮಾನಸಿಕತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ರು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವರು ಒಳಗಾಗಿರುವಂತಹ ಕಾರಣ, ಯಾವುದೋ ಒಂದು ಮಾನಸಿಕ ಶೋಷಣೆಗೊಳಗಾಗಿರುವಂತಹ ಕಾರಣದಿಂದಾಗಿ ಅವರು ಧೂಮಪಾನವನ್ನ ತಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಂಡು ಬಿಡ್ತಾರೆ.
1: ತಂಬಾಕು ಪದಾರ್ಥನು ಕೂಡ ಮಾನಸಿಕ ಕಾರಣದಿಂದನೇ ಮಾಡ್ತಾರೆ ಅಂತೀರಾ?
0: ಹೌದು, ಕೆಲವೊಬ್ಬರನ್ನ ನೋಡಿ ಕಲಿತಾರೆ, ಇನ್ ಕೆಲವರು ಕೆಲವೊಂದು ಪರಿಸರದಲ್ಲಿ ಇದ್ದು ಅದೇ ಒಂದು ಆ ಪರಿಸರವೇ ಅವರಿಗೆ ಒಂದು ಸೇವನೆ ಮಾಡ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಅದು ಈ ರೀತಿಯಾದಂತಹ ಒಂದು ಪರಿಸರದಲ್ಲಿ ಅವರು ಬದುಕಿ ಅಥವಾ ಇನ್ನೊಬ್ಬರ ಒಂದು ಸಂಘದ ಒಂದು ಇದನ್ನ ಮಾಡಿ ಅವರು ಹವ್ಯಾಸವನ್ನು ಮಾಡ್ಕೊಂಡಿರ್ತಾರೆ ತಂಬಾಕು ಸೇವನೆಯನ್ನ. ಮತ್ತು ಒಂದು ಯೂಶುವಲಿ ಈಗ ಸ್ಮೋಕಿಂಗ್ ಅಂತ ಬಂದ್ರೆ ನೀವು ಒಂದು ಸಿಗರೆಟ್ ತಗೊಂಡ್ರೆ ಅದರಿಂದ ಅದರಲ್ಲಿ ಸುಮಾರು 7-8 mg ಟಾರ್ ಅಂಶ ಇರುತ್ತೆ ಅದರ ಒಳಗಡೆ.
1: ಟಾರ್ ಅಂಶ ಅಂದ್ರೆ ಅವಶೇಷಗಳು,
0: ಅಷ್ಟು
1: ಡೇಂಜರಸ್. ನಾವು ಜಾಹೀರಾತುಲ್ಲೇ ನೋಡ್ತೀವಲ್ಲ ಸಾಮಾನ್ಯವಾಗಿ ಇಷ್ಟು ಇಂತಿಷ್ಟು ಟಾರ್ ಪದಾರ್ಥ ನಿಮ್ಮ ದೇಹದಲ್ಲಿ ಸೇರಿಕೊಳ್ತದೆ ಅಂತಂತೇಳಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟಾರ್ ಪದಾರ್ಥಗಳು ನಿಮ್ಮ ದೇಹದಲ್ಲಿ ಸೇರಿರ್ತದೆ ಅಂತ ಅನ್ನೋದು ನಿಮ್ಮ ಕಲ್ಪನೆ ಇದೆಯಾ ಅಂತ ಹೇಳ್ತಾರೆ. ಆ ಟಾರ್ ವಿಚಾರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ, ಅದು ಎಲ್ಲಿಂದ ಅಂದ್ರೆ ಈ ತಂಬಾಕು ಪದಾರ್ಥದಿಂದನೇ ಸೇರಿಕೊಳ್ತದೆ ಅಂತ. ಈ ರೀತಿ ತಂಬಾಕು ಪದಾರ್ಥಗಳ ಒಂದು ಸೇವನೆಯಿಂದ ಅನೇಕ ಪದಾರ್ಥಗಳು ನಮ್ಮ ದೇಹದ ಒಳಗಡೆ ಸೇರಿ ಇನ್ನಷ್ಟು ಹಾನಿ ಆಗುತ್ತೆ ಅಂತಂತೇಳಿ. ಈಗ ಈ ತಂಬಾಕು ಪದಾರ್ಥಗಳದ್ದು ಒಂದು ಏನಂದ್ರೆ ವಿಶೇಷ, ಈ ಹಲ್ಲಿನ ಬುಡಕ್ಕೆ, ಹಲ್ಲಿನ ಪಕ್ಕದಲ್ಲಿ ಅಥವಾ ಬಾಯಲ್ಲಿ ಯಾವತ್ತೂ ಕೂಡ ಅದು ತುಂಬಿಕೊಂಡಿರ್ಬೇಕು. ಅಲ್ಲಿ ಇದ್ರೇನೆ ಅವ್ರದ್ದು ಮುಂದಿನ ಎಲ್ಲಾ ಕೆಲಸಗಳು ಆಗ್ತವೆ ಅಂತ ಹೇಳ್ತಾರಲ್ಲ ಸರ್, ಅದ್ರ ಬಗ್ಗೆ
0: ನೋಡಿ. ಅದು ತಂಬಾಕು ಸೇವನೆ ಮಾಡೋದೇ ಆ ರೀತಿ ಜನರು, ಅವ್ರು ಎಷ್ಟು ಸಮಯದವರೆಗೆ ಬಾಯಲ್ಲಿ ಇಟ್ಕೊಂತಾರಲ್ಲ ಅಷ್ಟು ಸಮಯದವರೆಗೆ ಆ ತಂಬಾಕಿನಿಂದ ಸಿಗುವಂತಹ ಒಂದು ಅನುಭವ ಅವ್ರಿಗೆ ಸಿಗುತ್ತೆ. ಹೀಗಾಗಿ ಅವರು ಬಾಯಲ್ಲಿ ತಂಬಾಕು ಸೇವನೆ ಒಂದು ಸಂದರ್ಭದಲ್ಲಿ ಬಾಯಲ್ಲಿ ಈಗ ಜಮಾ ಮಾಡಿ ಅವರು ಒಸಡಿನ ಭಾಗದಲ್ಲಿ ಅಥವಾ ದವಡೆಯ ಒಂದು ಹಿಂಬದಿಯಲ್ಲಿ ಇಟ್ಕೊಳ್ಳಿಕ್ಕೆ ಅವರು ಮಾಡ್ತಾರೆ. ಇದೇ ಒಂದು ಕಾರಣದಿಂದಾಗಿ ಒಸಡಿನ ಒಂದು ಬಾಯಿಯ ಕ್ಯಾನ್ಸರ್, ಒಸಡಿನ ಒಂದು ಇದರಲ್ಲಿ ಇಟ್ಟುಕೊಳ್ಳುತ್ತಾ ಬಾಯಿಯ ಕ್ಯಾನ್ಸರ್ ಆಗಿರಬಹುದು ಮತ್ತು ಅದೇ ರೀತಿ ಅಂಗುಳದ ಕ್ಯಾನ್ಸರ್ ಆಗಿರಬಹುದು, ಇವೆಲ್ಲವೂ ಕೂಡ ಒಂದು ಜನರಲ್ಲಿ ಗುರಿಯಾಗುವಂತಹ ಸಾಧ್ಯತೆಗಳಿದ್ದೇ ಇರುತ್ತೆ.
1: ಈ ಸಹಜವಾಗಿ ನಾವು ಒಂದು ಸಿನಿಮಾ ನೋಡ್ಲಿಕ್ಕಂತ ಹೋದಾಗ ಅಲ್ಲಿ ಒಂದು ಜಾಹೀರಾತು ಬರುತ್ತೆ, ಆ ಜಾಹೀರಾತು ಇಷ್ಟು ಪರಿಣಾಮಕಾರಿ ಇರುತ್ತಲ್ಲ, ಅಯ್ಯೋ ನೋಡ್ಲೇಬಾರ್ದಪ್ಪ, ಅಯ್ಯೋ ಛೇಛೆ ಅಂತ ಅನ್ಸುತ್ತೆ. ಅಷ್ಟೆಲ್ಲ ಜನ ಕೂತವರಲ್ಲಿ ಅನೇಕರು ಕೂಡ ಈ ತಂಬಾಕು ಅದರ ಸೇವನೆಯ ದುಶ್ಚಟರು ದಾಸರು ಆಗಿರ್ತಾರೆ, ಅವ್ರ ಭಾವನೆ ಬದಲಿ ಆಗಲ್ಲ.
0: ಹೌದು, ಅವ್ರ ಭಾವನೆ ಬದಲಿ ಆಗಲ್ಲ, ಯಾಕಂತಂದ್ರೆ ಅವರಿಗೆ ಆ ತಂಬಾಕು ನೀಡುವಂತಹ ಅನುಭವ ಏನಿದೆ, ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಒಂದು ಕೆಟ್ಟ ಪರಿಸ್ಥಿತಿಗೆ ಅವ್ರು ಹೋಗ್ತಾರೆ ಅನ್ನೋ ಒಂದು ಅರಿವು ಇರಂಗಿಲ್ಲ ಅವರಿಗೆ. ಕೇವಲ ಆ ಒಂದು ಪ್ರೆಸೆಂಟ್ ಸಿಚುವೇಶನ್ ಅನ್ನು ಮಾತ್ರ ಅವ್ರು ಎಂಜಾಯ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಅನಾಹುತಗಳನ್ನ ಬದಿಗಿಟ್ಟು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಟ್ರೆಸ್ ಕೊಡಲ್ದ ಈಗ ಅವರು ನಾವು ಎಂಜಾಯ್ ಮಾಡ್ತಿದೀವಿ, ಹೀಗಾಗಿ ನಾವು ಈಗ ತಂಬಾಕು ಸೇವನೆ ಮಾಡ್ತೀವಿ, ನಾವು ಮತ್ತೆ ಇನ್ನಿತರ ದುಶ್ಚಟಗಳನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಮಾನಸಿಕತೆ ಅವರಲ್ಲಿ ಇದ್ದೇ ಇರುತ್ತೆ.
1: ಅಂತವ್ರನ್ನ ನಾವು ಡಿ ಅಡಿಕ್ಷನ್ ಕ್ಯಾಂಪ್ಗಳಲ್ಲಿ ಈಗ ಹೆಂಗೆ ಮದ್ಯಪಾನ ಬಿಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ಹಂಗೆ ಧೂಮ್ರಪಾನ ಅಥವಾ ಈ ತಂಬಾಕು ಸೇವನೆ ಮಾಡೋರನ್ನು ಕೂಡ ಕರ್ಕೊಂಡು ಹೋಗ್ತಾರ, ಅಥವಾ ಆ ರೀತಿಯಾದಂತದ್ದು ಇದೆಯಾ ನಮ್ಮಲ್ಲಿ?
0: ನೋಡಿ, ಕೆಲವೊಬ್ರು ಕೇಳೋರಿರ್ತಾರೆ, ಇನ್ನೊಬ್ರು ಕೇಳಲ್ದವ್ರು ಇರ್ತಾರೆ. ಕೇಳೋರು ಇದ್ರಂತಂದ್ರೆ ತೀರಾ ನೀವು ಡಿ ಅಡಿಕ್ಷನ್ ಸೆಂಟರ್ ಕರ್ಕೊಂಡು ಹೋಗಿಂತ ಮುಂಚೆ ದಂತ ವೈದ್ಯರ ಬಳಿ ನೀವು ಕರ್ಕೊಂಡು ಬಂದ್ರು ಕೂಡ ದಂತ ವೈದ್ಯರು ಅವ್ರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಆ ಚಟವನ್ನು ಬಿಡಿಸುವಂತಹ ಸಹಾಯನ ದಂತ ವೈದ್ಯರು ಮಾಡೇ ಮಾಡ್ತಾರೆ. ಅದಕ್ಕೂ ಮೀರಿ ಅವರು ಕೇಳುವಂತಹ ಸಿಚುವೇಶನ್ ಒಳಗಿಲ್ಲ ಅಥವಾ ಅವ್ರನ್ನ ಅನ್ಕಂಟ್ರೋಲೇಬಲ್ ಅದಾರ, ಅವರು ಅವ್ರಿಗೆ ಬೇಕೇ ಬೇಕು ಅಂತಹ ಒಂದು ಇದು, ಯಾಕಂದ್ರೆ ಅವರಿಗೆ 24 hours ಅವ್ರನ್ನ ಯಾರಾದರೂ ವಾಚ್ ಮಾಡುವಂತಹ ಒಂದು ಸನ್ನಿವೇಶ ಬರುತ್ತೆ ಅವಾಗ. ಹೀಗಾಗಿ ಅವ್ರನ್ನ ಡಿ ಅಡಿಕ್ಷನ್ ಸೆಂಟರ್ಗೆ ಕರ್ಕೊಂಡು ಹೋಗೋದು ಉತ್ತಮ ಅಂತ ನಾನು ಹೇಳ್ತೀನಿ.
1: ಸಾಮಾನ್ಯ ಈ ತಂಬಾಕು ಪದಾರ್ಥ ಸೇವನೆ ಮಾಡೋರನ್ನ ಈ ರೀತಿ ತಂಬಾಕು ಪದಾರ್ಥ ಬಿಡಿಸೋ ಕೇಂದ್ರಕ್ಕೆ ಕರ್ಕೊಂಡು ಹೋಗಲ್ಲ, ಅದು ನಿರ್ಲಕ್ಷ್ಯ ಮಾಡಿಬಿಟ್ಟಿರ್ತಾರೆ. ಅದು ನೋಡಿದ್ರೆ ಮುಂದೆ ಕ್ಯಾನ್ಸರ್ಗೆ ಕರ್ಕೊಂಡು ಹೋಗುತ್ತೆ, ಆದ್ರೆ ಅದ್ರ ಕಡೆ ಗಮನ ಕೊಟ್ಟಿರಲ್ಲ. ಹೇಗೆ ಜಾಗೃತಿಯನ್ನ ಇನ್ನು ಪಡ್ಕೋಬೇಕಾಗಿದೆ? ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿನೂ ಹೇಳಬಹುದು, ಮತ್ತೆ ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ಕೂಡ ಜಾಗೃತಿ ಅಥವಾ ಈ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾವಾಗ ವೈಯಕ್ತಿಕವಾಗಿ ಅವರಿಗೆ ಹಾನಿಯಾಗುತ್ತೆ, ಅದರ ಒಂದು ಪರಿಣಾಮ ಅವರು ಅನುಭವಿಸ್ತಾರೆ, ಅವಾಗಾದರೂ ಎಚ್ಚರಾಗ್ತಾರ?
0: ಈಗ ಸಾಕಷ್ಟು ಸರ್ಕಾರದ ವತಿಯಿಂದಾಗಿರಲಿ ಅಥವಾ ಪ್ರೈವೇಟ್ ಎನ್ ಜಿ ಓಸ್ ವತಿಯಿಂದಾಗಿರಲಿ ಅಥವಾ ಇಂಡಿವಿಜುವಲ್ಸ್ಗಳಿಂದ ಆಗಿರಲಿ ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ತುಂಬಾನೇ ಆಗಿದೆ. ಈಗ ಏನಿದೆ ಅಂತಂದ್ರೆ ಮಾಡುವುದು

0: ಮಾತಾಡೋದು ಏನು ಉಳಿದಿಲ್ಲ, ಇರೋದೊಂದೇ ಆಚರಣೆ ಮಾತ್ರ, ಆಚರಣೆ ಮಾತ್ರ.
1: ಹೌದೌದೌದು. ಈ ತಂಬಾಕು ಪದಾರ್ಥಗಳಲ್ಲಿ ಈಗ ಗ್ರಾಮೀಣ ಭಾಗದಲ್ಲಿ ಒಂದು ರೀತಿಯಾಗಿ ಸೇವನೆ ಮಾಡಿದ್ರೆ ಪಟ್ಟಣದಲ್ಲಿ ಅದೊಂದು ಸ್ಟೈಲ್, ತಾವು ಹೇಳಿದ್ರಲ್ಲ ಹೊಗೆ ಬರಲಾರ್ದು ಒಂದಿದಿರುತ್ತೆ, ಹೊಗೆ ಬರೋದು ಒಂದಿರುತ್ತೆ ಅಂತೇಳಿ, ಅದು ಹೊಗೆ ಬರೋದು ಸಿಗರೇಟು, ಹೊಗೆ ಬರಲಾರ್ದು ಇವೆಲ್ಲ ಅಂತ ಹೇಳಿದ್ರಿ. ಗ್ರಾಮೀಣ ಭಾಗದಲ್ಲಿ ಈ ಹೊಗೆ ಬಂದ ನಂತರ ಉಳಿದಂತಹ ಕೆಲವು ಪದಾರ್ಥವನ್ನ ಇಟ್ಟು ಈ ನಶೆ ರೀತಿ ತಿಕ್ಕಿ ಅದು ಉಳಿಸಿರ್ತದಲ್ಲ, ಅದನ್ನೆಲ್ಲ ಬಳಸ್ತಾರಲ್ಲ ಸರ್, ಅದು ಏನು ಕಿಕ್ ಕೊಡುತ್ತೆ ಅಂತ.
0: ಈಗ ನೋಡಿ ಗ್ರಾಮಾಂತರ ಪ್ರದೇಶದಲ್ಲಿ ಹೇಗಿದೆ ಅಂತಂದ್ರೆ ಆರ್ಥಿಕವಾಗಿ ಅಷ್ಟವರು ಬಲಡಿರಲ್ಲ, ಹೀಗಾಗಿ ಏನಿರುತ್ತೆ ಅದನ್ನೇ ಅವ್ರು ಯೂಸ್ ಮಾಡಿಕೊಂಡು ಏನೇನು ವಿಧ ವಿಧ ಒಂದು ಮಾರ್ಗವಾಗಿ ಅವರು ಒಟ್ಟು ನಶೆ ತಗೊಳ್ಳುವಂತಹ ಒಂದು ಆಕ್ಷನ್ಸ್ ಗಳನ್ನ ಅವ್ರು ಮಾಡ್ತಾರೆ ಹೊರತು, ಈಗ ಆಲ್ರೆಡಿ ಬರ್ಂಟ್ ಸಬ್ಸ್ಟೆನ್ಸ್ ಏನಿರ್ತದೆ, ತಿಂದ ಹಾಕಿದ ಸಬ್ಸ್ಟೆನ್ಸ್ ಏನಿರ್ತದೆ, ಅದರಿಂದ ಮತ್ತೇನು ಅವ್ರಿಗೆ ಹ್ಯಾಲುಸಿನೇಷನ್ ಎಫೆಕ್ಟ್ ಅದು ಕೊಡಲ್ಲ.
1: ಅದೇನೋ ಸಿಗುತ್ತೆ ಅಂತ ಅವ್ರ ಕಲ್ಪನೆ.
0: ಹೌದು,
1: ಅವ್ರು ಕಾಯ್ತಿರ್ತಾರೆ ಅವ್ರದ್ದು ಆ ಬತ್ತಿ ಸೇದೋದು ಮುಗಿದ್ಮೇಲೆ ಕೊಟ್ರಿ ಕಡೆಯಿಂದ ಅಂತ ಹೇಳಿ ಕೈ ಮೇಲೆ ಹಾಕೊಂಡು ಮತ್ತೊಂದಿಷ್ಟು ಏನೋ ಸೇರಿಸಿ ಹಾಕುತ್ತಾರೆ. ಈ ಹಲ್ಲಿಗೆ ವಿಶೇಷವಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ, ನಾವು ಇವಾಗ ತಂಬಾಕಿನ ಪರಿಣಾಮಕ್ಕಿಂತ ಹಲ್ಲಿಗೆ ಅದು ಎಷ್ಟು ಇಫೆಕ್ಟ್ ಮಾಡುತ್ತೆ ಅಂತ ಅನ್ನೋದ್ರ ಕಡೆ ಗಮನ ಕೊಡಬೇಕು ಸರ್. ಏನೇನು ಮಾಡ್ತದೆ ಈಗ ಈ ತಂಬಾಕುನ? ಒಂದು ಕೆಂಪು ಬಾಯಿ ಕಾಣಿಸುತ್ತೆ, ಹಲ್ಲಿನ ಮಧ್ಯೆ ಒಸಡಿನ ಮಧ್ಯೆ ಏನೇನೋ ಸಿಗುತ್ತೆ, ಬರ್ತಾ ಬರ್ತಾ ಬರ್ತದ ಖಾಯಂ ಕಲಿಯಾಗಿ ಉಳ್ಕೊಂಡ್ಬಿಡುತ್ತೆ ಅಂತ. ಅವ್ರದ್ದು ಹಲ್ಲೆ ಕಿತ್ತಬೇಕು, ಆದ್ರೆ ಹಲ್ಲನ್ನು ಸ್ವಚ್ಛ ಮಾಡಿದ್ರೆ ನಿಮ್ಮಂತ ವೈದ್ಯರಿಂದನೂ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ.
0: ಹೇಗಿದೆ ಅಂತಂದ್ರೆ, ಈಗ ನೀವು ಯಾವುದೇ ತಂಬಾಕಿನ ಉತ್ಪನ್ನಗಳನ್ನ ನೀವು ತಿಂತಾ ಇದ್ರಿ, ಅತ್ಯಂತ ದೀರ್ಘಾವಧಿಯಲ್ಲಿ ನೀವು ತಿಂತಾ ಇದ್ರಿ ಅಂತಂದ್ರೆ, ತಂಬಾಕು ಅದೊಂದು ಗಟ್ಟಿಯಾದಂತಹ ಒಂದು ಪದಾರ್ಥ. ಅದು ನೀವು ಮೊದಲು ನೀವು ಫ್ರೆಶ್ ಪ್ಯಾಕೆಟ್ ಇದನ್ನ ಹರಿದು ನೀವು ಬಾಯಿ ಒಳಗೆ ಹಾಕೊಂಡ್ಕೊಳ್ಳಿ, ಒಂದ್ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತಲ್ಲ ಅದು, ಅದೇ ಗಟ್ಟಿತನ ಏನಾಗುತ್ತೆ ಹಲ್ಲಿನ ಮೇಲ್ಪದರವನ್ನ ಅದನ್ನು ಹೋಗಿಸುತ್ತೆ. ಅದು ಈ ಹಲ್ಲಿನ ಮೇಲ್ಪದರ ಅಂದ್ರೆ ಎನಾಮಲ್ ನ ಭಾಗ ಅನ್ನ ನಾವ್ ಏನ್ ಹೇಳ್ತೀವಿ, ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಸೆನ್ಸಿಟಿವ್ ಬರಕ್ ಸ್ಟಾರ್ಟ್ ಆಗುತ್ತೆ ಅವಾಗ. ಸೊ ಇದು ಒಂದು ಕಾರಣ, ಅದು ತಂಬಾಕು ಹಲ್ಲಿಗೆ ಎಫೆಕ್ಟ್ ಆಗುವಂತ ಒಂದು ಕಾರಣ. ಇನ್ನೊಂದು ಏನಿದೆ ಅಂತಂದ್ರೆ, ಆ ತಂಬಾಕು ಅಗದು ಅಗದು ಅವರು ಬಾಯಲ್ಲಿ ಇಟ್ಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಹಲ್ಲು ಮತ್ತು ಒಸಡಿ ನಡಕ ಒಂದ್ ಸ್ವಲ್ಪ ಮಟ್ಟಿಗೆ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಒಳಗ ಅದು ತಂಬಾಕು ಕುಂತು ಬಿಡುತ್ತದೆ. ಇಲ್ಲಿ ಹೇಗಂತಂದ್ರೆ, ಭಾರತೀಯರು ಅವರೆಷ್ಟೇ ಇದಾದ್ರು ಕಲ್ತವರು ಇದ್ರು ಕೂಡ ಒಂದಲ್ಲ ಒಂದ್ಸಲ ಅವರು ಬ್ರಷ್ ಮಾಡೋದು ಮರ್ತು ಬಿಡ್ತಾರೆ, ಅಥವಾ ತಮ್ಮ ಒಂದು ಆಫೀಸಿನ ಒಂದು ಕಾರ್ಯನಿಮಿತ್ತವಾಗಿ, ಶಾಲೆ ಹೋಗುವಂತ ಕಾರ್ಯನಿಮಿತ್ತವಾಗಿ ಜಲ್ದಿ ಜಲ್ದಿ ರೆಡಿ ಆಗುವ ಒಂದು ಸಂದರ್ಭದಲ್ಲಿ ಬ್ರಷ್ ಮಾಡೋದು ಮರ್ತು ಬಿಡ್ತಿರ್ತಾರೆ, ಕೆಲವರು ಬ್ರಷೇ ಮಾಡ್ತಿರಲ್ಲ. ಸೊ ಇಂತ ಒಂದು ಸಂದರ್ಭ
1: ನಡೆಯುತ್ತೆ ಬಿಡು, ನಿನ್ನೆ ಮನೆ ಮಾಡಿದೀನಿ ಇವತ್ತು ಮಾಡೋದು ಬೇಡ ಅಂತ,
0: ಮತ್ತೆ ನಾಳೆ ಮಾಡ್ಕೊಂಡ್ರೆ ಮತ್ತೆ ಸ್ವಚ್ಛ ಆಗತ್ತೆ ಬಿಡ, ಅದೇನಾಗ್ತೈತಿ ಅಂತ.
1: ಆಮೇಲೆ ನೀವು ಹೇಳೋದು ಆಕ್ಚುಲಿ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಬ್ರಷ್ ಮಾಡಬೇಕು, ಆವಾಗ ಅಟ್ಲೀಸ್ಟ್ ಈ ತಂಬಾಕು ಪದಾರ್ಥ ಬಳಸೋರು ಸತತವಾಗಿ ಬ್ರಷ್ ಮಾಡ್ತಾ ಇದ್ರೆ ಒಂದ್ ಚೂರಾದ್ರೂ ಸ್ವಚ್ಛ ಆಗ್ತದೆ ಕಾಣಿಸುತ್ತೆ. ಆದ್ರೆ ಅವರಿಗೆ ಆ ರುಚಿ ಬಾಯಲ್ಲಿ ಇರ್ಬೇಕು ಯಾವತ್ತು, ಆ ಪದಾರ್ಥ ಯಾವತ್ತೂ ಇರಬೇಕು. ಅದಕ್ಕೆ ಎಷ್ಟೋ ಸಲ ನೋಡಿ ಒಂಚೂರು ಸರ್ ಬನ್ನಿ ಊಟ ಮಾಡಿ ಅಂದ್ಬಿಡ್ತಾರ ಅವ್ರು, ಅಥವಾ ಉತ್ತರನೂ ಕೊಡಲ್ಲ, ಬಾಯಿ ಬಂದಿರುತ್ತೆ ಅವ್ರು ಯಾವತ್ತು. ಬಹಳ ಮೌನಿಗಳು ಅನ್ಬೇಕು ಅವರಿಗೆ, ಎಲ್ಲ ತಿಂದಾದ್ಮೇಲೆ ಬೇಕಾದ್ರೆ ಮಾತಿಗೆ ಬಿಡ್ರಿ ಜಾಸ್ತಿ ಮಾತಾಡ್ತಾರೆ.
0: ದೇವರು ಮಾತಾಡಕ್ ಬಾಯಿ ಕೊಟ್ರೆ, ತಿನ್ನಾಕ್ ಬಾಯಿ ಕೊಟ್ರೆ, ಚಟ ಮಾಡಕ್ ಬಾಯಿ ಯೂಸ್ ಮಾಡ್ಕೊಳ್ತಾರೆ.
1: ಮಾಡಬಾರ್ದು ನಾವು ಬೇರೆ ಬೇರೆ ಚಟಕ್ಕೆ ಬಳಸೋದಾಗ್ಲಿ, ಅದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ತುಂಬಾ ಹಾನಿಯಾಗತ್ತೆ, ನಮ್ಮ ಜ್ಞಾನಕ್ಕೆ, ಆಚಾರ ವಿಚಾರಗಳಿಗೆ, ನಮ್ಮ ಯಾವುದೇ ರೀತಿಯಾದಂತಹ ಅಭ್ಯಾಸಕ್ಕೆ, ನಮ್ಮ ಕಲೆಗೆ ಅದು ಸರಿಯಲ್ಲ. ಈಗ ಉದಾಹರಣೆ, ಒಬ್ಬ ಸಿನಿಮಾಕ್ಕೆ, ಯಾವುದೋ ಒಂದು ಚಿತ್ರಕ್ಕೆ ಒಬ್ಬ ವ್ಯಕ್ತಿ ಹಂಗಿರ್ತದೆ, ಪದೇ ಪದೇ ಇವನಿಗೆ ಇದೇ ಚಟ ಇದೆ ಕಾಣಿಸುತ್ತೆ, ಇವನಿಗೆ ಬೇಡ ಅವಕಾಶ ಕೊಡೋದಂತ ಹೇಳೋಕ್ಕಾಗಲ್ಲ. ಯಾವ್ಯಾವ್ದು ಏನೇನು ಯಾವ್ಯಾವ ದೃಷ್ಟಿಯಿಂದ ಅವಾಗ ಏನೇನಿರ್ತಾವ ಅದರಲ್ಲಿ ಎಲ್ಲಾ ವಿಚಾರಗಳು ಇರ್ಬೋದಲ್ಲ, ಅಲ್ಲಿ ಅವಕಾಶ ತಪ್ಪಿಸ್ಕೋಬಹುದು. ನಿಮ್ಮ ತಂಬಾಕು ಸೇವನೆಯಿಂದ ನಿಮ್ಮ ಕಲೆ ಬೆಳಕಿಗೆ ಬರದೇ ಹೋಗ್ಬಹುದು.
0: ವೈಯಕ್ತಿಕ ಜೀವನಕ್ಕೂ ಅದು ಅಪಾಯಕಾರಿ, ನಿಮ್ಮ ಯಾವುದೇ ಇತರ ಚಟುವಟಿಕೆಗಳಿರ್ಬೋದು, ಅದರ ಮೇಲೂ ಕೂಡ ಒಂದು ಅಡ್ಡ ಪರಿಣಾಮ ಬೀಳುವಂತಹ ಒಂದು ಕೆಲಸ ತಂಬಾಕು ಸೇವನೆಯಿಂದ ಆಗುತ್ತೆ.
1: ಸರ್, ಈಗ ಹಲ್ಲು ಕೆಲವು ಸಲ ಹೋಗಿರ್ತವೆ, ನೀವು ಅದನ್ನ ರೂಟ್ ಕ್ಯಾನಲಿಂಗ್ ಮಾಡಿ ಹಾಕಿರ್ತೀರಿ, ಸರಿ ಮಾಡಿರ್ತೀರಿ. ಆ ತಂಬಾಕು ಪದಾರ್ಥ ಬಳಸೋರು ಮತ್ತೆ ಈ ರೂಟ್ ಕ್ಯಾನಲಿಂಗ್ ಮಾಡಿಸ್ಕೊಂಡವರಿಗೆ ಏನಾರ ಸಂಬಂಧ ಇದೆಯಾ, ಅಥವಾ ಮಾಮೂಲಿ ಹಲ್ಲು ತರ ಇದ್ದಂಗ ಇರುತ್ತೆ, ಅವನ ಚಟವೇ ಬೇರೆ, ಅದಕ್ಕೆ ಏನು ತೊಂದರೆ ಕೊಡಲ್ಲ ಅಂತ ಇರುತ್ತಾ?
0: ಇಲ್ಲ, ಮತ್ ನಾವು ರೂಟ್ ಕ್ಯಾನಲ್ ಮಾಡಿದ್ ಅಂದ್ರೂ ಕೂಡ ನಾವು ರೂಟ್ ಕ್ಯಾನಲ್ ಮಾಡಿದ ನಂತರ ಪೇಷಂಟ್ ಗೆ ಯಾವ ರೀತಿ ಆಶ್ವಾಸನೆ ಕೊಡ್ತೀವಿ ಅಂತಂದ್ರೆ, ನೀವು ಏನ್ ಬೇಕಾದ್ರೂ ತಿನ್ಬಹುದು, ನೀವು ನಾನ್ ವೆಜ್ ಬೇಕಾದ್ರೂ ತಿನ್ಬಹುದು ಅಂತ. ಇವರು ನಾನ್ ವೆಜ್ ಅನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಏನ್ ಮಾಡ್ಕೊಂತಾರ ಅಂತಂದ್ರೆ, ಇವರು ನಾನ್ ನಾನ್ ವೆಜ್ ತಿನ್ನಕ್ ನಂಗೆ ಹಲ್ ರೆಡಿ ಮಾಡ್ಕೊಟ್ರೆ ಅಂತಂದ್ರೆ ನಾ
1: ತಂಬಾಕು ತಿನ್ಬಹುದು. ಅವರ ಸ್ವಭಾವ ಹಂಗೆ ಇರುತ್ತೆ.
0: ಸೊ ಡಾಕ್ಟರ್ ಹೇಳಿದ ಪಾಲನೆ ಮಾಡೋದು ಬಿಟ್ಟು ಇವರ ತಲೆ ಓಡಿಸಕ್ ಹೋಗ್ತಾರೆ ಅವರು.
1: ಸರಿ ಆಯ್ತು ಬಿಡು, ನಾನು ಅಲ್ಲಿ ಇನ್ನೇನು ಆರಾಮಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಬಳಸ್ಬೋದು ಅಂತ ಆ ಥರ ಭಾವನೆನೂ ಇರುತ್ತೆ. ಒಂದು ಹಲ್ಲನ್ನು ಕೀಳಿಸಿರ್ತಾರೆ, ಇನ್ನೊಂದು ಹಲ್ಲು ಹಾಕಿರ್ತಾರೆ, ಅದು ಫಳ ಫಳ ಹೊಳಿತಿರ್ತದೆ ಫಸ್ಟು. ಸ್ವಲ್ಪ ದಿನ ಆದಮೇಲೆ ಇವರ ದುಶ್ಚಟದಿಂದ ಬಾಯಿ ಎಲ್ಲ ಕೆಂಪಾಗಿ ಅದನ್ನು ಒಂಥರ ಅಸಹ್ಯಾಗಿ ಕಾಣಿಸುತ್ತೆ. ಇನ್ನು ಏನೇನು ಈ ದಂತಕ್ಕೆ ಸಂಬಂಧಪಡೋ ಹಾಗೆ ತಂಬಾಕು ಪದಾರ್ಥಗಳನ್ನು ಬಳಸಿ ಏನೇನು ದುಷ್ಪರಿಣಾಮಗಳಾಗುತ್ತೆ? ಈಗ ಪ್ರಮುಖವಾಗಿ ಕ್ಯಾನ್ಸರ್ ಕುರಿತಾಗಂತೂ

0: ಸಾಕಷ್ಟು ಜಾಗೃತಿ ಇದ್ದೇ ಇದೆ. ಇವೆಲ್ಲ ಕ್ಯಾನ್ಸರ್ಗೆ ಕಾರಣ ಆಗತ್ತೆ ಅಂತ ಹೇಳಿ ಮಾತಾಡ್ತಾನೆ ಬಂದಿದ್ದೀವಿ. ತಂಬಾಕು ಪದಾರ್ಥದಿಂದ ಕ್ಯಾನ್ಸರ್ಗೆ ಬಹಳ ಅವಿನಾಭಾವ ಸಂಬಂಧ ಬಳಸೋದ್ರಿಂದ. ಈಗ ಸಿಗರೇಟ್ ಸೇದುವಾಗ ಅದು ಲಂಗ್ಸಿಗೆ ಅನಾಹುತ ಮಾಡುತ್ತೆ, ಡೈರೆಕ್ಟಾಗಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಟಾರ್ ಸೃಷ್ಟಿ ಆಗತ್ತೆ ಅಂತ ಹೇಳಿ ಮಾತಾಡ್ತೀವಿ. ಇದು ಹಲ್ಲಿನ ಮೂಲಕವಾಗಿ ಕ್ಯಾನ್ಸರ್ ಬರುತ್ತೆ, ಅವಾಗ ಇಡೀ ಮುಖವನ್ನೇ ಕಿತ್ತು ಒಗಿಬೇಕಾಗತ್ತೆ. ಇನ್ನೇನಾಗಬಹುದು ತಂಬಾಕು ಪದಾರ್ಥಗಳಿಂದ?
1: ಈಗ ಹೇಗಿದೆ ಅಂತಂದ್ರೆ, ಮುಖ್ಯವಾದಂತ ಅಂಶ ನಾವು ತಲೆಯಲ್ಲಿ ಇಟ್ಕೋಬೇಕಂತಂದ್ರೆ, ಇವತ್ತು ನಾವು ತಂಬಾಕು ತಿಂತಾ ಇದೀವಿ ಅಂತಂದ್ರೆ ಒಂದಲ್ಲ ಒಂದಿನ ನಾವು ಕ್ಯಾನ್ಸರ್ ನ ಚಿಕಿತ್ಸೆಗೆ ಒಳಗಾಗಲೇಬೇಕಾಗುತ್ತೆ.
0: ತಿಳ್ಕೊಬೇಕು ಇದನ್ನ.
1: ನೀವು ಆರ್ಥಿಕವಾಗಿ ಅಷ್ಟು ಬಲಾಢ್ಯ ಇದೀರಾ, ಮಾನಸಿಕವಾಗಿ ನೀವು ಅಷ್ಟು ಸದೃಢವಾಗಿದ್ದೀರಾ, ನೀವು ಕ್ಯಾನ್ಸರ್ ಚಿಕಿತ್ಸೆ ಕ್ಯಾನ್ಸರ್ ನಿಮ್ಗೆ ರೋಗನೇ ಬರ್ಲಿಕ್ಕೆ
0: ಸಾಧ್ಯವೇ ಇಲ್ಲ, ಎಂತ ಶ್ರೀಮಂತರಾದ್ರೂ ಪತ್ರ ಕೊಟ್ಬಿಡ್ತಾರೆ.
1: ಹೌದು, ಬಟ್ ಈಗ ಸಪೋಸ್ ಈಗ ಕ್ಯಾನ್ಸರ್ ಕಾಯಿಲೆ ಬಂತಂದ್ರೂ ಆರ್ಥಿಕವಾಗಿ ನೀವು ಅಂತ ಚಲೋ ಒಂದು ಗುಡ್ ಗ್ರೇಡ್ ಟ್ರೀಟ್ಮೆಂಟ್ ಅನ್ನೋದು ತಗೊಳಕ್ ನೀವು ಅಷ್ಟು ಬಲಾಢ್ಯ ಇದೀರಾ, ಅದನ್ನ ನಾವು ಪರಿಗಣನೆ ತಗೋಬೇಕಾಗುತ್ತೆ. ಅದು ಹೀಗಾಗಿ ಕೇವಲ ಕ್ಯಾನ್ಸರ್ ಕಾಯಿಲೆ ಅಂತ ಅಷ್ಟೇ ಅಲ್ಲ, ನೀವು ತಂಬಾಕು ಸೇವನೆಯಿಂದ ಸಪೋಸ್ ನಿಮ್ದು ಹಲ್ಲಲ್ಲಿ ಹುಳುಕ್ ಹತ್ತಂತಂದ್ರೂ ಕೂಡ ಅದಕ್ಕೂ ನೀವು ನಿಮ್ಮ ಸ್ವಂತ ನಿಮ್ಮ ದುಡ್ಡಿನಲ್ಲೇ ಬಂದು ದುಡ್ಡು ಕೊಟ್ಟು ಚಿಕಿತ್ಸೆ ಪಡಿಬೇಕಾಗುತ್ತದೆ.
0: ಅದು ನಿರಂತರವಾಗಿ
1: ನಿರಂತರವಾಗಿ
0: ಅದು ವಿಶೇಷವಾಗಿ ದಂತ ಚಿಕಿತ್ಸೆ ಒಳಗಾಗ್ಬಿಟ್ರೆ ಕೂಡಲೇ ಆರಾಮಾಗಲ್ಲ, ಬೇರೆ ಬೇರೆ ಸಿಟ್ಟಿಂಗ್ಸ್ಗೆ ಕರಿತಿರ್ತಾರೆ. ಆ ಎಲ್ಲಾ ಸಿಟ್ಟಿಂಗಿಗೂ ಹೋಗ್ತಾ ಬರ್ತಾ ಇರ್ಬೇಕಾಗ

0: ನಾವು ಪರಿಗಣನೆ ತಗೋಬೇಕಾಗತ್ತೆ ಅದು. ಹೀಗಾಗಿ ಕೇವಲ ಕ್ಯಾನ್ಸರ್ ಕಾಯಿಲೆ ಅಂತಾನೆ ಅಷ್ಟೇ ಅಲ್ಲ, ನೀವು ತಂಬಾಕು ಸೇವನೆಯಿಂದ ಸಪೋಸ್ ನಿಮ್ದು ಹಲ್ಲಲ್ಲಿ ಹುಳುಕ್ ಹತ್ತಂತಂದ್ರು ಕೂಡ ಅದಕ್ಕೂ ನೀವು ನಿಮ್ಮ ಸ್ವಂತ ನಿಮ್ಮ ದುಡ್ಡಿನಲ್ಲೇ ಬಂದು ದುಡ್ಡು ಕೊಟ್ಟು ಚಿಕಿತ್ಸೆ ಪಡಿಬೇಕಾಗುತ್ತದೆ.
1: ಅದು ನಿರಂತರವಾಗಿ
0: ನಿರಂತರವಾಗಿ
1: ಅದು ವಿಶೇಷವಾಗಿ ದಂತ ಚಿಕಿತ್ಸೆ ಒಳಗಾಗ್ಬಿಟ್ರೆ ಕೂಡಲೇ ಆರಾಮಾಗಲ್ಲ, ಬೇರೆ ಬೇರೆ ಸಿಟ್ಟಿಂಗ್ಸ್ಗೆ ಕರಿತಿರ್ತಾರೆ. ಆ ಎಲ್ಲಾ ಸಿಟ್ಟಿಂಗಿಗೂ ಹೋಗ್ತಾ ಬರ್ತಾ ಇರಬೇಕಾಗತ್ತೆ. ಅದ್ರ ಮಧ್ಯೆ ಇದನ್ನ ಬಳಸಬಾರ್ದು ಅಂದ್ರೆ ಆವಾಗ್ಲೂ ಕೂಡ ಬಳಸೋ ಜನ ಇದ್ದಾರೆ.
0: ನೀವು ಚಟ ಮಾಡಕ್ಕೂ ದುಡ್ಡು ಖರ್ಚು ಮಾಡ್ತೀರಿ, ಚಟ ಮಾಡಿ ಚಿಕಿತ್ಸೆ ತಗೊಳಕ್ಕೂ ದುಡ್ಡು ಖರ್ಚು ಮಾಡ್ತೀರಿ ಅಂತ ನಂತರ ಈಗ ಮತ್ತೆ ಡಾಕ್ಟರ್ ನೀವು ಇಷ್ಟು ಓಪನ್
1: ಅವ್ರೇನ್ ಮಾಡ್ತಾರೆ, ಆಯ್ತು ಚಿಕಿತ್ಸೆ ಕೊಡ್ತಾ ಹೋಗ್ತಾರೆ. ಹೀಗೆ ಎಲ್ಲಾ ತಿಳುವಳಿಕೆ ಇದ್ದು ಕೂಡ ನಾವು ಅದನ್ನ ಪಾಲಿಸಲಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಅಂತ ಹೇಳಿ. ಇದು ಈಗ ದಂತದ ವಿಷಯದಲ್ಲಿ ತಂಬಾಕು ಪದಾರ್ಥಗಳ ವಿಷಯದಲ್ಲಿ ಬಹಳಷ್ಟು ಭಿನ್ನತೆ ಇದೆ. ದಂತವನ್ನ ಸೌಂದರ್ಯಕ್ಕಾಗಿ, ಆಹಾರಕ್ಕಾಗಿ, ಉತ್ತಮ ಒಂದು ಜೀವನಕ್ಕಾಗಿ ನಾವು ಬಳಸಿರ್ತೀವಿ. ದೀರ್ಘಾಯುಷಿ ಆಗೋ ತನಕನೂ ನಮ್ಗೆ ಕೊನೆ ತನಕನೂ ಹಲ್ಲು ಚೆನ್ನಾಗಿರ್ಬೇಕು ಅಂತಾನೆ ಬಯಸೋರು ನಾವು. ಏನಿಲ್ಲಪ್ಪ ಈಗ ಹಲ್ಲೇ ಚೆನ್ನಾಗಿಲ್ಲ ಅಂದ್ರೆ ಇನ್ನೇನು ಬದುಕಲ್ಲಿ ಏನಿದೆಯಪ್ಪ, ನಮ್ಗೆ ತಿನ್ನಕ್ಕೆ ಆಗಲಿಲ್ಲ ಅಂದ್ರೆ ಇನ್ನೇನು ಬದುಕಿ ಏನು ಉಪಯೋಗ ಅಂತ ಹೇಳ್ತಾರೆ ಎಷ್ಟೋ ಸಲ. ಅದಕ್ಕೆ ಬೊಚ್ಚು ಬಯ ಆದಾಗ ಇನ್ನೊಂದು ಹಲ್ಲು ಸೆಟ್ ಕೂರಿಸಿ ಆಹಾರವನ್ನು ತಗೊಳಕ್ ನೋಡ್ತೀವಿ ನಾವು. ಅಂಥ ಕಷ್ಟ ಇದ್ದಾಗ ಕೂಡ ವಯಸ್ಸಾದಾಗ ಹಲ್ಲು ಹೋಗ್ಬಿಡ್ತಾವೆ ಏನು ಮಾಡೋ ಅಂತ ಹೇಳಿ ಚಿಂತೆ ಮಾಡಿದಾಗಿಯೂ ನಾವು ಈ ರೀತಿ ಅನೇಕ ದುಶ್ಚಟಗಳ ದಾಸರಾಗಿ ನಾವಾಗೇ ಕೈಯಾರೆ ಹಾಳು ಮಾಡ್ಕೊಡ್ತೀವಲ್ಲ ಅಂತ ಎಷ್ಟೋ ಸಲ ಹಲ್ಲಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಧಕ್ಕೆ ಆಗುತ್ತೆ ಅಂತ ಮಾತಾಡ್ತೀವಿ ನಾವು. ತಂಬಾಕು ಪದಾರ್ಥಗಳ ಜೊತೆಗೆ ಇನ್ನಿತರ ಯಾವ್ಯಾವ ಕಾರಣಗಳಿಂದಾಗಿ ಹಲ್ಲಿಗೆ ಧಕ್ಕೆ ಆಗತ್ತೆ ಸರ್?
0: ಇಂದಿನ ದಿನಗಳಲ್ಲಿ ಅತ್ಯಂತವಾಗಿ ಲೈಕ್ ಹಲ್ಲಿಗೆ ನೀವು ತಂಬಾಕು ಸೇವನೆ ಮಾಡಲಿಲ್ಲ ಅಂದ್ರೂ ಕೂಡ ಒಂದು ಹಲ್ಲಿನ ಅನಾರೋಗ್ಯ ಅಥವಾ ಬಾಯಿ ಅನಾರೋಗ್ಯಕ್ಕೆ ಕಾರಣವಾಗುವಂತಹ ಒಂದು ರೋಗ ಯಾವ್ದಾದ್ರು ಇದೆ ಅಂತ ಅದು ಫ್ಲೂರೋಸಿಸ್ ಅಂತ ನಾವು ಕರಿತೀವಿ. ಫ್ಲೂರೋಸಿಸ್ ಅಂತಂದ್ರೆ ಇದು ಫ್ಲೂರೈಡ್ ಅಂಶ ನಾವು ತಗೊಳ್ಕೊಳ್ಳುವಂತಹ ಆಹಾರ ಅಥವಾ ನಾವು ಕುಡಿಯುವಂತಹ ನೀರಿನಲ್ಲಿ ಇರುವಂತಹ ಒಂದು ಫ್ಲೂರೈಡ್ ಕಂಟೆಂಟ್ ಏನಿದೆ ಅದು ಸಪೋಸ್ ಒಂದು ಲಿಮಿಟ್ ಅನ್ನ ಜಾಸ್ತಿ ಆಗಿ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರೆ ಫ್ಲೂರೈಡ್ ಅನ್ನ ಅದು ನಮ್ಗೆ ಫ್ಲೂರೋಸಿಸ್ ಅಂತ ಆಗುತ್ತೆ. ಮುಖ್ಯವಾಗಿ ನೀವು ಕರ್ನಾಟಕವನ್ನು ನೀವು ಕನ್ಸಿಡರ್ ಮಾಡಿದ್ರೆ ಅಂತಂದ್ರೆ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶ ಅಂತಂದ್ರೆ ಆನೇಕಲ್ ಆಗಿರ್ಬೋದು, ದೊಡ್ಡಬಳ್ಳಾಪುರ, ಕೋಲಾರ, ಮಾಗಡಿ ಮತ್ತೆ ತುಮಕೂರು ಮತ್ತೆ ಪಾವಗಡ ಇಂತ ಒಂದು ಪ್ರಾಂತ್ಯದಲ್ಲಿ ನೀರಿನಲ್ಲಿ ಫ್ಲೂರೈಡ್ ಅಂಶ ನ್ಯಾಚುರಲ್ ನಿಮಗೆ ಜಾಸ್ತಿ ಸಿಗುತ್ತೆ.
1: ಈಗ ಈ ಕಾರ್ಯಕ್ರಮವನ್ನ ರಾಜ್ಯವ್ಯಾಪಿ ಕೇಳ್ತಾ ಇರೋದ್ರಿಂದ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಮತ್ತೆ ಇನ್ನಿತರ ಬೇರೆ ಭಾಗದಲ್ಲಿ ಕೂಡ ಫ್ಲೂರೈಡ್ ಕಂಟೆಂಟ್ ಇದೆ.
0: ಹೌದು, ಉತ್ತರ ಕರ್ನಾಟಕದಲ್ಲಿ ನಾವು ಕನ್ಸಿಡರೇಷನ್ ಮಾಡ್ಬೇಕಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಕಲಘಟಗಿ ಅನ್ನೋ ಭಾಗದಲ್ಲಿ ಅಲ್ಲಿ ಕೂಡ ಜಾಸ್ತಿ ಇದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ, ಆಮೇಲೆ ಬೆಳಗಾವಿ ಜಿಲ್ಲೆಯ ಸವದತ್ತಿ, ಬೈಲಹೊಂಗಲ,
1: ರಾಯಚೂರು, ಕಲಬುರಗಿ, ಬಳ್ಳಾರಿ ಕಡೆ,
0: ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಪೂರಾ ಬೆಲ್ಟ್ ಏನದು ಫ್ಲೂರೈಡ್ ಕಂಟೆಂಟ್ ಬೆಲ್ಟ್ ಇದೆ. ಅದು
1: ಉತ್ತಮವಾದ ನೀರು ಸಿಗಬೇಕಂತೀವಿ, ಅದರಲ್ಲಿ ಈ ಫ್ಲೋರೈಡ್ ಕಂಟೆಂಟ್ ನೀರು ಸಿಕ್ಕಿದಾಗ ಏನು ಮಾಡಬೇಕು ಅಂತ ಅನ್ನೋದೇ ದೊಡ್ಡ ಸಮಸ್ಯೆ. ಅದಕ್ಕೆ ಫ್ಲೋರೈಡ್ ಯುಕ್ತ ನೀರನ್ನ ನಾವು ಬಳಸೋದ್ರ ಕಡೆ ಗಮನ ಕೊಡಬೇಕಾಗತ್ತೆ, ನೀರನ್ನ ಪರೀಕ್ಷೆ ಮಾಡಿಸಬೇಕಾಗತ್ತೆ.
0: ಹೇಗಿದೆ ಅಂತಂದ್ರೆ ಈಗ ಫ್ಲೂರೈಡ್ ಸಂಪೂರ್ಣವಾಗಿ ನಾವು ಅದನ್ನ ಬೇಡ ಅಂತ ಹೇಳಿಕ್ ಬರಲ್ಲ. ಯಾಕಂತಂದ್ರೆ ಬಾಡಿಯಲ್ಲಿ ಇರುವಂತ ಹಾರ್ಟ್ ಟಿಶ್ಯೂಸ್, ಹಾರ್ಟ್ ಟಿಶ್ಯೂಸ್ ಅಂತಂದ್ರೆ ಹಲ್ಲಾಗಿರಬಹುದು ಮತ್ತು ಎಲುಬಾಗಿರಬಹುದು, ಇವೆರಡೂ ಕೂಡ ಒಂದು ಬೆಳವಣಿಗೆ ಕಾಣಬೇಕಂತಂದ್ರೆ ಇದಕ್ಕೆ ಫ್ಲೂರೈಡ್ ಅಂಶ ಬಹಳ ಮುಖ್ಯವಾಗುತ್ತೆ. ಮುಖ್ಯವಾಗಿ ಡೆಂಟಲ್ ಫ್ಲೂರೋಸಿಸ್ ಅಂತ ಗುರಿಯಾಗಿರುವಂತಹ ಜನರಲ್ಲಿ ಫ್ಲೂರೋಸಿಸ್ ಹೇಗಿದೆ ಇರುತ್ತೆ ಅಂತಂದ್ರೆ ಹಲ್ಲಿನ ಮುಂಭಾಗ ಅಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆ ಆಕಾರಗಳಲ್ಲಿ ಅಲ್ಲಿ ಹಲ್ಲಿನ ಮುಂಭಾಗದಲ್ಲಿ ಇವು ಆಗುತ್ತೆ
1: ಕಾಣಿಸುತ್ತೆ.
0: ಅದರ ಚಿಕಿತ್ಸೆ ಹೇಗಂತಂದ್ರೆ ಆಲ್ರೆಡಿ ಲೈಕ್ ಈಗ ಡೆಂಟಿಸ್ಟ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಬಂದಿರುವಂತ ಕಾರಣ ಅದನ್ನ ನೀವು ಕವರ್ ಮಾಡಬಹುದು. ಕವರ್ ಹೇಗಂತಂದ್ರೆ ಹಲ್ಲಿನ ಮೇಲೆ ವಿನೀರ್ಸ್ ಅಂತ ಬರುತ್ತೆ, ಅದು ಪಾರ್ಷಿಯಲ್ ಕ್ಯಾಪ್. ಕಂಪ್ಲೀಟ್ ಕ್ಯಾಪ್ ಅಂದ್ರೆ ಹಲ್ಲಿನ 360 ಡಿಗ್ರಿನೂ ಕೂಡ ಸರೌಂಡಿಂಗ್ ಆಗಿರುತ್ತೆ. ಪಾರ್ಷಿಯಲ್ ಕ್ಯಾಪ್ ಅಂದ್ರೆ ಕೇವಲ ಕಾಣುವಂತದ್ದು, ತುಟಿಗೆ ಮುಖ ಮಾಡಿರುವಂತಹ ಹಲ್ಲಿನ ಭಾಗ.
1: ಸರಿ ಸರಿ ಸರಿ, ಆ ಭಾಗ ಅದು ಕೂತ್ಕೊಂಡು ಗಟ್ಟಿ ಕೂತಿರ್ತದ?
0: ಹೌದು, ಅದು ಗಟ್ಟಿ ಕೂಡಿರುತ್ತೆ. ಅದು
1: ಅಲ್ಲಿಗೆ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತೀವಿ,
0: ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತೀವಿ ಅದನ್ನ.
1: ಅಂದ್ರೆ ನೋಡ್ಲಿಕ್ಕೆ ಮಾತ್ರ, ಈಗ ನಮಗೆ ತಿನ್ಲಿಕ್ಕೆ ಬೇಕಾಗಿದೆ, ಈಗ ನೋಡ್ಲಿಕ್ಕೂ ಕೂಡ ಬೇಕು ಅಫ್ಕೋರ್ಸ್, ಆದ್ರೆ ತಿನ್ಲಿಕ್ಕೆ ಆ ಭಾಗ ಚೆನ್ನಾಗಿ ಗಟ್ಟಿ ಇರಬೇಕು ಅಂತ ಹೇಳ್ತೀವಿ ನಾವು. ಈಗ ಫ್ಲೋರೈಡ್ ಇಂದ ಹಲ್ಲೇ ಹಾಳಾಗ್ಬಿಡುತ್ತಾ ಹಲ್ಲಿನ ಪಂಕ್ತಿ?
0: ಫ್ಲೂರೈಡ್ ಇಂದ ಏನಾಗುತ್ತೆ ಅಂತಂದ್ರೆ ಹಲ್ಲಿನ ಗಟ್ಟಿತನಕ್ಕೆ ಅದೇನು ಸಂಬಂಧ ಬರಲ್ಲ, ಆದ್ರೆ ಸೌಂದರ್ಯೀಕರಣದ ದೃಷ್ಟಿಯಿಂದ, ಅಸ್ಥೆಟಿಕ್ ವೈಸ್ ದೃಷ್ಟಿಯಿಂದ
1: ಅಷ್ಟೇ ಅಷ್ಟೇ. ಫ್ಲೂರೈಡ್ ಇಂದ ಏನಾಗುತ್ತೆ ಅಂತೇಳಿ ಪ್ರಮುಖವಾಗಿ
0: ಹಲ್ಲಿನ ಮುಂಭಾಗದಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆ
1: ಬರುತ್ತೆ, ಅದು ಕಾಣಿಸಬಾರ್ದು ಅಂದ್ರೆ ಅದನ್ನ ನೀವು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಹೋಗಲ್ಲ. ಸೊ ಅದಕ್ಕೆ ಕ್ಯಾಪೇ ಕೂರಿಸಬೇಕಾಗತ್ತೆ.
0: ತೆಗಿಲಿಕ್ಕೆ ಪ್ರಯತ್ನ ಅಂತಂದ್ರೆ ಅದೊಂದು ದೀರ್ಘಾವಧಿಯಾದಂತ ಚಿಕಿತ್ಸೆ ಆಗುತ್ತೆ. ಅದು ಒಂದು ಸುಮಾರು 4-5 ವಾರಗಳಷ್ಟು ತಗೊಳ್ಳುವಂತ ಚಿಕಿತ್ಸೆ, ಅದು ನಾವು ಬ್ಲೀಚಿಂಗ್ ಅಂತ ಕರಿತೀವಿ. ಪ್ರತಿ ಬಾರಿ ನೀವು ದಂತ ವೈದ್ಯರತ್ತ ಬಳಿ ಬಂದು ಅದನ್ನ ಒಂದ್ ಸ್ವಲ್ಪ ಬ್ಲೀಚಿಂಗ್ ಅನ್ನೋ ಒಂದು ಕೆಲವೊಂದು ಪದಾರ್ಥಗಳು ಇರ್ತಾವ ಟ್ರೀಟ್ಮೆಂಟ್ ಸಲುವಾಗಿ, ಅದನ್ನ ನಾವು ನಿಮ್ಮ ಹಲ್ಲಿನ ಮೇಲೆ ಲೇಪನ ಮಾಡಿ ಪ್ರತಿ ಬಾರಿ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. ಬಟ್ ಹಿಂಗ ವೀಕ್ಸ್ ಎಲ್ಲ ಕಳೆದಂತೆ, ವಾರಗಳ ಕಳೆದಂತೆ ಅದನ್ನ ನೀವು ಬದಲಾವಣೆಯನ್ನ ಕಾಣಬಹುದು.
1: ಹಾಗಾಗಿ ಈ ಫ್ಲೋರೈಡ್ ನಿಂದನೂ ಕೂಡ ಹಲ್ಲಿನ ಸಂರಕ್ಷಣೆ ಮಾಡಬೇಕಾಗತ್ತೆ. ಅದು ಇಡೀ ದೇಹಕ್ಕೆ ತೊಂದರೆ ಕೊಡುತ್ತೆ ಫ್ಲೋರೈಡ್ ಅಂತ ಅನ್ನೋದು, ನಮ್ಮ ಕೈ ಕಾಲುಗಳಿಗೆ ಆಗಲಿ ಇಡಿಯಾದ ದೇಹಕ್ಕೆ ಏನೇನೋ ಸಮಸ್ಯೆ ಮಾಡುತ್ತೆ. ಆದ್ರೆ ಪ್ರಮುಖವಾಗಿ ಅದು ನೇರವಾಗಿ ನಾವು ಬಾಯಿಯಿಂದ ನೀರನ್ನು ಬಳಸೋದ್ರಿಂದ ಮತ್ತು ಆ ನೀರಿನ

0: ಅಂಶ ಒಳಗಡೆ ಸೇರ್ಕೊಳ್ಳೋದ್ರಿಂದ ಎಲ್ಲವೂ ಎರಡೂ ದೃಷ್ಟಿಯಿಂದನೂ ತೊಂದರೆ ಕೊಡುತ್ತೆ ಅಂತ.
1: ಈಗ ನೈಸರ್ಗಿಕವಾಗಿ ನೀವು ಆಲ್ರೆಡಿ ಫ್ಲೂರೈಡ್ ಅಂಶ ನಿಮ್ಮ ದೇಹದಲ್ಲಿ ಜಾಸ್ತಿ ಇದೆ, ಅಥವಾ ನೀವು ನೀರಿನಲ್ಲಿ ಕುಡಿತಾ ಇದ್ದೀರಿ ಅಂತಂದ್ರೆ ಫ್ಲೂರೈಡು, ಅದನ್ನ ನೀವು ಹೇಗೆ ತಡೆಗಟ್ಟಬಹುದು ಅಂತಂದ್ರೆ, ಆದಷ್ಟು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಶಿಯಂ ಇರುವಂತಹ ಪದಾರ್ಥಗಳು ಏನಿರ್ತಾವ ಅಂತ ಪದಾರ್ಥಗಳನ್ನ ನೀವು ತಿನ್ಬೇಕಾಗ್ತದೆ. ಆಮೇಲೆ ಲೀಫಿ ಗ್ರೀನ್ ವೆಜಿಟೇಬಲ್ಸ್ ಅಂದ್ರೆ ದಟ್ಟ ಹಸಿರು ಬಣ್ಣದ ಒಂದು ಎಲೆಗಳು ಏನು ಬರ್ತಾವ, ಇವು ತರಕಾರಿಗಳೇನು ಬರ್ತಾವ, ಅವನ್ನೆಲ್ಲ ನೀವು ತಿನ್ಬೇಕಾಗ್ತದೆ. ಮತ್ತು ಅದೇ ರೀತಿ ಎಲಿಮಿನೇಟ್ ದ ಕಾಸ್ ಅಂದ್ರೆ ನೀವು ಅದನ್ನ ನೀರ್ ಕುಡಿಯೋದ ಬಿಡ ಬಿಟ್ಟರು ಇನ್ನೂ ಒಳ್ಳೇದದು. ಆಮೇಲೆ ಇನ್ನೊಂದು ಫ್ಲೂರೈಡ್ ಟೂತ್ ಪೇಸ್ಟ್ ಅಂತ ಬರುತ್ತೆ, ಯಾರಿಗೆ ಫ್ಲೂರೈಡ್ ಆಲ್ರೆಡಿ ಇರುತ್ತೆ, ಫ್ಲೂರೋಸಿಸ್ ಆಗಿರುತ್ತೆ, ಅವ್ರು ಫ್ಲೂರೈಡ್ ರಹಿತವಾದಂತಹ ಟೂತ್ ಪೇಸ್ಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಅದನ್ನ ಅವ್ರು ಯೂಸ್ ಮಾಡಬೇಕು.
0: ಆಯ್ತು, ಈಗ ಫ್ಲೂರೈಡ್ ಆಯ್ತು. ಸಾಮಾನ್ಯವಾಗಿ ದಂತ ಚಿಕಿತ್ಸೆನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಏನೇನು ಸಮಸ್ಯೆ ಆಗುತ್ತೆ ನೋಡ್ತಾ ಇದೀವಿ ನಾವು ಎಲ್ಲಾ ವಿಭಾಗಗಳಲ್ಲಿ, ನಿಮ್ಮಲ್ಲಿ ಇದ್ದಂತಹ ದಂತ ವಿಭಾಗದಲ್ಲಿ ಇದ್ದಂತಹ ಎಲ್ಲಾ ವಿಭಾಗಗಳಲ್ಲಿ ಬೇರೆ ಬೇರೆ ಸಮಸ್ಯೆ ಇದೆ. ಅದಕ್ಕೆ ಪ್ರತ್ಯೇಕವಾಗಿ ಅದರಲ್ಲಿ ಒಂದು ಸ್ಪೆಷಲಿಸ್ಟ್ ಕೂಡ ಇರ್ತಾರೆ ಅಲ್ವಾ. ಹಾಗಾಗಿ ಈಗ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ ರೋಬೋಟ್ ಮೂಲಕವಾಗಿನೂ ಎಲ್ಲವನ್ನು ತಿಳ್ಕೊಂಡ್ಬಿಡ್ಬೋದು ಅಂತ. ಈ ತಂಬಾಕು ಪದಾರ್ಥದ ಸೇವನೆಯನ್ನು ದೂರ ಇಡಬೇಕಾದ್ರಾಗಲಿ, ಫ್ಲೋರೈಡ್ ಚಿಕಿತ್ಸೆಗೆ ಒಳಗಾಗುವ ಸಂದರ್ಭ ಅಲ್ಲ ಆಗಿರ್ಬೋದು, ಹೇಗೆ ಈ ಆಧುನಿಕ ವೈದ್ಯಕೀಯ ಪದ್ಧತಿಯನ್ನು ನಾವು ಅನುಸರಿಸ್ಬೋದು, ಅದರಲ್ಲಿ ಈಗ ರೋಬೋಟ್ ಬೇಕಾದ್ರೆ ಬಂದಿರಬಹುದು, ಇನ್ನತ್ರ ಯಾವುದೇ ಬೇರೆ ವಿಚಾರ ಇರಬಹುದು.
1: ಆಧುನಿಕದ ಬಗ್ಗೆ ನಾವು ಕುರಿತಂತೆ ಅದನ್ನು ಚರ್ಚೆ ಮಾಡಬೇಕಂತಂದ್ರೆ, ಈಗ ತಂಬಾಕು ಸೇವನೆ ಏನಿದೆ ಅದು ಮಾನಸಿಕವಾಗಿ ಅದು ಬೆಳೆದಂತಹ ಒಂದು ಹವ್ಯಾಸ ಅದು. ಹೀಗಾಗಿ ನಾವು ಪೇಷಂಟ್ಸ್ ಜೊತೆ ಅಥವಾ ರೋಗಿಯ ಜೊತೆ ನಾವು ಒನ್ ಆನ್ ಒನ್ ಡಿಸ್ಕಸ್ ಮಾಡಬೇಕಾಗತ್ತೆ.
0: ಬಹಳಷ್ಟು ವಿಸ್ತಾರವಾಗಿದೆ ಈ ವಿಷಯ, ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ.
1: ಆಮೇಲೆ ಇನ್ನ ಟ್ರೀಟ್ಮೆಂಟ್ ಮಟ್ಟಿಗೆ ಬಂದ್ರೆ ಆಧುನಿಕತೆಯಲ್ಲಿ ನಿಮಗೀಗ ಆಲ್ರೆಡಿ ಲೈಕ್ ಇಮ್ಯುನೋಥೆರಪಿ ಅಂತ ಬರುತ್ತೆ. ಈ ಇಮ್ಯುನೋಥೆರಪಿ ಏನಿದೆ ಅಂತಂದ್ರೆ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸಿಗುವಂತಹ ಒಂದು ಚಿಕಿತ್ಸೆ ಆಗಿದ್ದು, ಇದು ಇತ್ತೀಚೆಗೆ ಭಾರತ ದೇಶದಲ್ಲಿ ಅವೈಲೇಬಲ್ ಆಗಿರುವಂತಹ ಚಿಕಿತ್ಸೆ. ಈ ಒಂದು ಚಿಕಿತ್ಸೆಯಲ್ಲಿ ಹಲವಾರು ಲೈಕ್ ಅಡ್ವಾನ್ಸ್ಮೆಂಟ್ ಅಂತ ನಾವು ಕೊಡ್ತಿರ್ತೀವಿ ಪೇಷಂಟ್ಸ್ಗೆ. ಅದೇ ರೀತಿ ಇದು ಕ್ಷ ಮತ್ತು ವಿಕಿರಣ ಚಿಕಿತ್ಸೆ ಅಂತಾನು ಕೂಡ ಬರುತ್ತೆ. ಈ ವಿಕಿರಣ ಚಿಕಿತ್ಸೆ ಕೂಡ ರೇಡಿಯೋಥೆರಪಿ ಅಂತ ನಾವು ಹೇಳ್ತೀವಿ. ಇದು ಕೂಡ ಲೈಕ್ ಒಂದು ಅಡ್ವಾನ್ಸ್ಮೆಂಟ್ ಅಂತ ನೀವು ಯೂಸ್ ಮಾಡಿಕೊಂಡೆ ನಾವು ಇದನ್ನ ಅರ್ಬುದ ಕೈಲಿಗೆ ಚಿಕಿತ್ಸೆಯನ್ನು ನೀಡ್ತೀವಿ ನಾವು.
0: ಇಂಥ ಒಂದು ಸುಂದರವಾದಂತಹ ದಂತಪಂಕ್ತಿಗಳಿಗೆ ನಾವಾಗಿ ಕೈಯಾರೆ ತಂದುಕೊಳ್ಳುವಂತಹ ಈ ತಂಬಾಕು ಪದಾರ್ಥಗಳಿಂದ ಆಗುವಂತಹ ಸಮಸ್ಯೆಗೆ ಬಲಿಯಾಗಬಾರ್ದು, ಇದರಿಂದ ದೂರ ಆಗಬೇಕು. ಅದರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ಡಾಕ್ಟರ್ ಆತ್ಮಾನಂದ್ ಗೌರವಜಿ ಅವರೇ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ ಸರ್.
2: ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ ಈ ಕುರಿತಾಗಿ ಇದುವರೆಗೂ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ರತ್ನಮಾಲ ಪ್ರಕಾಶ್ ಅವರ ಕಂಠದಲ್ಲಿ ಕುವೆಂಪು ಅವರ ರಚನೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ಮಾಹಿತಿ. ನಿರೂಪಣೆ ರಶ್ಮಿ ರೈ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಭಾರತ ಸರ್ಕಾರವು ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರ ವೃದ್ಧಾಪ್ಯದ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆಗಾಗಿ ಜಾರಿಗೆ ತಂದಿರುವ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಈ ಯೋಜನೆಯ ಪ್ರಮುಖ ವಿವರಗಳು ಹಾಗೂ ಪ್ರಯೋಜನಗಳು. ಮಾನಸಿಕ ಪಿಂಚಣಿ. ಇಲ್ಲಿ ಅರ್ಹ ರೈತರು 60 ವರ್ಷ ವಯಸ್ಸನ್ನ ತಲುಪಿದ ನಂತರ ಪ್ರತಿ ತಿಂಗಳು 3,000 ಪಿಂಚಣಿಯನ್ನ ಪಡೆಯುತ್ತಾರೆ. ಇನ್ನು ಕುಟುಂಬ ಪಿಂಚಣಿ. ಇದರಲ್ಲಿ ಪಿಂಚಣಿ ಪಡೆಯುತ್ತಿರುವ ರೈತರು ಮೃತಪಟ್ಟರೆ ಅವರ ಸಂಗಾತಿಗೆ ಅವರಿಗೆ ಶೇಕಡ 50% ಅಂದರೆ 1,500 ರೂಪಾಯಿ ಕುಟುಂಬ ಪಿಂಚಣಿ ದೊರೆಯುತ್ತದೆ. ಸಮಾನ ಸರ್ಕಾರಿ ಕೊಡುಗೆ. ರೈತರು ಪ್ರತಿ ತಿಂಗಳು ಪಾವತಿಸುವಷ್ಟೇ ಪ್ರೀಮಿಯಂ ಮೊತ್ತವನ್ನ ಕೇಂದ್ರ ಸರ್ಕಾರವು ಸಹ ಪಾವತಿಸುತ್ತದೆ. ಇದರ ಅರ್ಹತಾ ಮಾನದಂಡಗಳು 18-60 ವರ್ಷದೊಳಗಿನ ರೈತರು ಆಗಿರಬೇಕು. ಇನ್ನು ಭೂಮಿ ಹಿಡುವಳಿ 2 ಹೆಕ್ಟೇರ್ ಅಂದರೆ ಅಂದಾಜು 5 ಎಕರೆಯಷ್ಟು ಕೃಷಿ ಭೂಮಿ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದರ ಪ್ರಯೋಜನವನ್ನ ಪಡೆಯಬಹುದು. ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ ಇಪಿಎಫ್, ಇಎಸ್ಐಸಿ ಅಥವಾ ಇತರ ಸರ್ಕಾರಿ ಪಿಂಚಣಿ ಯೋಜನೆಗಳ ಫಲಾನುಭವಿಗಳಿಗೆ ಮತ್ತು ಆದಾಯ ತೆರಿಗೆ ಪಾವತಿದಾರರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಇನ್ನು ಮಾಸಿಕ ವಂತಿಗೆ. ವಯಸ್ಸಿಗೆ ಅನುಗುಣವಾಗಿ ರೈತರು 60 ವರ್ಷ ತುಂಬುವವರೆಗೆ ಪ್ರತಿ ತಿಂಗಳು 55-200 ರೂಪಾಯಿವರೆಗೆ ಹೂಡಿಕೆ ಮಾಡಲೇಬೇಕಾಗುತ್ತದೆ. 18 ವರ್ಷ ವಯಸ್ಸಿನವರಿಗೆ ಪ್ರತಿ ತಿಂಗಳು 55 ರೂಪಾಯಿ ಹಾಗೂ 40 ವರ್ಷ ವಯಸ್ಸಿನವರಿಗೆ ಪ್ರತಿ ತಿಂಗಳು 200 ರೂಪಾಯಿಗಳು ದೊರೆಯುತ್ತದೆ. ನೀವು ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಪಿಎಂ ಕಿಸಾನ್ ಕಂತಿನ ಹಣದಿಂದಲೇ ಈ ಪ್ರೀಮಿಯಂ ಮೊತ್ತವನ್ನು ನೇರವಾಗಿ ಕಡಿತಗೊಳಿಸಲು ಸಮ್ಮತಿ ನೀಡಬಹುದು. ಇನ್ನು ಅಗತ್ಯವಿರುವ ದಾಖಲೆಗಳು ಯಾವುದಂತ ಹೇಳಿದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಪುಸ್ತಕ, ಕೃಷಿ ಭೂಮಿಯ ದಾಖಲೆಗಳು, ಮೊಬೈಲ್ ಸಂಖ್ಯೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ. ಸಾಮಾನ್ಯ ಸೇವಾ ಕೇಂದ್ರ

ನಿಮ್ಮ ಹತ್ತಿರದ ಸಿಎಸ್ಸಿ ಸೆಂಟರ್ಗೆ ತೆರಳಿ ಅಗತ್ಯ ದಾಖಲೆಗಳನ್ನು ನೀಡಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕ ಸಹ ನೋಂದಾಯಿಸಿಕೊಳ್ಳಬಹುದು. ಅಧಿಕೃತ ಜಾಲತಾಣವಾದ pmkmy.gov.in ಅಥವಾ mandan.in ಗೆ ಭೇಟಿ ನೀಡಿ ಸೆಲ್ಫ್ ಎನ್ರೋಲ್ಮೆಂಟ್ ಆಯ್ಕೆಯ ಮೂಲಕ ಸ್ವತಃ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ನೀವು ತಿಳಿದುಕೊಳ್ಳಬೇಕಾದ ಮತ್ತಷ್ಟು ವಿವರಗಳ ಹಾಗೂ ಮಾಹಿತಿಗಳು. ಮೊದಲನೆಯದಾಗಿ ಯೋಜನೆಯಿಂದ ಹೊರಬರುವ ನಿಯಮಗಳು. ಯೋಜನೆಗೆ ಸೇರಿದ ನಂತರ ಮಧ್ಯದಲ್ಲೇ ನೀವು ಹೊರಬರಲು ಬಯಸಿದ್ರೆ ಅಥವಾ ಅನಿರೀಕ್ಷಿತ ಸಂದರ್ಭಗಳು ಎದುರಾದ್ರೆ 5 ವರ್ಷಗಳ ಒಳಗೆ ನೀವು ಹೊರಬಂದ್ರೆ, ನೀವು ಯೋಜನೆಯನ್ನ ಪ್ರಾರಂಭಿಸಿ 5 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಹೊರಬಂದ್ರೆ, ನೀವು ಪಾವತಿಸಿದ ಹೂಡಿಕೆ ಮೊತ್ತಕ್ಕೆ ಬ್ಯಾಂಕ್ ನೀಡುವ ಸಾಧಾರಣ ಉಳಿತಾಯ ಖಾತೆಯ ಬಡ್ಡಿಯೊಂದಿಗೆ ಹಣವನ್ನ ಮರುಳಿಸಬೇಕಾಗುತ್ತದೆ. 5 ವರ್ಷ ಪೂರ್ಣಗೊಂಡ ನಂತರ ನೀವು ಹೊರಬಂದ್ರೆ ಪಿಂಚಣಿ ನಿಧಿಯು ಗಳಿಸಿದ ನೈಜ ಬಡ್ಡಿ ಅಥವಾ ಬ್ಯಾಂಕ್ ಬಡ್ಡಿಗೆ ಸೇರಿಸಿ ನಿಮ್ಮ ಕೊಡುಗೆಯನ್ನ ಹಿಂತಿರುಗಿಸಲಾಗುತ್ತದೆ. ಮಧ್ಯದಲ್ಲೇ ಯೋಜನೆಯಿಂದ ಹೊರಬಂದ್ರೆ ಕೇಂದ್ರ ಸರ್ಕಾರ ಹಾಕಿದ ಸಮಾನ ಕೊಡುಗೆಯು ಸರ್ಕಾರಿ ನಿಧಿಗೆ ಮರಳುತ್ತದೆ. ಇನ್ನು ಫಲಾನುಭವಿಯ ಮರಣದ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳು. 60 ವರ್ಷಕ್ಕಿಂತ ಮುಂಚೆ ಮರಣ ಹೊಂದಿದರೆ, ರೈತನ ಸಂಗಾತಿ ಬಯಸಿದ್ರೆ ಬಾಕಿ ಉಳಿದ ಅವಧಿಯ ಪ್ರೀಮಿಯಂ ಅನ್ನ ನಿರಂತರವಾಗಿ ಪಾವತಿಸುವ ಮೂಲಕ ಯೋಜನೆಯನ್ನ ಮುಂದುವರಿಸಬಹುದು. ಇನ್ನು ಯೋಜನೆ ಮುಂದುವರಿಸಲು ಇಷ್ಟವಿಲ್ಲದಿದ್ರೆ ಪಾವತಿಸಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಹಿಂದೆ ಪಡಿಬಹುದು. ಇನ್ನು 60 ವರ್ಷದ ನಂತರ ಮರಣ ಹೊಂದಿದ್ರೆ ಸಂಗಾತಿಗೆ ಮಾಸಿಕ 1500 ಅಂದ್ರೆ ಶೇಕಡ 50%, ಕುಟುಂಬ ಪಿಂಚಣಿ ದೊರೆಯುತ್ತದೆ. ಇನ್ನು ರೈತ ಮತ್ತು ಸಂಗಾತಿ ಇಬ್ಬರು ಮೃತಪಟ್ಟರೆ ಉಳಿದಿರುವ ಸಂಪೂರ್ಣ ಹಣವು ಪಿಂಚಣಿ ನಿಧಿಗೆ ಮರಳುತ್ತದೆ. ಇನ್ನು ಯೋಜನೆಯ ಆಡಳಿತ ಮತ್ತು ನಿರ್ವಹಣೆ. LIC ಜವಾಬ್ದಾರಿ. ಈ ಯೋಜನೆಯ ಪಿಂಚಣಿ ನಿಧಿಯನ್ನ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಿರ್ವಹಿಸುತ್ತದೆ. ಆದ್ದರಿಂದ ಪಿಂಚಣಿ ಪಾವತಿ ಸಂಪೂರ್ಣ ಸುರಕ್ಷಿತವಾಗಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಇದರ ಉಸ್ತುವಾರಿಯನ್ನ ವಹಿಸಿದೆ. ಖಾತೆಯಲ್ಲಿ ಹಣದ ಕೊರತೆ. ಸ್ವಯಂ ಕಡಿತ ಆಯ್ಕೆ ಮಾಡಿಕೊಂಡಿದ್ದಾಗ ಬ್ಯಾಂಕ್ ಖಾತೆಯಲ್ಲಿ ಹಣವಿಲ್ಲದೆ ಕಂತು ತಪ್ಪಿದರೆ ನಂತರ ಬಡ್ಡಿಯೊಂದಿಗೆ ಬಾಕಿ ಕಂತು ಪಾವತಿಸಿ ಖಾತೆಯನ್ನ ಮತ್ತೆ ಸಕ್ರಿಯಗೊಳಿಸಬಹುದು. ಇನ್ನು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ರೈತರು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ. ನೋಂದಣಿ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತದೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಸಂಬಂಧಿಸಿದಂತೆ ವಯಸ್ಸಿನ ಆಧಾರದ ಪ್ರೀಮಿಯಂ ಮತ್ತು ಪಿಂಚಣಿ ಲೆಕ್ಕಾಚಾರ ಯೋಜನೆಗೆ ಸೇರ್ಪಡೆಯಾಗಿರುವ ವಯಸ್ಸಿಗೆ ಅನುಗುಣವಾಗಿ ನೀವು ಪಾವತಿಸಬೇಕಾದ ತಿಂಗಳ ಕಂತು ನಿರ್ಧಾರವಾಗುತ್ತದೆ. ಸರ್ಕಾರವು ಅಷ್ಟೇ ಮೊತ್ತವನ್ನ ಪಾವತಿಸುತ್ತದೆ. ಆದಾಯ ತೆರಿಗೆ ಪಾವತಿದಾರರು. ಕಳೆದ ವರ್ಷಗಳಲ್ಲಿ ಆದಾಯ ತೆರಿಗೆ ಪಾವತಿಸಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ಮುಂದೆ ಇತರ ಸಾಮಾಜಿಕ ಭದ್ರತಾ ಯೋಜನೆ ಫಲಾನುಭವಿಗಳು ಈಗಾಗಲೇ ಎನ್ಪಿಎಸ್, ಇಪಿಎಫ್ಒ ಅಥವಾ ESIC ಸೌಲಭ್ಯ ಹೊಂದಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ಸರ್ಕಾರಿ ನೌಕರರು ಇದಕ್ಕೆ ಅರ್ಹರಲ್ಲ. ಇವರು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು. ಇನ್ನು ಇದಕ್ಕೆ ಅರ್ಹರಲ್ಲದ ವರ್ಗಗಳು ಸಂಸ್ಥಾಗತ ಭೂಮಾಲೀಕರು. ಟ್ರಸ್ಟ್ ಸಂಸ್ಥೆ ಅಥವಾ ಕಂಪನಿಗಳ ಹೆಸರಿನಲ್ಲಿರುವ ಜಮೀನುಗಳನ್ನು ಹೊಂದಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ವೃತ್ತಿಪರರು, ನೋಂದಾಯಿತ ವೈದ್ಯರು, ವಕೀಲರು, ಚಾರ್ಟರ್ಡ್ ಅಕೌಂಟ್ಗಳು ಹಾಗೂ ಇಂಜಿನಿಯರ್ಗಳು. ಇನ್ನು ಡಿಜಿಟಲ್ ಪಿಂಚಣಿ ಕಾರ್ಡ್ ಹೊಂದಿದವರು ಸಹ ಇದಕ್ಕೆ ಅರ್ಹರಲ್ಲ. ಇನ್ನು ಅರ್ಜಿ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ರೈತನಿಗೆ ವಿಶಿಷ್ಟ ಪಿಂಚಣಿ ಸಂಸ್ಥೆ ಹೊಂದಿರುವ PMKMY ಪೆನ್ಷನ್ ಕಾರ್ಡ್ ನೀಡಲಾಗುತ್ತದೆ. ಇದನ್ನು ಭವಿಷ್ಯದಲ್ಲಿ ಪಿಂಚಣಿ ಪಡೆಯಲು ಮತ್ತು ಖಾತೆಯ ವಿವರ ಪರಿಶೀಲಿಸಲು ಬಳಸಬಹುದು. ಕುಂದುಕೊರತೆ ನೆರವು ಮತ್ತು ಸಹಾಯವಾಣಿ ಯೋಜನೆಗೆ ಸಂಬಂಧಿಸಿದ ಯಾವುದೇ ದೂರು, ಸಂಶಯ ಅಥವಾ ತಾಂತ್ರಿಕ ಸಮಸ್ಯೆಗಳಿದ್ದಲ್ಲಿ ಸಂಪರ್ಕಿಸಬೇಕಾದ ಅಧಿಕೃತ ಜಾಲತಾಣ mandan.in, pmkisan.gov.in, ಉಚಿತ ಸಹಾಯವಾಣಿ ಸಂಖ್ಯೆ 1800-300-3468, ಇನ್ನೊಂದು ಸಂಖ್ಯೆ 1800-115-526. ಇನ್ನು ಇಮೇಲ್ pmkmy.mowr@gov.in. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧಾನ್ ಯೋಜನೆ ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರ ವೃದ್ಧಾಪ್ಯ ಜೀವನಕ್ಕೆ ಭದ್ರತೆ ನೀಡುವ ಅತ್ಯುತ್ತಮ ಯೋಜನೆ. ವಯಸ್ಸಿಗೆ ಅನುಗುಣವಾಗಿ ತಿಂಗಳಿಗೆ ಕೇವಲ 55-200 ರೂಪಾಯಿವರೆಗೆ ಉಳಿತಾಯ ಮಾಡುವ ಮೂಲಕ 60 ವರ್ಷಗಳ ನಂತರ ಪ್ರತಿ ತಿಂಗಳು 3,000 ನಿಶ್ಚಿತ ಪಿಂಚಣಿ ಪಡೆಯಬಹುದು. ಸರಕಾರದ ಸಮಾನ ಕೊಡುಗೆ ಎಲ್ಐಸಿ ಭದ್ರತೆ ಹಾಗೂ PM ಕಿಸಾನ್ ಹಣದಲ್ಲೇ ಕಂತು ಪಾವತಿಸುವ ಸೌಲಭ್ಯವಿದೆ.

0: ಇದರಿಂದ ಇದು ಪ್ರತಿಯೊಬ್ಬ ಸಣ್ಣ ರೈತರು ತಪ್ಪದೆ ಬಳಸಿಕೊಳ್ಳಬೇಕಾದ ಆರ್ಥಿಕ ರಕ್ಷಾ ಕವಚವಾಗಿದೆ. ಗ್ರಾಮೀಣ ಭಾರತದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60 ವರ್ಷ ವಯಸ್ಸಾದ ನಂತರ ಕೃಷಿ ಕಾಯಕ ಮಾಡಲು ದೈಹಿಕ ಶಕ್ತಿ ಕುಗ್ಗುತ್ತದೆ. ಸಾಂಪ್ರದಾಯಿಕವಾಗಿ ಇವರಿಗೆ ಯಾವುದೇ ಸರಕಾರಿ ಅಥವಾ ಖಾಸಗಿ ವಲಯದ ಪಿಂಚಣಿ ಭದ್ರತೆ ಇರೋದಿಲ್ಲ. ಈ ಯೋಜನೆಯು ರೈತರು ತಮ್ಮ ಇಳಿವಯಸ್ಸಿನಲ್ಲಿ ಯಾರ ಮೇಲೆಯೂ ಆರ್ಥಿಕವಾಗಿ ಅವಲಂಬಿತವಾಗದೆ ಗೌರವದಿಂದ ಮತ್ತು ಸ್ವತಂತ್ರವಾಗಿ ಜೀವನ ನಡೆಸಲು ಒಂದು ಕಾಯಂ ಭದ್ರತಾ ಜಾಲವನ್ನು ಸೃಷ್ಟಿಸುತ್ತದೆ.
1: ಇದುವರೆಗೆ ಪ್ರಗತಿಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ಮಾಹಿತಿ ಕೇಳಿದಿರಿ. ನಿರೂಪಣೆ ರಶ್ಮಿ ರೈ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ಸ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ 2 ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು 2ನೇ ಪಂದ್ಯ. ವಾರ್ತೆಗಳ ವಿವರ. ಭಾರತದೊಂದಿಗಿನ ವ್ಯಾಪಾರ ಮತ್ತು ಹೂಡಿಕಾ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಅನ್ವೇಷಿಸುವಂತೆ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವಂತೆ ಕತಾರ್ನಲ್ಲಿರುವ ಉದ್ಯಮಗಳಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ದೋಹಾದಲ್ಲಿ ನಡೆದ ಕತಾರ್ ಉದ್ಯಮಿಗಳ ಸಂಘದ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಕ್ಷಿಪ್ರ ಆರ್ಥಿಕ ಪ್ರಗತಿ ಹಾಗೂ 2025-26 ಹಣಕಾಸು ವರ್ಷದಲ್ಲಿ ದಾಖಲಾದ 94.5 ಬಿಲಿಯನ್ $ ಹೆಚ್ಚಿನ ಸಾರ್ವಕಾಲಿಕ ವಿದೇಶಿ ನೇರ ಹೂಡಿಕೆಯನ್ನು ಈ ವೇಳೆ ಉಲ್ಲೇಖಿಸಿದರು. ಇದಕ್ಕೂ ಮುನ್ನ ಕತಾರ್ನ ವಿದೇಶಿ ವ್ಯಾಪಾರ ಸಚಿವ ಡಾಕ್ಟರ್ ಅಹಮದ್ ಬಿನ್ ಮೊಹಮ್ಮದ್ ಅಲ್ ಸಯ್ಯದ್ ಅವರೊಂದಿಗೆ ನಡೆಸಿದ ಸಭೆಯಲ್ಲಿ ಮೂಲಸೌಕರ್ಯ, ಆಹಾರ ಭದ್ರತೆ, ಆರೋಗ್ಯ ಹಾಗೂ ನವೋದ್ಯಮ ವಲಯಗಳ ಹೂಡಿಕೆ ಕುರಿತು ಚರ್ಚಿಸಲಾಯಿತು. ಇದರ ಜೊತೆಗೆ ಭಾರತದಲ್ಲಿ ಕತಾರ್ನ $10 ಬಿಲಿಯನ್ ಹೂಡಿಕೆ ಬದ್ಧತೆಯ ಅನುಷ್ಠಾನ, ಕತಾರ್ ಹೂಡಿಕೆ ಪ್ರಾಧಿಕಾರದ ಕಚೇರಿ ಸ್ಥಾಪನೆ, ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಚುರುಕುಗೊಳಿಸುವ ಬಗ್ಗೆಯೂ ಉಭಯ ನಾಯಕರು ಸಮಾಲೋಚಿಸಿದರು. ಭಾರತ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯವು ಅತ್ಯಂತ ಬಲವಾದ ವೇಗವನ್ನು ಪಡೆದುಕೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಉತ್ಪಾದಕರ ಸಂಘ ಆಯೋಜಿಸಿದ್ದ ಉದ್ಯಮಿಗಳ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತದ ವಿಸ್ತರಿಸುತ್ತಿರುವ ಕೈಗಾರಿಕಾ ಕ್ಷೇತ್ರ ಹಾಗೂ ಪರಿಣಿತ ಮಾನವ ಸಂಪನ್ಮೂಲದ ಕುರಿತು ಮಾಹಿತಿ ನೀಡಿದರು. ಉಭಯ ದೇಶಗಳ ಆರ್ಥಿಕತೆಗೆ ಹೊಸ ಶಕ್ತಿ ತುಂಬಲು ಮತ್ತು ಸದೃಢ ಪೂರೈಕೆ ಸರಣಿಯನ್ನು ನಿರ್ಮಿಸಲು ಅಮೆರಿಕದ ಉತ್ಪಾದನಾ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಹೂಡಿಕೆಯನ್ನು ಹೆಚ್ಚಿಸಬೇಕು ಎಂದು ಸಚಿವರು ಕರೆ ನೀಡಿದರು. ವಿಶೇಷವಾಗಿ ಭಾರತದ ಸಣ್ಣ

ಮತ್ತು ಮಧ್ಯಮ ಉದ್ಯಮಗಳ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳಲು ಹಾಗೂ ಸುಧಾರಿತ ಉತ್ಪಾದನಾ ವಲಯಗಳಲ್ಲಿ ಜಂಟಿ ಹೂಡಿಕೆ ಮಾಡಲು ಅಮೆರಿಕದ ಉದ್ಯಮಿಗಳಿಗೆ ಅವರು ಈ ಸಂದರ್ಭದಲ್ಲಿ ಆಹ್ವಾನ ನೀಡಿದರು. ಕೇಂದ್ರ ಸರ್ಕಾರ ಪ್ರಯಾಣಿಕ ವಾಹನಗಳಿಗಾಗಿ ಹೊಸ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಕಾನಮಿ ಸಿಎಎಫ್ಇ ಮಾನದಂಡಗಳನ್ನು ಅಧಿಕೃತವಾಗಿ ಅಧಿಸೂಚಿಸಿದೆ. ಈ ನೂತನ ನಿಯಮಗಳು 2027 ಏಪ್ರಿಲ್ 1 ಜಾರಿಗೆ ಬರಲಿದ್ದು 2032 ಮಾರ್ಚ್ 31 ಚಾಲ್ತಿಯಲ್ಲಿರಲಿವೆ. ದೇಶದಲ್ಲಿ ಮಾರಾಟಕ್ಕಾಗಿ ಉತ್ಪಾದಿಸಲಾಗುವ ಹಾಗೂ ಆಮದು ಮಾಡಿಕೊಳ್ಳಲಾಗುವ ಎಲ್ಲ ಹೊಸ ಪ್ರಯಾಣಿಕ ವಾಹನಗಳಿಗೆ ಈ ಇಂಧನ ಕಾರ್ಯಕ್ಷಮತೆ ನಿಯಮಗಳು ಅನ್ವಯವಾಗಲಿದ್ದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಸ್ಪಷ್ಟ ಮತ್ತು ಸ್ಥಿರವಾದ ನೀತಿ ಚೌಕಟ್ಟನ್ನು ಒದಗಿಸಲಿವೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಈ ಹೊಸ ಮಾನದಂಡಗಳು ವಾಹನಗಳಲ್ಲಿ ತಂತ್ರಜ್ಞಾನದ ನಾವೀನ್ಯತೆಗೆ ಉತ್ತೇಜನ ನೀಡಿ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ನೆರವಾಗಲಿವೆ. ಮುಂಬರುವ 5 ವರ್ಷದಿಂದ ವರ್ಷಕ್ಕೆ ನಿಯಮಗಳನ್ನು ಹೆಚ್ಚು ಕಠಿಣಗೊಳಿಸಲಾಗುತ್ತಿದ್ದು ಇಂಧನ ಬಳಕೆ ಪ್ರಮಾಣವನ್ನು 2027-28 ಪ್ರತಿ 100 3.99 ಲೀಟರ್ನಿಂದ 2031-32 ವೇಳೆಗೆ ಪ್ರತಿ 100 3.32 ಲೀಟರ್ಗಳಿಗೆ ಇಳಿಸುವ ಗುರಿ ಹೊಂದಲಾಗಿದೆ. ಇದರಿಂದಾಗಿ ಮುಂದಿನ 5 ಅವಧಿಯಲ್ಲಿ 16% ಹೆಚ್ಚು ಇಂಧನ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು 3 ಭೋಪಾಲ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಭೇಲ್ ದಸರಾ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಗೋಪಾಲಕ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಹೊಸ ಅಪರಾಧ ಕಾನೂನುಗಳ ಕುರಿತಾದ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಭೌರಿ ಬಳಿ ಐಐಎಸ್ಇಆರ್ ಕ್ಯಾಂಪಸ್ಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಅಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಉಜ್ಜಯಿನಿಯಲ್ಲಿ ಡೈರಿ ಘಟಕ ಹಾಗೂ ಭೋಪಾಲ್ನಲ್ಲಿ ಸಂಸ್ಕರಿಸಿದ ಹಾಲಿನ ಉತ್ಪನ್ನಗಳ ಘಟಕ ಸೇರಿದಂತೆ ಹಲವು ಡೈರಿ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು. ಭೋಪಾಲ್ ಪಶ್ಚಿಮ ಬೈಪಾಸ್ ರಸ್ತೆಗೂ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಾಂಸ್ಕೃತಿಕ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಗಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಈಗಾಗಲೇ 1,000 ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ.

0: ಶುದ್ದ ಮತ್ತು ನಿಯಮಿತವಾಗಿ ಪರಿಷ್ಕರಿಸಲ್ಪಟ್ಟ ಮತದಾರರ ಪಟ್ಟಿಯೇ ಪ್ರಜಾಪ್ರಭುತ್ವದ ಜೀವಾಳ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ತಪ್ಪು ಮತ್ತು ಅನರ್ಹ ಹೆಸರುಗಳು ಉಳಿದುಕೊಂಡರೆ ಇಡೀ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಗೆ ಧಕ್ಕೆ ತರುತ್ತದೆ ಎಂದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಶೂಟಿಂಗ್ ಟ್ರ್ಯಾಪ್ ಮಿಶ್ರತಂಡ ವಿಭಾಗದಲ್ಲಿ ನೀರು ದಾಂಡ ಮತ್ತು ಕೈನಾನ್ ಚೆನ್ನೈ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಮೂಲಕ ನೀರು ದಾಂಡ ಎರಡು ಚಿನ್ನದ ಪದಕ ಭೇಟಿಯಾಡಿದರೆ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಕಾಂಪೌಂಡ್ ವಿಭಾಗದಲ್ಲಿ ಎರಡು ಚಿನ್ನದ ಪದಕಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಸಾಹಿಲ್ ಜಾಧವ್ ಹಾಗೂ ಚಿಕಿತಾ ತನಿಪಾರ್ತಿ ಅವರನ್ನೊಳಗೊಂಡ ಭಾರತದ ಕಾಂಪೌಂಡ್ ಮಿಶ್ರ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಈ ಐತಿಹಾಸಿಕ ಗೆಲುವಿನೊಂದಿಗೆ ಈ ಜೋಡಿ 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಅಧಿಕೃತ ಅರ್ಹತೆಯನ್ನು ಪಡೆದುಕೊಂಡಿದೆ. ಇನ್ನು 60 kg ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಪ್ರಿಯಾ ಘಾಂಗಾಸ್ ಕಂಚು ಪದಕ ಪಡೆದಿದ್ದಾರೆ. ಇದಕ್ಕೂ ಮುನ್ನ ನಡೆದ ಮಹಿಳೆಯರ ಕಾಂಪೌಂಡ್ ಆರ್ಚರಿ ತಂಡದ ಫೈನಲ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ತಂಡವನ್ನು 238-234 ಅಂಕಗಳ ಅಂತರದಿಂದ ಸೋಲಿಸಿ ಸ್ವರ್ಣ ಪದಕವನ್ನು ಜಯಿಸಿತು. ಗುವಾಹಟಿಯ ಪರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ 2 ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 kHz ಮತ್ತು ODRM ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಹಾಡು ಚೇತನ್ ಅವರ ಕಂಠದಲ್ಲಿದೆ. ಗೀತೆಯನ್ನು ಬರೆದಿದ್ದಾರೆ ಎಸ್ ನಾರಾಯಣ್, ಸಂಗೀತ ಮಿಕ್ಕಿ ಜೆ ಮೇಯರ್.

ಎಸ್ ನಾರಾಯಣ್ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿರುವ ಒಂದು ಹಾಡು ಇದೀಗ ಚಿತ್ರ ಚಿಕ್ಕಪೇಟೆ ಸಾಚಾಗಳು. ಧನಿಯಾಗಿದ್ದಾರೆ ಶ್ರೀನಿವಾಸ್ ಮತ್ತು ಸುಜಾತಾ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕಾಲೇಜ್ ಕಾಲೇಜ್ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ರಿ. ಈ ಒಂದು ಗೀತೆಯ ರಚನೆಕಾರರು ಮಳವಳ್ಳಿ ಸಾಯಿ ಕೃಷ್ಣ, ಸಂಗೀತ ಗಾಂಧಿ ದಾಸ್. ಚಿತ್ರಗೀತೆಗಳು ಇದುವರೆಗೂ ಮೂಡಿಬಂದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಇಂದಿನ ವಿಷಯ ಬಾಹ್ಯಾಕಾಶ ವಲಯದ ಸುಧಾರಣೆಗಳು. ಭಾಗವಹಿಸಲಿದ್ದಾರೆ ಗಿರೀಶ್ ಲಿಂಗಣ್ಣ, ರಕ್ಷಣಾ ಹಾಗೂ ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು.
2: ನಮಸ್ಕಾರ ಶ್ರೋತೃಗಳೇ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ವಲಯದ ಸುಧಾರಣೆಗಳು 2023 ಕುರಿತಂತೆ ನಾವಿವತ್ತು ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ವಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗಿರುವಂತಹ ಮಹತ್ವದ ಬದಲಾವಣೆಗಳು, ಸುಧಾರಣೆಗಳು, ಮತ್ತೆ ಇದರಿಂದ ಆಗ್ತಾ ಇರುವಂತಹ ಲಾಭಗಳು, ಮತ್ತೆ ಮನುಕುಲಕ್ಕೆ ಬಾಹ್ಯಾಕಾಶ ಕ್ಷೇತ್ರ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನೋ ಹಲವು ವಿಷಯಗಳ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಿರಿಯ ರಕ್ಷಣಾ ವಲಯ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು ಮತ್ತೆ ಅಂಕಣಕಾರರು. ಹಲವಾರು ಪತ್ರಿಕೆಗಳಿಗೆ, ಹಲವಾರು ಕನ್ನಡ ಮತ್ತೆ ಆಂಗ್ಲ ಭಾಷೆಯ ಹಲವಾರು ಪತ್ರಿಕೆಗಳಿಗೆ ಅಂಕಣವನ್ನು ನಿರಂತರವಾಗಿ ಬರೆದು ನಮ್ಮ ವಿಜ್ಞಾನ ಕ್ಷೇತ್ರವನ್ನ ಕನ್ನಡದ ಮೂಲಕ ಪರಿಚಯಿಸ್ತಾ ಇರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
3: ನಮಸ್ಕಾರ ಸರ್.
2: ನೀವು ಕನ್ನಡದಲ್ಲಿ ಒಂದು ವಿಜ್ಞಾನ ಕ್ಷೇತ್ರವನ್ನ, ಬಾಹ್ಯಾಕಾಶ ಕ್ಷೇತ್ರವನ್ನ ಮತ್ತೆ ರಕ್ಷಣಾ ವಲಯದ ಒಂದು ವೈಶಿಷ್ಟ್ಯತೆಗಳನ್ನ ನೀವು ಪರಿಚಯ ಮಾಡಿಕೊಡ್ತಾ ಇದ್ದೀರಾ ನಮ್ಮ ನಾಡಿನ ಜನರಿಗೆ. ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಸರ್, ಈಗ 2023 ಬಾಹ್ಯಾಕಾಶ ವಲಯದ ಸುಧಾರಣೆಗಳ ಮೂಲಭೂತ ಅಂಶಗಳೇನು ಅಂತ.
3: 2023 ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಅನೇಕರಿಗೆ ಒಂದು ಗೊಂದಲ ಇದೆ. ಎಲ್ಲಪ್ಪ ಇಸ್ರೋನ ಪ್ರೈವೇಟೈಸ್ ಮಾಡ್ತಾರ, ಇಸ್ರೋನ ಮುಚ್ಚಿಬಿಡ್ತಾರ? ಇಲ್ಲ, 2023 ಏನಂತ ಮಾಡಿದ್ರು ಅಂದ್ರೆ ಮೋರ್ ಆಫ್ ಪ್ರೈವೇಟ್ ಪ್ಲೇಯರ್ಸ್ನ ತಗೊಂಬಂದ್ರು ಈ ಒಂದು ವಲಯದಲ್ಲಿ. ಸೊ ಮೊದಲು ಒಂದೋ ಎರಡೋ ಸ್ಪೇಸ್ ಸ್ಟಾರ್ಟಪ್ ಇತ್ತು. ಈ ಚಂದ್ರಯಾನ ಅದೆಲ್ಲ ಆಗ ನಂತರ ಇವತ್ತಿನ ಒಂದು ಪಾಪ್ಯುಲೇಷನ್ ತಗೊಂಡ್ರೆ ಮೋರ್ ದೆನ್ 400 ಸ್ಟಾರ್ಟ್ಅಪ್ಸ್ ಶುರುವಾಗಿದೆ ಈ ಒಂದು ವಲಯದಲ್ಲಿ. ಇದರಲ್ಲಿ ಇಸ್ರೋನ್ ಪ್ರೈವೇಟೈಸ್ ಮಾಡ್ತಾ ಇಲ್ಲ, ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು. ಇಸ್ರೋಗೆ ಅವ್ರದೇ ಆದ ಕೆಲಸ ಅಂದ್ರೆ ಅವರ ಕೋರ್ ವರ್ಕ್ ಅಂದ್ರೆ ಅವ್ರದ್ದು ರಿಸರ್ಚ್ ಅಂದ್ರೆ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಅಂದ್ರೆ ಈಗ ಒಂದು ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗೋದು, ಇಲ್ಲ ನಾವು ಗಗನಯಾನ ಮಾಡೋದು, ಇಲ್ಲ ಚಂದ್ರಯಾನ 3 ನಾವು ಸೌತ್ ಪೋಲಲ್ಲಿ ಹೋಗಿ ಲಾಂಚ್ ಮಾಡಿದ್ವಿ, ನೆಕ್ಸ್ಟ್ ಚಂದ್ರಯಾನ 4 ಅಂತ ಮಾಡ್ತೀವಿ. ಆ 4 ಏನಂದ್ರೆ ಅಲ್ಲಿಂದ ಇರುವ ಒಂದು

0: ಸಂಪತ್ ಅಂದರೆ ಆ ಖನಿಜ ಸಂಪತ್ಗಳು ಇಲ್ಲ ಅಲ್ಲಿನ ಒಂದು ಮಣ್ಣನ್ನು ತಗೊಂಬಂದು ಅದನ್ನು ರಿಸರ್ಚ್ ಮಾಡಿ ಏನೇನು ಖನಿಜಗಳು ನಾವು ಬಳಸ್ಕೋಬೋದು ಅನ್ನೋದು. ಆಮೇಲೆ ಈ ಮಾರ್ಸ್ ಮಿಷಿನ್ನು, ವೀನಸ್ ಮಿಷಿನ್ನು, ಈ ಥರ ಅನೇಕ ಮಿಷಿನ್ಗಳ ಬಗ್ಗೆ ಅಂದರೆ ಅನೇಕ ರಿಸರ್ಚ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಯಾಕಂದರೆ ನಾವು ಈ ಪಿ ಎಸ್ ಎಲ್ ವಿ ರಾಕೆಟ್ ಆಗಲಿ, ಎಸ್ ಎಸ್ ಎಲ್ ವಿ ರಾಕೆಟ್ ಆಗಲಿ, ಜಿ ಎಸ್ ಎಲ್ ವಿ ರಾಕೆಟ್ ಆಗಲಿ, ಇದು ಇಸ್ರೋ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ, ಮತ್ತು ಸ್ಯಾಟಿಲೈಟ್ಸ್ ಮಾಡೋದನ್ನು ಅಭ್ಯಾಸ ಆಗಿಬಿಟ್ಟಿದೆ. ಆ ಟೆಕ್ನಾಲಜಿನ ಪ್ರೈವೇಟ್ ಪ್ಲೇಯರ್ಸ್ಗೆ ಮಾರೋದು. ಸೊ ಅವ್ರ ಕಡೆಯಿಂದ ರಾಕೆಟ್ ಮಾಡಿಸ್ಕೊಳ್ಳೋದು, ಸ್ಯಾಟಿಲೈಟ್ ಮಾಡಿಸ್ಕೊಂಡು ಅವರೇ ಲಾಂಚ್ ಮಾಡೋದು. ಯಾಕಂದರೆ ನೋಡಿ, ಲಾಂಚ್ ಮಾಡೋಕ್ಕೆ ಲಾಂಚ್ ಪ್ಯಾಡು ಇಸ್ರೋ ಕೊಡ್ತಾರೆ. ಆ ಲಾಂಚ್ ಪ್ಯಾಡ್ನ ಮೇಂಟೆನೆನ್ಸ್ ಮಾಡಬೇಕು, ಆ ಕಮ್ಯುನಿಕೇಷನ್ ಸೆಂಟರ್ನ ಮೇಂಟೆನೆನ್ಸ್ ಮಾಡಬೇಕು. ಇಂಥವೆಲ್ಲ ದಿನನಿತ್ಯದ ಕೆಲಸಗಳು ಏನಿರ್ತವೆ ಅದನ್ನು ಪ್ರೈವೇಟ್ ಸೆಕ್ಟರ್ಗೆ ಅವರು ಬಿಟ್ಕೊಡ್ತಾರೆ ಆ ವಲಯನ.
1: ಅಂದ್ರೆ ನೀವು ಹೇಳ್ತಾ ಇರೋದು ಒಂದು ರೀತಿ ಪ್ಯಾರಾಡೈಮ್ ಶಿಫ್ಟ್ ಅಂತ.
0: ಪ್ಯಾರಾಡೈಮ್ ಶಿಫ್ಟ್ ಅಂತ. ಈಗ ನಾನು ಒಂದು ಎಕ್ಸಾಂಪಲ್, ಈಗ ಸೈಂಟಿಸ್ಟ್ ಒಬ್ಬ ನೀರಿಂದ ಏನೋ ಒಂದು ವಾಟರ್ ಫಿಲ್ಟರ್ ಕಂಡುಹಿಡಿತಾನೆ, ಅವನೇ ವಾಟರ್ ಫಿಲ್ಟರ್ ಮಾಡಿಕೊಂಡು ಮಾರ್ಕೆಟ್ ಮಾಡಕ್ ಆಗಲ್ಲ. ಸೊ ಈ ಕ್ಯಾನ್ ಸೆಲ್ ದ ಟೆಕ್ನಾಲಜಿ, ಟೆಕ್ನಾಲಜಿನ ಸೆಲ್ ಮಾಡಬಹುದು, ಲಕ್ಷಾಂತರ ವಾಟರ್ ಫಿಲ್ಟರ್ ಮಾಡಿ ಎಲ್ಲ ಜನಕ್ಕೂ ಸೇರಿಸಬಹುದು. ಅದೇ ತರಾನೇ ಇಸ್ರೋ ಟೆಕ್ನಾಲಜಿ ಫೋಕಸ್ಡ್ ಆಗಿ ಮಾಡಕ್ ಹೋಗುತ್ತೆ, ಈ ಒಂದು ಎಕ್ವಿಪ್ಮೆಂಟ್ ಸರ್ವಿಸಸ್ ನ ಆಚೆ ಕಡೆ.
1: ಕೆಲಸ ಬರೀ ಇದಷ್ಟೇ ಅಲ್ಲ, ಅನ್ವೇಷಣೆ, ಸಂಶೋಧನೆ, ನಾವೀನ್ಯತೆ
0: ಅಂತಾರೆ
1: ಫೋಕಸ್ ಮಾಡ್ಲಿ ಅಂತ
0: ಸುಧಾರಣೆಯ ಮೂಲಭೂತ ಇರೋದು 2023 ಅಲ್ಲಿ. ಆತರ ಅಫ್ಕೋರ್ಸ್ ಈಗ ಇಸ್ರೋ ಮಾಡ್ತಾ ಇರೋ ರಾಕೆಟ್ ಸ್ಯಾಟಿಲೈಟ್ ಅಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಪಾತ್ರನೇ ಇಲ್ವಾ ಅಂದ್ರೆ ಇಲ್ಲ, ಪ್ರೈವೇಟ್ ಪ್ಲೇಯರ್ಸ್ ಪಾತ್ರ ಇದೆ. ಬಟ್ ಒಂದು 70-80% ಅವ್ರ ಆಚೆ ಕಡೆಯಿಂದಾನೇ ಸೋರ್ಸ್ ಮಾಡ್ಕೋತಾ ಇದ್ದಾರೆ. ಬಟ್ ಈ ಸೋರ್ಸಿಂಗ್ ಮಾಡಿ ಅಸೆಂಬ್ಲಿ ಮಾಡೋ ಕೆಲಸ ಅವ್ರಿಗೆ ಬೇಕಿಲ್ಲ. ಅವ್ರೇನ್ ಹೇಳ್ತಾರೆ, ನೀವೇ ಮಾಡಕ್ ಶುರು ಮಾಡ್ಬಿಡಿ, ನಾವು ನಿಮಗೆ ಟೆಕ್ನಾಲಜಿ ಕೊಡ್ತೀವಿ, ನೀವು ನಮ್ಮ ಇಸ್ರೋ ಸ್ಪೇಸ್ ನ ಯೂಸ್ ಮಾಡ್ಕೊಳ್ಳಿ, ನಮ್ಮ ಟೆಕ್ನಾಲಜಿ ಸೆಂಟರ್ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಡ್ರಾಯಿಂಗ್ಸ್ ಕೊಡ್ತೀವಿ ಅಂದ್ರೆ ಐ ಪಿ ರೈಟ್ಸ್ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಸೊ ನೀವೇ ಅದನ್ನ ಲಾಂಚ್ ಮಾಡಿ, ನೀವೇ ಅಲ್ಲಿ ಬರೋ ಡೇಟಾಗಳನ್ನ ತಗೊಳ್ಳಿ, ನಿಮಗೆ ನಾವು ಕೈ ಹಿಡಿತೀವಿ. ಸೊ ನೀವು ಅದನ್ನ ಶುರು ಮಾಡಿ. ಯಾಕಂದ್ರೆ ನೋಡಿ, ಸ್ಪೇಸ್ ಸೆಕ್ಟರ್ ನಮ್ದು ಹತ್ತತ್ರ 8 ಬಿಲಿಯನ್ ಅಷ್ಟಿದೆ, ಬಟ್ ಆಕ್ಚುಯಲ್ ಸ್ಪೇಸ್ ಮಾರ್ಕೆಟ್ ಎಷ್ಟಿದೆ ಅಂದ್ರೆ 550-600 ಬಿಲಿಯನ್ ಇದೆ. ನಮ್ಗೆ 2030 ಅಟ್ಲೀಸ್ಟ್ ವಿ ಶುಡ್ ಟಚ್ 140 ಬಿಲಿಯನ್, 5 times ಆರ ರೈಸ್ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಧಾನ ಮಂತ್ರಿಗಳ ಒಂದು ಗುರಿ ಆಗಿದೆ. ಸೊ ಈ ಒಂದು ಗುರಿ ಸಾಧಿಸಕ್ಕೆ ಒಂದ್ ಇಸ್ರೋ ಸಾಕಾಗಲ್ಲ, ನೀವು ಪ್ರೈವೇಟ್ ತುಂಬಾ ಅನೇಕ ಪ್ರೈವೇಟ್ ಪ್ಲೇಯರ್ಸ್ ಬೇಕಾಗತ್ತೆ. ಅಂದ್ರೆ ಅಗ್ನಿಕುಲ್, ಈ ಸ್ಕೈರೂಟ್ ಏರೋಸ್ಪೇಸ್, ಈ ತರ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಪಿಕ್ಸೆಲ್, ಈ ತರ ಅನೇಕ ಸ್ಪೇಸ್ ಸೆಕ್ಟರ್ಸ್ಗಳು ಬರಕ್ ಶುರುವಾಗಬೇಕು. ಆಗ ಬರಕ್ ಶುರುವಾದ ಮೇಲೆ ಆ ಸ್ಪೇಸ್ ಸೆಕ್ಟರ್ ಇಂದ ಬರುವಂತ ಕೆಲವು ಲಾಭಗಳು ಅಂದ್ರೆ ಬರೇ ಸ್ಯಾಟಿಲೈಟ್ ಲಾಂಚಸ್ ಅದೊಂದು ನಿಮ್ಗೆ ಪಾರ್ಟ್ ಆಫ್ ದಿ ಇನ್ಕಮ್, ಬಟ್ ಅಲ್ಲಿಂದ ಕಲೆಕ್ಟ್ ಮಾಡಿ ಡೇಟಾಗಳನ್ನ ನೀವು ಮಾರಾಟ ಮಾಡ್ತಿರಲ್ಲ. ಇಲ್ಲ, ಒಂದು ಟಿವಿ ಪ್ರೋಗ್ರಾಮ್ಗೆ ಬ್ಯಾಂಡ್ ವಿಡ್ತ್ ಬೇಕು ಅಂದ್ರೆ ನಿಮ್ ಸ್ಯಾಟಿಲೈಟ್ ಬೇಕಾಗುತ್ತೆ, ಒಂದು ಇಂಟರ್ನೆಟ್ 5G ಬೇಕಾಗುತ್ತೆ ಸ್ಯಾಟಿಲೈಟ್, ಇಂಥವೆಲ್ಲ ನೀವು ಹೇಗ್ ಅದನ್ನ ಉಪಯೋಗ ಪಡ್ಕೋತೀರಾ ಅಂದ್ರೆ ವೆದರ್ ಫೋರ್ಕಾಸ್ಟ್ ಬೇಕಾಗುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ, ಸೊ ಟೆಲಿಮೆಡಿಸನ್ ಇದಕ್ಕೆ ಬೇಕಾಗುತ್ತೆ. ಸೊ ಇಂಥವೆಲ್ಲ ಸರ್ವಿಸಸ್ ಕೊಟ್ಟಾಗ ಅದರಿಂದ ಜನರೇಟ್ ಆಗೋ ರೆವಿನ್ಯೂನು ಆಡ್ಸ್ ಟು ದ ಸ್ಪೇಸ್ ಎಕನಾಮಿ. ಅವಾಗ ಏನಾಗುತ್ತೆ, ಈ ತರ ವ್ಯಾಲ್ಯೂ ಆಡಿಡ್ ಸರ್ವಿಸಸ್, ಲಾಂಚ್ ಸರ್ವಿಸಸ್ ಎಲ್ಲ ಆದಾಗ ನೀವು ಏನ್ ಅನ್ಕೊಂಡಿದ್ದೀರೋ ಆ 40 ಬಿಲಿಯನ್ ಬಹಳ ಬೇಗ ನಾವು ರೀಚ್ ಆಗಕ್ ಶುರು ಮಾಡ್ತೀವಿ. ನೋಡಿ, ನಮ್ಮ ಇಸ್ರೋ ಬಹಳ ಕಮ್ಮಿ ಒಂದು ಬಜೆಟ್ ಅಲ್ಲಿ ಶುರುವಾಗಿದ್ದಂತ ಒಂದು ಸಂಸ್ಥೆ ಇದು. ಇವತ್ತು ನಾಸಾ ಕಂಪೇರ್ ಮಾಡಿದ್ರೆ 2.5 ಲಕ್ಷ ಕೋಟಿ ಬಜೆಟ್ ಕೊಡ್ತಾರೆ ಅಮೆರಿಕನ್ ಗೌರ್ಮೆಂಟ್ ನಾಸಾಗೆ, ಬಟ್ ನಮ್ಮ ಇಸ್ರೋಗೆ ಸಿಕ್ಕೋ ಅಂತ ಬಜೆಟ್ ಕೇವಲ 14,000 ಕೋಟಿ 15,000 ಕೋಟಿ. ಇದರಲ್ಲೇ ನಾವು ಇಂತಿಂತ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದೀವಿ. ಚಂದ್ರಯಾನ 1 ನಾವು ನೀರಿದೆ ಅಂತ ಕಂಡಿಡಿದ್ವಿ, ಚಂದ್ರಯಾನ 3 ಸೌತ್ ಪೋಲ್ಗೆ ಹೋಗಿ ರೀಚ್ ಆದ್ವಿ, ಮಾರ್ಸ್ ಮಿಷಿನ್ ಮಾಡಿದೀವಿ, ವೀನಸ್ ಮಿಷಿನ್ ಮಾಡಿದೀವಿ, ನಾಸಾ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ನಿಸಾರ್ ಅನ್ನೋದೊಂದನ್ನು ದೊಡ್ಡ ಪ್ರಾಜೆಕ್ಟ್ನೇ ಲಾಂಚ್ ಮಾಡಿದೀವಿ. ಸಿ, ನಾಸಾ ಅವರು ನಮ್ಮ ಜೊತೆ ಕೈ ಹಿಡಿಬೇಕಾದ್ರೆ ನಾವು ಅವರು ಸರಿ ಸಮಾನವಾಗಿ, ನಾವು ಅಫ್ಕೋರ್ಸ್ ನಾಸಾಗಿ ನಾವು ಓವರ್ಟೇಕ್ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಬಟ್ ಸರಿ ಸಮಾನವಾಗಿ ನಾವು ಬರ್ತಾ ಇದ್ವಿ. ಇವತ್ತು ನಾವೇನು ಭಾಳ ಹಿಂದುಳಿದಿಲ್ಲ. ಈಗ ಅಮೆರಿಕಾ ತಗೊಂಡ್ರೆ ಅಫ್ಕೋರ್ಸ್ ಅಲ್ಲಿ ಯಾರು ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ, ಸ್ಪೇಸ್ ಎಕ್ಸ್ ಅಂತ ಪ್ರೈವೇಟ್ ಪ್ಲೇಯರ್ ಇದ್ದಾರೆ, ರೋಬೋಟಿಕ್ ಸ್ಪೇಸ್ ಲ್ಯಾಬ್ ಅಂತ ಒಂದು ಪ್ರೈವೇಟ್ ಸೆಕ್ಟರ್ ಇದ್ದಾರೆ. ಈ ಎರಡು ಲಿಸ್ಟೆಡ್ ಕಂಪ್ನಿ ಬಿಟ್ರೆ ಇನ್ಯಾವುದು ಲಿಸ್ಟೆಡ್ ಕಂಪ್ನಿ ಇನ್ನೂ ಆಗಿಲ್ಲ, ಅಲ್ಲೂ ಇನ್ನೂ ಸ್ಟಾರ್ಟ್ಅಪ್ಸ್ಗಳು ಬರ್ತಾ ಇದ್ದಾರೆ.
1: ಅಂದ್ರೆ ಈಗ ನಮ್ಮ ಭಾರತದಲ್ಲೇ ನಮ್ಮಲ್ಲೇ ಹೆಚ್ಚು ಸ್ಟಾರ್ಟ್ಅಪ್ಸು, ಎಷ್ಟು ಖಾಸಗಿ ವಲಯಕ್ಕೆ ಹೆಚ್ಚು

0: ಉತ್ತೇಜನ ಸಿಗ್ತಾ ಇದೆ ಅಂತ.
1: ಇಲ್ಲೂ ತುಂಬಾನೇ ಅತಿ ಉತ್ತೇಜನ ಸಿಗ್ತಾ ಇದೆ ನೋಡಿ. 1,000 ಕೋಟಿ VC ಫಂಡ್ ಅಂತ ಮಾಡಿದ್ರು, ವರ್ಚುವಲ್ ಕ್ಯಾಪಿಟಲ್ ಫಂಡ್ ಅಂತ ಮಾಡಿದ್ರು. 500 ಕೋಟಿ ದೇ ಆರ್ ಗಿವಿಂಗ್ ಫಾರ್ ದಿ ಲೇಟೆಸ್ಟ್ ಸ್ಟಾರ್ಟಪ್ಸ್ಗೆ ಕೈ ಹಿಡಿಯೋಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದಲ್ಲದೇ ಈ ಪ್ರೈವೇಟ್ ಸೆಕ್ಟರ್ಸ್ಗಳು ನೋಡಿ, ದೇ ಹ್ಯಾವ್ ಸ್ಟಾರ್ಟ್ ಅಂಡ್ ಇನ್ವೆಸ್ಟಿಂಗ್ ಮೋರ್ ಆ್ಯಂಡ್ ಮೋರ್ ಆನ್ ದಿಸ್ ಸ್ಟಾರ್ಟಪ್ಸ್. ಅಫ್ಕೋರ್ಸ್ ನಿಮಗೇನು ನಮ್ಗೆ ರಿಯಲ್ ಎಸ್ಟೇಟ್ ಥರ ಇವತ್ತು ಇಷ್ಟು ಹಾಕ್ಬಿಟ್ವಿ ನಾಳೆ ಬೆಳಗ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಬರೋಲ್ಲ ಇದರಲ್ಲಿ, ಎಲ್ಲರಿಗೂ ಅದು ಗೊತ್ತಿದೆ. ಆದರೂ ಪ್ರೈವೇಟ್ ಸೆಕ್ಟರ್ ಇಸ್ ಫೋಕಸಿಂಗ್ ಆನ್ ದಿ ಸ್ಪೇಸ್ ಸೆಕ್ಟರ್ ಅಂದರೆ ಜನಕ್ಕೆ ಇದ್ರ ಮೇಲೆ ಒಂದು ಇಂಟ್ರೆಸ್ಟ್ ಜಾಸ್ತಿನೇ ಇದೆ, ಈ ಸ್ಪೇಸ್ ಬಗ್ಗೆ ಜಾಸ್ತಿನೇ ಇಂಟ್ರೆಸ್ಟ್ ಇದೆ. ಸೊ ಆದ್ರಿಂದ ಏನಾಗ್ತಾ ಇದೆ ಅಂದರೆ ಅತಿ ಉತ್ತೇಜನ ಸಿಗ್ತಾ ಇದೆ ಇಲ್ಲಿ. ಜೊತೆಲಿ ಇವಾಗ ವಿಕ್ರಮ್ ಎಸ್ ಅಂತ ಅಗ್ನಿಕುಲ್ ಅವ್ರು ಲಾಂಚ್ ಮಾಡಿದ್ರು, ಈ ತರ ಎಲ್ಲ ನೋಡಕ್ ಶುರುವಾದ್ರೆ ಎಲ್ಲ ಪ್ರೈವೇಟ್ ಕಂಪನೀಸ್ ಆರ್ ಕಮಿಂಗ್ ವೆರಿ ಫಾಸ್ಟ್.
0: ಎಸ್ ಸರ್. ಸರ್, ಈಗ ಈ ಬಾಹ್ಯಾಕಾಶ ಆಧಾರಿತ ದತ್ತಾಂಶಗಳು ಮತ್ತೆ ಉಪಗ್ರಹ ಚಿತ್ರಗಳು ಮತ್ತೆ ಸೇವೆಗಳನ್ನು ಖಾಸಗಿ ವಲಯಕ್ಕೆ ಕೊಟ್ಟರೆ, ಮುಕ್ತಗೊಳಿಸಿದ್ರೆ, ಅದರಿಂದ ಕೃಷಿ, ಹವಾಮಾನ ಮತ್ತು ನಗರ ಯೋಜನೆ ಮತ್ತು ವಿಪತ್ತು ನಿರ್ವಹಣೆ ಈ ರೀತಿಯ ವಲಯಗಳಿಗೆ ಯಾವ ರೀತಿ ಪ್ರಯೋಜನ ಆಗಬಹುದು ಅಂತ
1: ನೋಡಿ. ಈಗ ಖಾಸಗಿ ವಲಯಕ್ಕೆ ನಾವು ಉತ್ತೇಜನ

0: ಎಲ್ಲ ನೋಡಕ್ಕೆ ಶುರುವಾದ್ರೆ ಎಲ್ಲ ಪ್ರೈವೇಟ್ ಕಂಪನೀಸ್ ಆರ್ ಕಮಿಂಗ್ ವೆರಿ ಫಾಸ್ಟ್.
1: ಎಸ್ ಸರ್. ಈಗ ಈ ಬಾಹ್ಯಾಕಾಶ ಆಧಾರಿತ ದತ್ತಾಂಶಗಳು ಮತ್ತು ಉಪಗ್ರಹ ಚಿತ್ರಗಳು ಮತ್ತು ಸೇವೆಗಳನ್ನು ಖಾಸಗಿ ವಲಯಕ್ಕೆ ಕೊಟ್ಟರೆ, ಮುಕ್ತಗೊಳಿಸಿದ್ರೆ, ಅದರಿಂದ ಕೃಷಿ, ಹವಾಮಾನ ಮತ್ತು ನಗರ ಯೋಜನೆ ಮತ್ತು ವಿಪತ್ತು ನಿರ್ವಹಣೆ ಈ ರೀತಿಯ ವಲಯಗಳಿಗೆ ಯಾವ ರೀತಿ ಪ್ರಯೋಜನ ಆಗಬಹುದು ಅಂತ
0: ನೋಡಿ. ಈಗ ಖಾಸಗಿ ವಲಯಕ್ಕೆ ನಾವು ಉತ್ತೇಜನ ಕೊಟ್ಟರೆ, ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೇಕಾದಷ್ಟು ಸ್ಪೇಸ್ ಡೇಟಾ ಅವೈಲಬಿಲಿಟಿ ಇದೆ. ಅಫ್ಕೋರ್ಸ್ ವೆಬ್ಸೈಟಲ್ಲೂ ಅವೈಲಬಿಲಿಟಿ ಇದೆ, ಗೌರ್ಮೆಂಟ್ ವೆಬ್ಸೈಟ್ಸಲ್ಲೂ ಅವೈಲಬಿಲಿಟಿ ಇದೆ. ಆ ಡೇಟಾಸ್ನ ಕಲೆಕ್ಟ್ ಮಾಡಿ ಒಂದು ಪರ್ಟಿಕ್ಯುಲರ್, ನಾನೊಂದು ಎಕ್ಸಾಂಪಲ್ ಚಿಕ್ಕಮಂಗ್ಳೂರ್ ಮೇಲೆ ನಾನೊಂದು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಕೆಲಸ ಏನು, ಎಷ್ಟು ಮಳೆ ಬರುತ್ತೆ, ಇವತ್ತಿನ ಮಳೆ ಎಷ್ಟಿದೆ, ಇವತ್ತಿನ ಒಂದು ಹವಾಮಾನ ಪರಿಸ್ಥಿತಿ, ಮತ್ತು ಒಂದು ಇವಾಗ ಒಂದು ನಿಮ್ಮ ಇಷ್ಟು ಎಕರೆ ಲ್ಯಾಂಡಲ್ಲಿ ಎಷ್ಟು ಎಕರೆ ಫರ್ಟಿಲೈಸ್ ಆಗಿದೆ, ಎಷ್ಟು ಎಕರೆ ಫರ್ಟಿಲೈಸ್ ಆಗಿಲ್ಲ, ಮತ್ತು ನಿಮ್ಮದು ಮ್ಯಾಪಿಂಗ್ ಆಫ್ ದಿ ಏರಿಯಾ, ನಿಮ್ಮದೇನಾರು ಯಾರು ಜರುಗಿಸ್ಕೊಂಡಿದಾರ, ನಿಮ್ಮ ಜಾಗಕ್ಕೆ ಬಂದಿದಾರ, ಆ ಥರ ಕಂಪ್ಲೀಟ್ ಡೇಟಾ ಅವೈಲೇಬಲ್ ಮಾಡೋಕ್ಕೆ ಒಂದು ವೆಬ್ಸೈಟ್ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ, ಇಷ್ಟು ಫೀಸ್ ಅಂತ ಕಟ್ಟಿದ್ರೆ ಇಷ್ಟು ದುಡ್ಡು ಅಂತ ನಿಮಗೆ ಈ ಡೇಟಾ ಸಿಗುತ್ತೆ ಅನ್ನೋ ಒಂದು ಫೋಕಸ್ಡಾಗಿ ಮಾಡೋಕ್ಕೆ ಶುರು ಮಾಡೋವಂಥ ಅನೇಕ ಸ್ಟಾರ್ಟಪ್ಸ್ಗಳು ಬಂದಿದ್ದಾರೆ. ದೀಸ್ ಸ್ಟಾರ್ಟಪ್ಸ್ ಆರ್ ಹೆಲ್ಪಿಂಗ್ ಇನ್ಶೂರೆನ್ಸ್ ಏಜೆನ್ಸೀಸ್, ದೀಸ್ ಸ್ಟಾರ್ಟಪ್ಸ್ ಆರ್ ಗಿವಿಂಗ್ ಲಾಟ್ ಆಫ್ ಕೋಆರ್ಡಿನೇಟ್ ಡೇಟಾಸು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ವೈನಾಡು ನೋಡಿದ್ರಿ, ಅದಕ್ಕೆ ಮುಂಚೆನೆ ಇಷ್ಟು ಮಳೆ ಬರುತ್ತೆ, ಇಷ್ಟು ಈ ಒಂದು ಏರಿಯಾ ಎಲ್ಲೋ ಝೋನ್ ಮಾಡ್ತೀವಿ, ಆರೆಂಜ್ ಝೋನ್ ಆಗಿ ಇದು ಮಾಡ್ತೀವಿ, ಈ ಥರ ಡೇಟಾಸ್ಗಳು ಕೊಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಖಾಸಗಿ ವಲಯಕ್ಕೆ ಭಾಳನೇ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ನೀವು ಡೇಟಾಸ್ಗಳನ್ನೆಲ್ಲ ಇಟ್ ಈಸ್ ಎ ಮಾನಿಟರ್ಡ್ ಬೈ ಇಸ್ರೋ ಪಾಲಿಸೀಸ್. ನಾನು ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿಬಿಟ್ಟು ಕೆಲವು ಏರ್ಫೋರ್ಸ್ ಏರಿಯಾ ಆಫ್ ಇಂಡಿಯಾದು ಅದನ್ನ ಮಾತ್ರ ನಾನು ಸೆನ್ಸಿಟಿವ್ ಏರಿಯಾಸ್ನ ತಗೊಂಡು ನಾನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅದೆಲ್ಲ ಅಷ್ಟು ಈಸಿ ಅಲ್ಲ, ಆಗಲ್ಲ. ಬಿಕಾಸ್ ದ ಪಾಲಿಸೀಸ್ ದೋ ದೇ ಗಿವ್ ಯು ಆಲ್ ದ ಥಿಂಗ್ಸ್, ಸ್ಟಿಲ್ ಇಟ್ ಈಸ್ ಮಾನಿಟರ್ಡ್ ಫಾರ್ ವಿಚ್ ಪರ್ಪಸ್ ಯು ಆರ್ ಯೂಸಿಂಗ್ ದಟ್.
1: ನ್ಯಾಷನಲ್ ಇಂಟ್ರೆಸ್ಟ್,
0: ನ್ಯಾಷನಲ್ ಇಂಟ್ರೆಸ್ಟ್ ಪ್ರೊಟೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ನಾನು ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿ ಯಾವುದೋ ಒಂದು ಮಿಲಿಟರಿ ಏರಿಯಾನ ನಾನು ಸರ್ವೆಲೆನ್ಸ್ ಮಾಡಿ ಎಲ್ಲ ಡೇಟಾಸ್ಗಳನ್ನ ತಗೊಂಡು ಎಷ್ಟು ಏರೋಪ್ಲೇನ್ ಇದೆ, ಎಷ್ಟು ಹೆಲಿಕಾಪ್ಟರ್ ಇದೆ, ಎಷ್ಟು ರೆಡಾರ್ಸ್ ಇದೆ ಅಂತ ಎಲ್ಲ ನಾನು ಕೊಡಕ್ಕೆ ಶುರು ಮಾಡಿಬಿಟ್ರೆ ಅದೇನಾಗುತ್ತೆ, ದೇಶದ ಸೆಕ್ಯೂರಿಟಿನೇ ಮಾರ್ಕೊಂಡಂಗಾಗುತ್ತೆ. ಅಫ್ಕೋರ್ಸ್ ಇಸ್ರೋ ಸ್ಟಿಲ್ ಹ್ಯಾವ್ ದ ಕಂಟ್ರೋಲ್ ಆಫ್ ದಟ್ ಪಾಲಿಸಿ, ಏನಕ್ಕೆ ಲಾಂಚ್ ಮಾಡ್ತಾ ಇದೆಯಾ, ಏನಕ್ಕೆ ಇದು ಮಾಡ್ತಾ ಇದೆಯಾ, ವಾಟ್ ಈಸ್ ದ ಯೂಸ್ ಯು ಆರ್ ಮೇಕಿಂಗ್ ಹೆಲ್ಪ್ ಆಫ್ ದಿಸ್ ಲಾಂಚ್, ಅದರಿಂದ ಎಷ್ಟು ಮಾರಾಟ ಮಾಡ್ತಿದ್ದೀರಾ, ಏನು ಪ್ರಯೋಜನ ಪಡ್ತಿದ್ದೀರಾ, ಅದೆಲ್ಲ ಪಾಲಿಸೀಸ್ಗಳು ದೇ ಆರ್ ಪುಟಿಂಗ್ ಇಟ್ ಇನ್ ದ ಪ್ಲೇಸ್. ಇಟ್ ಈಸ್ ನಾಟ್ ವೆರಿ ಈಸಿ ದಟ್ ಈ ತರ ಎಲ್ಲಾನು ನಾವು ಮಾಡ್ತೀವಿ ಅನ್ನೋದೊಂದು, ಇಟ್ಸ್ ನಾಟ್ ಪಾಸಿಬಲ್.
1: ಈಗ ನಗರ ಪ್ರದೇಶಗಳಲ್ಲಿ ಈಗ ನೋಡ್ತೀವಿ ನಾವು ಸುಮಾರು ಇದೆಲ್ಲ ಆ್ಯಪ್ಗಳೆಲ್ಲ ಬಂದಿದ್ದಾವೆ, ಅದಕ್ಕೂ ಕೂಡ ನಮ್ಮ ತಂತ್ರಜ್ಞಾನ ದತ್ತಾಂಶ ಅವರು ಕೂಡ ಪಡ್ಕೊಂಡು ಈ ವಲಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಅದರ ಒಂದು ವೈಶಿಷ್ಟ್ಯತೆ ಬಗ್ಗೆ
0: ನೋಡಿ. ಈಗ ಇವತ್ತು ನೀವು ನಿಮ್ಮ ಕರೆಂಟ್ ಲೊಕೇಶನ್ನು ಇಲ್ಲ ನೀವೆಲ್ಲಿದ್ದೀರಾ, ನಿಮ್ಮ ಏರಿಯಲ್ಲಿ ಯಾವ ಹೋಟ್ಲುಗಳು ಹತ್ತತ್ರ ಇದ್ದಾವೆ, ಎಷ್ಟು ನಿಮಿಷ ತಗೊಳುತ್ತೆ ಡೆಲಿವರಿ ಕೊಡೋಕ್ಕೆ, ಇವೆಲ್ಲ ಕೊಡ್ತಾ ಇರೋವಂಥ ಡೇಟಾಗಳಿಂದ ದೀಸ್ ಆ್ಯಪ್ಸ್ ಆರ್ ರನ್ನಿಂಗ್. ಆಲ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಟ್ ಡೇಟಾಸ್ ವಿಚ್ ಇಸ್ ಗಿವನ್ ಬೈ ದ ಸ್ಯಾಟಿಲೈಟ್. ಸೊ ಅಫ್ಕೋರ್ಸ್ ದಟ್ ಈಸ್ ದ ಒನ್ ಥಿಂಗ್. ನೆಕ್ಸ್ಟ್ ನಿಮ್ಮ ಟಿ ವಿ, ಈ ಚಾನಲ್ ಹಾಕೊಂಡ್ವಿ, 50 ಚಾನಲ್ ತೊಗೊಂಡ್ವಿ, 70 ಚಾನಲ್ ತೊಗೊಂಡ್ವಿ, ನಮ್ಮ ಸ್ಯಾಟಿಲೈಟ್ ಆಗಿದೆ. ದೀಸ್ ಆರ್ ದಿ ದಿನನಿತ್ಯ ಬಳಕೆ ಆಗ್ತಾ ಇರೋವಂಥ ಒಂದು ನಿತ್ಯ ಎಕ್ಸಾಂಪಲ್. ಸೊ ಈ ಥರ ಎಕ್ಸಾಂಪಲ್ಸ್ಗಳು ತಗೊಂಡ್ರೆ ಅನೇಕ ಕಡೆ ವಿ ಆರ್ ಯೂಸಿಂಗ್ ಅವರ್ ಸ್ಯಾಟಿಲೈಟ್ ಬೇಸ್ಡ್ ಡೇಟಾಸ್ ಅಂತಲೇ ಹೇಳ್ಬೋದು. ಇವತ್ತು ಎಷ್ಟು ಕ್ವಿಕ್ ಆಗಿ ರಿಲೇ ಮಾಡ್ತೀರಾ, ಮೊದಲಂಗೆ ಒಂದು ದೊಡ್ಡ ಇವಾಗ ಯಾವುದೋ ಒಂದು ಲೈವ್ ತಗೋಬೇಕು ಅಂದರೆ ಜಸ್ಟ್ ಒಂದು ಸ್ಮಾಲ್ ಬಾಕ್ಸಲ್ಲಿ ಯು ಗೆಟ್ ಕನೆಕ್ಟೆಡ್ ಆ್ಯಂಡ್ ಕನೆಕ್ಟೆಡ್ ಟು ದಿ ಟಿ ವಿ ಸ್ಟೇಷನ್. ಮೊದಲು ದೊಡ್ಡ ವ್ಯಾನ್ ತಗೊಂಡು ಅದಕ್ಕೊಂದು ದೊಡ್ಡ ಆ್ಯಂಟೆನ ತಗೊಂಡು ಅದನ್ನ ರಿಲೇ ಮಾಡಿ ಆ ಸ್ಯಾಟಿಲೈಟ್ಗೆ ಹೋಗಿ ಆ ರೀಚ್ ಆಗ್ತಾ ಇದ್ದಿದ್ದಂಥದೇ ದೊಡ್ಡ ಸಮಸ್ಯೆ ಆಗ್ತಿತ್ತು. ಬಟ್ ನೌ ದ ಸರ್ವಿಸಸ್ ಹ್ಯಾವ್ ಬಿಕಮ್ ಸೋ ಕ್ವಿಕ್. ಇವತ್ತು ಬೇಕು ಅಂದರೆ ನಿಮ್ಮ ಮನೆ ಮಕ್ಕಳ ಜೊತೆ ಝೂಮ್ ಕಾಲಲ್ಲಿ ಮಾತಾಡ್ತೀರಾ, ವಿಡಿಯೋ ಕಾಲಲ್ಲಿ ಮಾತಾಡ್ತೀರಾ. ಮೊದಲಂಗೆ ಎಸ್ ಟಿ ಡಿ ಫೋನ್ ಮಾಡಿಕೊಂಡು, ಐ ಎಸ್ ಡಿ ಫೋನ್ ಮಾಡಿಕೊಂಡು, ಗಂಟುಗಟ್ಟಲೆ ಕಾಯ್ಕೊಂಡು ಅವ್ರ ಹತ್ರ ಅಲೋ ಅನ್ನೋಕ್ಕೆ, ಆ ಥರ ಆ ಒಂದು ಇದನ್ನೇ ಮರ್ತು ಹೋಗಿದ್ದೀವಿ. ಪ್ರಾಬಬ್ಲಿ ಎಷ್ಟೋ ಜನಕ್ಕೆ ಐ ಎಸ್ ಡಿ ಎಸ್ ಟಿ ಡಿ ಇತ್ತು ಅನ್ನೋದೇ ಗೊತ್ತಿಲ್ಲ ಇವತ್ತಿನ ಯುವ ಪೀಳಿಗೆ. ಸೊ ದೇ ಕ್ಯಾನ್ ಕನೆಕ್ಟ್ ಎನಿವೇರ್ ಎನಿಬಡಿ ಇನ್ ದ ವರ್ಲ್ಡ್ ವಿತಿನ್ ನೋ ಟೈಮ್. ಎನಿವೇರ್ ಎನಿ ಡೇಟಾ ಈಸ್ ಗೋಯಿಂಗ್ ಅಕ್ರಾಸ್ ದಿ ವರ್ಲ್ಡ್ ವಿತಿನ್ ನೋ ಟೈಮ್. ಸೊ ದಿಸ್ ಇಸ್ ಹೌ ಸ್ಯಾಟಿಲೈಟ್ ಹಸ್ ಬ್ರಾಟ್ ಗ್ಲೋಬ್ ಟುಗೆದರ್, ಪೀಪಲ್ ಟುಗೆದರ್ ಅಂತ ಹೇಳ್ಬೋದು.
1: ಈಗಿನ ಜನರಿಗೆ
0: ವಿಚ್ ಹಸ್ ಬಿಕಮ್ ಎ ವೆರಿ ಸ್ಮಾಲ್ ವರ್ಲ್ಡ್ ಅಂತ
1: ಈ ಜನರಿಗೆ, ಈ ಕಮ್ಯುನಿಟಿ ಆಲ್ಫಾ ಇವ್ರಿಗೆಲ್ಲ
0: ಆಲ್ಫಾ
1: ಈಗ ಪೇಜರ್ ಅನ್ನೋದೊಂದು ಇತ್ತು, ಟೆಲಿಫೋನ್
0: ದೇ ವಿಲ್ ನಾಟ್ ಇವನ್ ನೋ ಅದ್ ಪೇಜರ್ ಅಂತಿತ್ತು. ನಾವು ಲೈನ್ ಅಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಎಸ್ ಟಿ ಡಿ

0: ಮಾಡ್ತಿದ್ವಿ, ಐ ಎಸ್ ಡಿ ಫೋನ್ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ಎಸ್ ಟಿ ಡಿ ಐ ಎಸ್ ಡಿ ಬರಕ್ ಮುಂಚೆ ಮನೆಯಿಂದಾನೇ ಲೈಟ್ನಿಂಗ್ ಕಾಲ್ ಬುಕ್ ಮಾಡೋದು, ಅರ್ಜೆಂಟ್ ಕಾಲ್ ಬುಕ್ ಮಾಡೋದು, ಫ್ಯಾಕ್ಸ್ ನೋಡೋದು, ಈ ತರ ಎಲ್ಲ ಹೊರಟಾ ಇದೆ. ಇವತ್ತು ಇಮೇಲ್ ಸರ್ವಿಸಸ್ ಇಲ್ಲ ಅಂದ್ರೆ ಎಷ್ಟು ಇದಾಗ್ಬಿಡ್ತೀವಿ. ಯಾವ ಪೋಸ್ಟಲ್ ಕಳ್ಸ್ಕೊಂಡು ಕಾಯ್ಕೊಂಡು ಕೂತ್ಕೋತೀರಾ ನೀವು? ವಿತಿನ್ ಸೆಕೆಂಡ್ಸ್ ಯು ಆರ್ ಸೆಂಡಿಂಗ್ ತ್ರೂ ಇಮೇಲ್, ವಿತಿನ್ ಸೆಕೆಂಡ್ಸ್ ಯು ಆರ್ ಸೆಂಡಿಂಗ್ ತ್ರೂ ವಾಟ್ಸ್ಆ್ಯಪ್. ಏನೇ ಆದರೂ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ವಿತಿನ್ ಸೆಕೆಂಡ್ಸ್ ಯು ಆರ್ ರೀಚಿಂಗ್. ದಟ್ ಈಸ್ ಬಿಕಾಸ್ ಆಫ್ ದ ಸ್ಯಾಟಿಲೈಟ್ಸ್, ಬಿಕಾಸ್ ಆಫ್ ದಿ ಫೈಬರ್. ಅಫ್ಕೋರ್ಸ್ ದೇರ್ ಈಸ್ ಆಲ್ಸೋ ಎ ಫೈಬರ್ ಕೇಬಲ್ಸ್ ವಿಚ್ ಬ್ರಿಂಗ್ಸ್ ಇನ್ ಮೋರ್ ಡೇಟಾ, ಬಟ್ ಸ್ಯಾಟಿಲೈಟ್ ಆಲ್ಸೋ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್ ಅಂತಲೇ ಹೇಳ್ಬೋದು.
1: ಸರ್, ಈಗ ಈ ಒಂದು ಸುಧಾರಣೆಗಳ ಒಂದು ಹೊಸ ನೀತಿಯಿಂದ ಈ ಇಂಟರ್ನೆಟ್ಟು ಮತ್ತು ಈ ಥರದ್ದೆಲ್ಲ ವೆಚ್ಚ ಕಡಿಮೆ ಆಗೋ ಸಾಧ್ಯತೆಗಳು
0: ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ, ವೆಚ್ಚಗಳು ಖಂಡಿತ ಕಮ್ಮಿ ಆಗುತ್ತೆ. ಫಸ್ಟ್ ಯಾವಾಗ ನಾವು ಕಾನ್ಸ್ಟಲೇಷನ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀವೋ ಆವಾಗ ಏನಾಗುತ್ತೆ, ವೆಚ್ಚ ಕಮ್ಮಿ ಆಗ್ತಾನೆ ಬರುತ್ತೆ. ದ ಮೋರ್ ದ ಸ್ಪೇಸ್ ಕ್ರಾಫ್ಟ್ಸ್, ದ ಮೋರ್ ದ ಕಮ್ಯುನಿಕೇಶನ್ ಸ್ಪೇಸ್ ಕ್ರಾಫ್ಟ್ಸ್ ನೀವು ಯಾವಾಗ ಲಾಂಚ್ ಜಾಸ್ತಿ ಆಗ್ತಾನೆ ಹೋಗ್ತಾವೋ ಆವಾಗ ವೆಚ್ಚ ಕಮ್ಮಿ ಆಗ್ತಾನೆ ಹೋಗ್ತವೆ. ಇವಾಗ ನೀವು ಮೊದಲು ಫೋನ್ ಕಾಲ್ ಮಾಡೋಕ್ಕೆ ಮೊಬೈಲ್ ಫೋನಲ್ಲಿ 30 ರೂಪಾಯಿ ಇರೋದು, ಇನ್ಕಮಿಂಗ್ 30, ಔಟ್ ಗೋಯಿಂಗ್. ಇವತ್ತು ಯಾವ ಥರ ಬಂದ 500 ರೂಪಾಯಿ ಕಟ್ಟಿಬಿಟ್ಟಿದ್ರೆ 3 ತಿಂಗಳಿಗೆ ಫ್ರೀ. ಆಲ್ ದಿಸ್ ಈಸ್ ಬಿಕಾಸ್ ಆಫ್ ದಿ ಗ್ರೋಯಿಂಗ್ ಸ್ಯಾಟಿಲೈಟ್ ಪಾಪ್ಯುಲೇಷನ್ ವಾಟ್ ಈಸ್ ಇನ್ಕ್ರೀಸಿಂಗ್. ಸೊ ಮೋರ್ ದಿ ಸ್ಯಾಟಿಲೈಟ್ಸ್, ಮೋರ್ ದಿ ಪ್ರೈವೇಟ್ ಪ್ಲೇಯರ್ಸ್, ಮೋರ್ ದಿ ಕಾಂಪಿಟೇಷನ್, ಪ್ರೈಸಸ್ ವಿಲ್ ಆಲ್ವೇಸ್ ಬಿ ಎ ಕಾಂಪಿಟೇಟಿವ್. ಇಟ್ಸ್ ಅಲ್ಲಿ ಯಾರು ಬೆಸ್ಟ್ ಸರ್ವಿಸ್ ಕೊಡ್ತಾನೆ, ಯಾರು ಕಾಂಪಿಟೇಟಿವ್ ಸರ್ವಿಸ್ ಕೊಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಫ್ಕೋರ್ಸ್ ಈಗ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಬಿ ಎಸ್ ಎನ್ ಎಲ್ ಇಸ್ ಕಮಿಂಗ್ ವಿತ್ ಎ ಸ್ಯಾಟಿಲೈಟ್ ಫೋನ್ಸ್ ವೇರ್ ಯು ಕ್ಯಾನ್ ರೀಚ್ ಎನಿವೇರ್ ಇನ್ ದಿ ವರ್ಲ್ಡ್. ನಾನಂತೂ ನೋಡಿಲ್ಲ ಫೋನ್ನ ವೆದರ್ ಇಟ್ಸ್ ಟ್ರೂ ಆರ್ ನಾಟ್, ಬಟ್ ಐ ಆಮ್ ಸೀಯಿಂಗ್ ಆನ್ ದ ಸೋಷಿಯಲ್ ಮೀಡಿಯಾ. ಏನಪ್ಪ ಅಂದ್ರೆ ಸ್ಯಾಟಿಲೈಟ್ ಫೋನ್ ಇಟ್ಕೊಂಡ್ರೆ ಈವನ್ ಕಾಡಲ್ಲಿ ಹೋದ್ರೂ ನೀವು ಕನೆಕ್ಟ್ ಮಾಡ್ಕೋಬಹುದು ಒನ್ ಡೈರೆಕ್ಷನ್ ಅಲ್ಲಿ ಅಂತ ಬರ್ತಾ ಇದೆ. ಸೊ ದಿಸ್ ಇಸ್ ದ ವೇ ದ
1: Technology is growing. ಸರಿಗ ಅಂತಿಮ ಕೊನೆಯದಾಗಿ ಈ ಬಾಹ್ಯಾಕಾಶ ಕ್ಷೇತ್ರದ ಮಹತ್ವದ ಬಗ್ಗೆ ಜನಸಾಮಾನ್ಯರಿಗೆ ಏನು ಒಂದು ಕಿವಿ ಮಾತು ಹೇಳ್ತೀರಾ ಅಂತ?
0: ಬಾಹ್ಯಾಕಾಶ ಇಸ್ ಎ ಗ್ರೋಯಿಂಗ್ ವರ್ಟಿಕಲ್ ಅಂತಾನೆ ಹೇಳ್ಬೋದು. ಅನೇಕರು ಇದ್ರ ಜೊತೆ ಕೈ ಜೋಡಿಸ್ಕೋಬಹುದು, ಅಂದ್ರೆ ಅನೇಕ ಯುವಕರಿಗೆ ಇದೊಂದು ಅಟ್ರಾಕ್ಟಿವ್ ಫೀಲ್ಡ್ ಆಗ್ಬೋದು, ಗ್ರೋಯಿಂಗ್ ಫೀಲ್ಡ್ ಆಗ್ಬೋದು. ಇದ್ರ ಬಗ್ಗೆನೆ ಈಗ ಬೇಕಾದಷ್ಟು ಸಬ್ಜೆಕ್ಟ್ಸ್ಗಳು ಬಂದಿದ್ದಾವೆ. ಈವನ್ ಹುಡುಗರು ಏನಪ್ಪ ಅಂದ್ರೆ ಏರ್ಫೋರ್ಸ್ ಪೈಲಟ್ ಆಗಿ ನಾನು ಅಸ್ಟ್ರೋನಾಟ್ ಆಗ್ಬೇಕಾ, ಅಲ್ಲಿ ಅಸ್ಟ್ರೋನಾಟ್ ಆಗಿ ಮೇಲೆ ಹೋಗಿ ನಾವು ಸಂಶೋಧನೆಗಳು ಮಾಡ್ಬೇಕಾ, ಆ ಥರ ಏನೂ ಇಲ್ಲ. ಯು ಕ್ಯಾನ್ ಬಿಕಮ್ ಎ ಸೈಂಟಿಸ್ಟ್ ಆ್ಯಂಡ್ ಡೂ ದಿ ರಿಸರ್ಚ್ ಅಲ್ಲಿ. ಈವನ್ ಇವತ್ತು ಸ್ಪೇಸ್ ಬರೀ ಅಸ್ಟ್ರೋನಾಟ್ಗೆ ಅಲ್ಲ, ಈವನ್ ಸ್ಪೇಸ್ ಟೂರಿಸಮ್ ಮಾಡಿದ್ದಾರೆ, ಸ್ಪೇಸಿಂದ ಆಗೋ ಅನುಕೂಲಗಳು ಏನು, ಸ್ಪೇಸ್ ಕ್ರಾಫ್ಟ್ ಕಳ್ಸೋಕ್ಕೆ ಏನು ಬೇಕಾಗುತ್ತೆ, ಅದ್ರಿಗೆ ಬೇಕಾಗಿರುವಂಥ ಪ್ರಪಲ್ಷನ್ ಟೆಕ್ನಾಲಜಿ, ಇಟ್ ಈಸ್ ಎ ಸಬ್ಜೆಕ್ಟ್ ಬೈ ಇಟ್ ಸೆಲ್ಫ್. ಸೊ ಹೆಂಗೆ ಮೆಕ್ಯಾನಿಕಲ್ ಅನ್ನೋದು ಒಂದು ಸಬ್ಜೆಕ್ಟ್ ಇತ್ತು ಅಂದರೆ ಬಾಹ್ಯಾಕಾಶನೂ ಒಂದು ಸಬ್ಜೆಕ್ಟ್ ಆಗೋಯ್ತು. ಸೊ ಆ ಸಬ್ಜೆಕ್ಟ್ನ ಇಷ್ಟಪಟ್ಟು ಆ ಸಬ್ಜೆಕ್ಟಲ್ಲಿ ಅಳವಡಿಸ್ಕೊಂಡ್ರೆ ಇಟ್ಸ್ ಎ ಗ್ರೋಯಿಂಗ್ ಟೆಕ್ನಾಲಜಿ. ಫ್ಯೂಚರ್ ಬರ್ತಾ ಇರೋದೇ ಸ್ಪೇಸ್ ಟೆಕ್ನಾಲಜಿ, ಏರೋಸ್ಪೇಸ್ ಟೆಕ್ನಾಲಜಿ, ಇಂಥ ಕಡೆ ಅನೇಕ ಫೋಕಸ್ಗಳು ಕೊಡ್ತಾ ಹೋಗ್ಬೋದು. ಸ್ಪೇಸ್ಗೆ ಬೇಕಾಗಿರೋ ನ್ಯೂಟ್ರಿಷನ್ನೇ ಒಂದು ಸಬ್ಜೆಕ್ಟ್ ಇದೆ, ಸ್ಪೇಸ್ ಹೆಲ್ತೇ ಒಂದು ಸಬ್ಜೆಕ್ಟ್ ಇದೆ. ಸೊ ದೇರ್ ಆರ್ ಅನೇಕ ಸಬ್ಜೆಕ್ಟ್ಸ್ ಇನ್ ದ ಸ್ಪೇಸ್ ಡೊಮೇನಲ್ಲಿ. ಯಾರ್ಯಾರು ಆ ಡೊಮೇನಲ್ಲಿ ಇಂಟ್ರೆಸ್ಟ್ ಇದೆಯೋ ದೇ ಕ್ಯಾನ್ ಫೋಕಸ್ ಆನ್ ದಟ್. ಇದು ಆಲ್ ನೀಡ್ ನಾಟ್ ಬಿಕಮ್ ಆನ್ ಅಸ್ಟ್ರೋನಾಟ್, ಆರ್ ಆಲ್ ಅಸ್ಟ್ರೋನಾಟ್ ನೀಡ್ ನಾಟ್ ಬಿಕಮ್ ಎ ಫೈಟರ್ ಪೈಲಟ್ಸ್, ದೇ ಕ್ಯಾನ್ ಆಲ್ಸೋ ಬಿ ಎ ಸೈಂಟಿಸ್ಟ್ ಟು ಗೋ ಟು ದಿ ಎನಿ ಪ್ಲೇಸ್ ಅಂಡ್ ಡೂ ದ ರಿಸರ್ಚ್.
1: ಎಸ್ ಸರ್, ಎಸ್ ಸರ್, ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ ನಮ್ಮ ಆಕಾಶವಾಣಿ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶ ವಲಯದ ಸುಧಾರಣೆಗಳು ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಗಿರೀಶ್ ಲಿಂಗಣ್ಣ, ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವದಿ ನೂತನ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸೋಯಾಬೀನ್ ಸೂರ್ಯಕಾಂತಿ ಹೆಸರುಕಾಳು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಭಾರಿ ಸ್ಫೋಟ, ಆತಂಕ ಪಡದಂತೆ ಸ್ಥಳೀಯರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಕ್ಯಾನ್ಸರ್ ಔಷಧಿಗಳ ದರಪಟ್ಟಿ ಶೀಘ್ರವೇ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ನಕಲಿ ಔಷಧಿ ಜಾಲ ಪ್ರಕರಣ, ಮತ್ತೊಬ್ಬ ಆರೋಪಿ ಚೆನ್ನೈನಲ್ಲಿ ಬಂಧನ. ಹಾಗೂ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಎರಡು ಯಾತ್ರೆಗೆ ಚಾಲನೆ. ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು, ಪ್ರಸಕ್ತ ಮುಂಗಾರು ಋತುವಿನಲ್ಲಿ ಬೆಳೆದ ಸೋಯಾಬೀನ್ ಸೂರ್ಯಕಾಂತಿ ಹೆಸರುಕಾಳು ಬೆಳೆಗಳನ್ನು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಅನುಮೋದನೆ ನೀಡಿದೆ. ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಗೆ ಅನುಮತಿ ನೀಡಿದ್ದಾರೆ. ಕನಿಷ್ಠ ಬೆಂಬಲ ಯೋಜನೆಯಡಿ ರಾಜ್ಯದಿಂದ 2026-27 ಮುಂಗಾರು ಋತುವಿನಲ್ಲಿ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ ಮತ್ತು 38,250 ಮೆಟ್ರಿಕ್ ಟನ್ ಹೆಸರುಕಾಳು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಬೆಂಬಲ ಬೆಲೆ ಯೋಜನೆಯಡಿ ಸೂರ್ಯಕಾಂತಿ ಹೆಸರುಕಾಳು ಸೋಯಾಬೀನ್ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವುದಕ್ಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಭಾರೀ ಸ್ಫೋಟ ಸಂಭವಿಸಿದೆ. ಈ ವೇಳೆ ಉಂಟಾದ ಬೆಂಕಿ ಅನಾಹುತದಲ್ಲಿ 9 ಮಂದಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಮಧ್ಯಾಹ್ನ ಭಾರೀ ಸ್ಫೋಟದೊಂದಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ನಾರ್ವಾಡೆ ವಿನಾಯಕ ಕಾರ್ಬಾರಿ ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಫೋಟದ ತೀವ್ರತೆಗೆ ಸ್ಥಳೀಯ ಮನೆಗಳಲ್ಲಿ ಕಂಪನದ ಅನುಭವವಾಗಿದೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿ ನಿಯಂತ್ರಣಿಸುವಲ್ಲಿ ಕಾರ್ಯೋನ್ಮುಖವಾಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಎದುರಿಸಲು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ ಆಸ್ಪತ್ರೆಗಳಿಗೆ ಅಗತ್ಯ ಸಿದ್ಧತೆಗಳೊಂದಿಗೆ ಸನ್ನದ್ಧವಾಗಿರಲು ಸೂಚನೆ ನೀಡಲಾಗಿದೆ. ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಕ್ಯಾನ್ಸರ್ ಔಷಧಗಳ ದರಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದು, ಈ ಔಷಧಿಗಳ ತಯಾರಿಕಾ ವೆಚ್ಚ ಹಾಗೂ ಮಾರಾಟ ವೆಚ್ಚ ಎಷ್ಟು ಎಂಬುದು ತಿಳಿದಿದೆ. ಈ ಹಿನ್ನೆಲೆಯಲ್ಲಿ 253 ಔಷಧಿಗಳ ತಯಾರಿಕಾ ವೆಚ್ಚ ಮಾರಾಟ ಮಾಡುತ್ತಿರುವ ದರದ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಅಡುಗೆ ಎಣ್ಣೆ ಮರುಬಳಕೆ ಮಾರ್ಗಸೂಚಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳಲ್ಲಿ ಅಡುಗೆ ಎಣ್ಣೆ ಮರುಬಳಕೆ ಬಗ್ಗೆ

0: ಮಾರ್ಗಸೂಚಿ ಹೊರಡಿಸಲಾಗುವುದು. ಎಲ್ಲದಕ್ಕಿಂತ ಸಾರ್ವಜನಿಕರ ಆರೋಗ್ಯ ಮುಖ್ಯ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು, ಕೊಳ್ಳೇಗಾಲದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ನಡುವೆ ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗುತ್ತಿಗೆದಾರರು ಬಾಕಿ ಹಣ ಬಿಡುಗಡೆ ಮಾಡಿ ಎಂದು ಪತ್ರ ಬರೆದಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಈ ಹಿಂದಿನ ಸರ್ಕಾರಗಳು ಮಾಡಿದ ಎಡವಟ್ಟಿಗೆ ಈಗ ಆರ್ಥಿಕ ಇಲಾಖೆ ಪತ್ರ ಬರೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಕೊಳ್ಳೇಗಾಲದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಇದಕ್ಕೂ ಮೊದಲು ಅವರು ಹನೂರಿನಲ್ಲಿ ಅಹವಾಲುಗಳನ್ನು ಸ್ವೀಕರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿನ ನಕಲಿ ಔಷಧಿ ಜಾಲದ ಮತ್ತೊಬ್ಬ ಪ್ರಮುಖ ಆರೋಪಿ ಬಾಲಸುಬ್ರಹ್ಮಣ್ಯನ್ ಎಂಬಾತನನ್ನು ವಿಶೇಷ ತನಿಖಾ ತಂಡ ಚೆನ್ನೈನಲ್ಲಿ ಬಂಧಿಸಿದೆ. ಈ ಬಂಧನದೊಂದಿಗೆ ನಕಲಿ ಔಷಧಿ ಜಾಲಕ್ಕೆ ಸಂಬಂಧಿಸಿದಂತೆ ಬಂಧಿತರಾದವರ ಸಂಖ್ಯೆ 7. ನಕಲಿ ಔಷಧಿ ತಯಾರಿಕೆ ಮತ್ತು ವಿತರಣಾ ಜಾಲದ ಬಗ್ಗೆ ಹಾಗೂ ಇದರಲ್ಲಿ ಭಾಗಿಯಾಗಿರುವ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ವಿಚಾರಣೆಗೆ ಒಳಪಡಿಸಿದ ಬಳಿಕ ಬಾಲಸುಬ್ರಹ್ಮಣ್ಯನ್ನನ್ನು ಬಂಧಿಸಲಾಗಿದೆ. ಹೆಚ್ಚಿನ ವಿಚಾರಣೆಗೆ ನ್ಯಾಯಾಲಯ 7 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿದೆ. ಚೆನ್ನೈ ಮೂಲದ ಫಾರ್ಮಾ ಪಾಲುದಾರ ಬಾಲಸುಬ್ರಹ್ಮಣ್ಯನ್ ಡಿಎಂ ಫಾರ್ಮಾ ಎಂಬ ಔಷಧೀಯ ಕಂಪನಿಯಲ್ಲಿ ಪ್ರಶಾಂತ್ ರಂಜನ್ ಪಾಲುದಾರನಾಗಿದ್ದ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಕಿತ್ತಡಿಹಳ್ಳಿ ಗ್ರಾಮದಿಂದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಭಾರತ್ ಜೋಡೋ 2 ಪಾದಯಾತ್ರೆಗೆ ಚಾಲನೆ ದೊರೆತಿದೆ. ಸುಮಾರು 9-10 ಕಿಲೋಮೀಟರ್ ದೂರದ ಭಾರತ್ ಜೋಡೋ 2 ಪಾದಯಾತ್ರೆಯು ಕೋಟೆ ಹೊಸನಗರ ಕ್ರಾಸ್ ಮತ್ತು ನೆಲವೊಡ್ಲು ಮೂಲಕ ಸಾಗಿ ಶಿಕಾರಿಪುರದಲ್ಲಿ ಮುಕ್ತಾಯಗೊಳ್ಳಲಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ, ಕೆಎಸ್ ಬಸವಂತಪ್ಪ ಹಾಗೂ ಇತರ ಹಿರಿಯ ಕಾಂಗ್ರೆಸ್ ನಾಯಕರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. 2023 ಚುನಾವಣೆಯಲ್ಲಿ ಸೋಲು ಅನುಭವಿಸಿರುವ 84 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಪಾದಯಾತ್ರೆ ಹಮ್ಮಿಕೊಂಡಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಕೈಗೊಂಡಿದ್ದ 10 ದಿನಗಳ ಪಾದಯಾತ್ರೆಯ ಯಶಸ್ಸಿನಿಂದ ಪ್ರೇರಣೆ ಪಡೆದುಕೊಂಡ ಕಾಂಗ್ರೆಸ್ ಪಾದಯಾತ್ರೆ ನಡೆಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧದ ಆರೋಪಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿದೆ. ಕಾಂಗ್ರೆಸ್ ನಾಯಕರು ಹತಾಶೆಯಿಂದ ಆಧಾರರಹಿತ ಆರೋಪಗಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6 ಲಕ್ಷ ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ಭ್ರಷ್ಟ

0: ಭ್ರಷ್ಟಾಚಾರವನ್ನು ಬೇರುಮಟ್ಟದಿಂದಲೇ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಗೆ ಇನ್ನಷ್ಟು ಅಧಿಕಾರ ಹಾಗೂ ಬಲ ನೀಡುವ ಅಗತ್ಯವಿದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ತಿಳಿಸಿದ್ದಾರೆ. ಕಾರವಾರದ ಶಿರವಾಡದಲ್ಲಿರುವ ನಗರಸಭೆಯ ಕಸ ವಿಲೇವಾರಿ ಡಂಪಿಂಗ್ ಯಾರ್ಡ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಲೋಕಾಯುಕ್ತದಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ಹೋಲಿಸಿದರೆ ತಪ್ಪಿದಸ್ಥರಿಗೆ ಶಿಕ್ಷೆಯಾಗುವ ಪ್ರಮಾಣ ಕಡಿಮೆ ಇದೆ. ಪ್ರಸ್ತುತ ಶೇಕಡ 10-15% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಯಾಬೀನ್ ಸೂರ್ಯಕಾಂತಿ ಹೆಸರುಕಾಳು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಭಾರಿ ಸ್ಫೋಟ, ಆತಂಕ ಪಡದಂತೆ ಸ್ಥಳೀಯರಿಗೆ ಸಂಸದ ಬ್ರಿಜೇಶ್ ಚೌಟ್ ಮನವಿ. ಕ್ಯಾನ್ಸರ್ ಔಷಧಿಗಳ ದರಪಟ್ಟಿ ಶೀಘ್ರವೇ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ನಕಲಿ ಔಷಧಿ ಜಾಲ ಪ್ರಕರಣ, ಮತ್ತೊಬ್ಬ ಆರೋಪಿ ಚೆನ್ನೈನಲ್ಲಿ ಬಂಧನ. ಹಾಗೂ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ 2 ಯಾತ್ರೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ವಿ ವೇದಾವತಿ.
1: ನಮಸ್ತೆ ಬಹನ್ ಜಿ. ನಮಸ್ತೆ ಬಹನ್ ಜಿ.
2: ಅಚ್ಛಾ ನಮಸ್ತೆ. ಆಜ್ ಹಮಾರೇ ಭಾರತ್ ಕೆ ದೇವ ಪುರುಷ್ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಿ ಕೆ ಜೀವನ್ ಚರಿತ್ರೆ ಪರ್ ಜಾನ್ಕಾರಿ ಪಾಯೆಂಗೆ.
1: ಹಾಂ ಹಾಂ ಜರೂರ್. ಹಮೇ ಭೀ ಬಹುತ್ ದಿನೋ ಸೆ ಶ್ರೀ ಶಂಕರಾಚಾರ್ಯ ಜಿ ಕೆ ಬಾರೇ ಮೇ ಜಾನ್ಕಾರಿ ಪಾನೆ ಕಿ ಇಚ್ಛಾ ಥಿ. ಉನ್ಕೆ ನಾಮ್ ಸ್ಮರಣ್ ಸೆ ಹಿ ರೋಂಗ್ಟೆ ಖಡೆ ಹೋ ಜಾಯೆಂಗೆ.
2: ಹಾಂ ಹಾಂ, ಜೈಸೆ ಜೈಸೆ ಭಾವ್ ಹೈ ವೈಸೆ ವೈಸೆ ಭಕ್ತಿ ಹೈ.
1: ಹಾಂ ಬಹನ್ ಜಿ, ಸಮಝಾಯಿಯೆ ನಾ.
2: ಜಗದ್ಗುರು ಶ್ರೀ ಶಂಕರಾಚಾರ್ಯ ಜಿ ಕಲಿಯುಗಕ್ಕೆ ಋಷಿ ದೇವಾಂಶ ಸಂಭೂತ ಥೆ, ಯೇ ಭಗವಾನ್ ಶಂಕರ್ಕೆ ಅವತಾರ್ ಥೆ.
1: ದೇವಾಂಶ ಸಂಭೂತ್ ಮಾನೆ ಕ್ಯಾ ಹೈ?
2: ಅಂದರೆ ದೇವಾಂಶ ಸ್ವರೂಪಿಗಳು ಮತ್ತು ಅವತಾರ ಪುರುಷರು ಎಂದರ್ಥ.
1: ರೋಂಗ್ಟೆ ಖಡೆ ಹೋನ ಮಾನೆ ಕ್ಯಾ ಹೈ?
2: ಅಂದರೆ ನಮ್ಮ ರೋಮ ರೋಮಗಳು ಉದ್ವೇಗದಿಂದ ಎದ್ದು ನಿಲ್ಲುವುವು, ರೋಮಾಂಚನವಾಗುವುದು ಎಂದರ್ಥ. ಏ ಮಾತಾ ಕಿ ಕೋಕ್ಸೆ ಜನ್ಮ ಲೇಖರ್ ಬಿ ಭೌತಿಕ ದೇಹಕ್ಕೆ ಊಪರ್ಥೆ.
1: ಏ ಮಾನವ್ ಹೋತೆ ಹುವೆ ಬಿ ದೇವತಾ ಥೇನಾ?
2: ಹಾಂ, ಏ ಇಹಲೋಕಕ್ಕೆ ವಾಸಿ ಹೋತೆ ಹುಯೆ ಬಿ ದೇವಲೋಕಕ್ಕೆ ಥೇ. ಉನ್ಹೊನೆ ಹಿಂದೂ ಧರ್ಮಕ್ಕೆ ಡೂಬ್ತಿ ಹುಯಿ ನಯ್ಯಾಕೋ ಕಿನಾರೆ ಲಗಾಕರ್ ಸರ್ವೋಚ್ಚ ಸ್ಥಾನ ದಿಯ.
1: ಏ ಬಡೇ ಪರಮಾರ್ಥಿಕ್ ವಿದ್ವಾಂತೆ ದಯಭೂತೇನಾ?
2: ಹೌದು, ಇವರು ಪರಮ ಜ್ಞಾನಿಗಳು, ದೈವಾಂಶ ಸಂಭೂತರು, ಭಗವಂತನ ಸಾಕ್ಷಾತ್ಕಾರ ಪಡೆದವರು.
1: ಇನ್ಕೆ ಮಾತಾ ಪಿತಾ ಜನ್ಮಸ್ಥಾನಕ್ಕೆ ಬಾರೆ ಮೇ ಬತಾಯಿಯೇನಾ?
2: ಹಾಂ ಹಾಂ, ಭಾರತ ವರ್ಷಕ್ಕೆ ಕೇರಳ ಪ್ರದೇಶ ಮೇ ಪೂರ್ಣಾ ನದಿಕ್ಕೆ ಕಿನಾರೆ ಕಾಲಡಿ ನಾಮ ಕಾ ಏಕ್ ಗಾಂವ್ ಥಾ. ವಹಾ ಶಾಸ್ತ್ರ ಸೇವಿ ಶಿವಗುರು ಅಪ್ನಿ ಪತ್ನಿ ವಿಶಿಷ್ಟಾ ದೇವಿ ಕೆ ಸಾಥ್ ರಹಾ ಕರ್ತೆ ಥೆ.
1: ಉನ್ಕಾ ದೂಸರಾ ನಾಮ ಆರ್ಯಾಂಬಾ ಥಾ ನಾ?
2: ಹಾಂ ಹಾಂ, ಸಹಿ ಹೈ. ಶಿವಗುರು ಕೋ ಬೂಡೆ ಹೋನೆ ಪರ್ ಬಿ ಕೋಯಿ ಸಂತಾನ ನಹೀ ಥಿ. ಪತಿ ಪತ್ನಿ ನಿಸ್ಸಂತಾನ ಕಾ ದುಃಖ ಭುಗತ್ನೆ ಲಗೆ.
1: ಭುಗತ್ನಾ ಎಂದರೆ?

0: ಅನುಭವಿಸು, ನಿಸ್ಸಂತಾನ ಎಂದರೆ ಸಂತಾನಹೀನ ಎಂದಲ್ಲವೇ?
1: ಹೌದು, ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹತ್ತಿರದಲ್ಲೇ ಇದ್ದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಶರಣಾದರು. ಎಲ್ಲಿ ಹಿಂದಿಲಿ ಹೇಳು ನೋಡೋಣ.
0: ದಂಪತಿ ಸಂತಾನ ಪ್ರಾಪ್ತಿ ಕೇಳಿಯೆ ಪಾಸ್ಗೆ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರವತಾಳೇಶ್ವರ ಸ್ವಾಮಿ ಕೆ ಸೇವಾಮೆ ನಿರತ್ತತೆ.
1: ಕಂದಮೂಲ್ ಖಾಕರ್ ಶಿವಜಿ ಕಿ ಪೂಜಾ ಅರ್ಚನಾ ಕರ್ನೆ ಲಗೆ ವರ್ಷಾ ಪೂರಾ ಹೋನೆ ಸೇ ಏಕ್ ದಿನ್ ಪಹಲೆ ಶಿವಜಿನೆ ಸ್ವಪ್ನ ಮೇ ದರ್ಶನ್ ದೇಕರ್ ಕೃತಾರ್ಥ ಕಿಯಾ.
0: ಭಗವಾನ್ ಕಿ ಸೇವಾ ಸೇ ಫಲ್ ಜಲ್ದಿ ಹಿ ಪ್ರಾಪ್ತ ಹೋತಾ ಹೈ ನಾ?
1: ಹಾಂ ಹಾಂ, ಜರೂರ್. ಭಗವಂತನು ಎಂದೂ ನಂಬಿದವರ ಕೈ ಬಿಡುವುದಿಲ್ಲ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ದಂಪತಿನೇ ದೀರ್ಘಾಯು ಸರ್ವಜ್ಞ ಪುತ್ರಕೇಲಿಯ ಪ್ರಾರ್ಥನಾಕಿ ಮಗರ್ ಭಗವಾನ್ನೇ ದೀರ್ಘಾಯು ಯಾ ಸರ್ವಜ್ಞ ಮೇಸೆ ಏಖೀ ಬಾ ಚುನ್ನೆ ಕೇಳಿಯ ಕಹ.
0: ಅಂದರೆ ಭಗವಂತನು ದೀರ್ಘಾಯು ಅಥವಾ ಸರ್ವಜ್ಞರಲ್ಲಿ ಯಾವುದಾದರೂ ಒಂದನ್ನು ಕೇಳು ಎಂದರಲ್ಲವೇ?
1: ಹೌದು, ಶಿವಗುರು ಕೋ ಸರ್ವಜ್ಞ ಹಿ ಪ್ರಿಯಲಗ ಇಸಿಲಿಯೇ ವಹಿ ಮಂಗ. ವಿಶಿಷ್ಟಾದೇವಿನೇ ವೈಶಾಖ ಶುಕ್ಲ ತೃತೀಯಾಕೆ ಶುಭ ಮಧ್ಯಾಹ್ನ ಕಾಲಮೇ ಏಕ್ ತೇಜಸ್ವಿ ಪುತ್ರಕೋ ಜನಂದಿಯ.
0: 423 ವರ್ಷಗಳ ಹಿಂದೆ ವೈಶಾಖ ಶುದ್ಧತಿಗೆ ಮಧ್ಯಾಹ್ನ ಒಂದು ತೇಜಸ್ವಿ ಪುತ್ರರತ್ನಕ್ಕೆ ಜನ್ಮ ನೀಡಿದರು ಎಂದರಲ್ಲವೇ?
1: ಹಾ ಹಾ, ಶಂಕರ್ ಭಗವಾನ್ ಕೆ ಆಶೀರ್ವಾದ ಸೆ ಹುಯೆ ಪುತ್ರಕ ನಾಮ್ ಶಂಕರ್ ಹಿ ರಖಾ ಗಯಾ.
0: ಭಗವಾನ್ ಶಂಕರಾಚಾರ್ಯ ಕಾ ಜನ್ಮ ಕಾಲ ಬಹುತ್ ವಿವಾದಾತ್ಮಕ ಹೈ ನಾ?
1: ಹಾಂ, ಯೇಹಿ ನಹಿ, ಕೈ ಮಹಾಪುರುಷೋಂ ಕಾ ಜನ್ಮದಿನ್ ಆಜ್ಕಲ್ ಬಿ ವಿವಾದಾತ್ಮಕತೋ ಹೈ ಹಿ. ಇನ್ಕೆ ಕೈ ನಾಮ ಹೈ ಜೈಸೆ ಬ್ರಹ್ಮಸ್ವರೂಪಾಚಾರ್ಯ, ದೂಸ್ರಾ ನಾಮ ಹೈ ಸುರೇಶ್ವರಾಚಾರ್ಯ.
0: ಅಂದರೆ ಇವರಿಗೆ ಅನೇಕ ನಾಮಧೇಯಗಳಿದ್ದವು ಎಂದಲ್ಲವೇ?
1: ಹಾಂ, ಬಾಲ್ ಬಹು ಶಾಂತ ಧೀರ್ ತೀಕ್ಷ್ಣ ಬುದ್ಧಿ ಕಥಾ ಶಂಕರ್ ಕೆ ಉಪನಯನ್ ಸಂಸ್ಕಾರ ಕೆ ಪಹಲೆ ಹಿ ಪಿತಾಜಿ ಕಾ ದೇಹಾಂತ ಹುವಾ. ಶಂಕರ್ ಕೆ ಪಾಂಚವಾ ಸಾಲ್ ಪೂರ್ಣ ಹೋನೆ ಪರ್ ಮಾತಾನೇ ಶಾಸ್ತ್ರೀಯ ವಿಧಿ ಸೆ ಉಪನಯನ ಸಂಸ್ಕಾರ ಕರ್ಕೆ ಉಸ್ಕೋ ಗುರುಕುಲ್ ಭೇಜ್ ದಿಯ.
0: ಶಂಕರ್ ಪಡಾಯಿ ಮೇ ಶಾಸ್ತ್ರಾರ್ಥ ಅಧ್ಯಯನ್ ಮೇ ವ್ಯವಹಾರ ಮೇ ಬಹುತ್ ನಿಪುಣ ಥೇ ನಾ?
1: ಹಾಂ ಹಾಂ, ದೋ ಸಾಲ್ ಮೇ ಹಿ ಸಭಿ ಉಪನಿಷತ್ ಪುರಾಣ ವೇದ ಔರ್ ಸಭಿ ಧರ್ಮಶಾಸ್ತ್ರೋಂ ಕಾ ಅಧ್ಯಯನ್ ಸಂಪೂರ್ಣ ರೂಪ ಸೆ ಕಿಯಾ.
0: ದಶ ದಿಕ್ಕುಗಳಲ್ಲೂ ಇವರ ಹೆಸರು ಪ್ರಖ್ಯಾತಗೊಂಡಿತು ಅಲ್ಲವೇ?
1: ಹಾಂ ಹಾಂ, ಏಕ್ ಬಾರ್ ಗುರುಕುಲ್ ಕೆ ನಿಯಮಾನುಸಾರ ಶಂಕರ್ನೇ ಏಕ್ ದಿನ್ ಭಿಕ್ಷಾ ಕೇಳಿಯ ಏಕ ಗರೀಬ್ ಬ್ರಾಹ್ಮಣ್ ಕೆ ಘರ್ ಪಹುಂಚೆ. ಉನ್ಕೆ ಘರ್ ಮೇ ದೇನೆ ಕೇಳಿಯ ಕುಚ್ ಬಿ ನಹಿ ಥಾ. ಶಂಕರ್ ಕೆ ಅನುರೋಧ ಪರ್ ಏಕ್ ಆವಲಾ ಹಿ ಭಿಕ್ಷಾ ಕೆ ರೂಪ ಮೇ ದೇ ದಿಯಾ. ಶಂಕರ್ ಕಾ ದಿಲ್ ಬಹುತ್ ಪಿಗಲ್ ಗಯ.
0: ಆವಲಾ ಎಂದರೇನು ಬಹಂಜಿ?
1: ಆವಲಾ ಎಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಅರ್ಥ.
0: ದಿಲ್ ಪಿಘಲ್ನ ಎಂದರೇನು ಬೆಹಂಜಿ?
1: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ. ಉನ್ನೊನೆ ವಹಿ ಲಕ್ಷ್ಮೀ ದೇವಿ ಕ ಸ್ತೋತ್ರ ರಚ್ಕರ್ ಲಕ್ಷ್ಮೀ ಸೆ ಗರೀಬ್ ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾಕಿ.
0: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು.
1: ಹೌದು, ಕನಕಧಾರಾ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು. ದೂಸ್ರೆ ಹಿ ದಿನ್ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ ಸೆ ಭರ್ಗಯ.
0: ಅಬ್ಬಾ, ಎಂತಹ ಮಹಿಮರು! ಯೇ ಘಟ್ನಾ ಬಾಲಕ್ ಶಂಕರ್ ಕಿ ಖ್ಯಾತಿ ಹೇತು ಪರ್ಯಾಪ್ತ ಹೈ ನಾ?
1: ಹಾ ಹಾ, ಗುರುಕುಲ್ ಸೆ ಲೌಟ್ ಆಯೆ ಮಾನೆ ವಿವಾಹ ಕರ್ನೆ ಕೋ ಕಹಾ. ಮಗ ಶಂಕರ್ನೆ ಅಪ್ನೆ ಅಸಮ್ಮತಿ ಪ್ರಕಟ್ ಕಿ.
0: ಅಂದರೆ ಇವರಿಗೆ ವಿವಾಹವಾಗುವಂತೆ ತಾಯಿಯ ಬಲವಂತ ಪಡಿಸಿದಾಗ ಇವರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಅಲ್ಲವೇ?
1: ಹೌದು, ಶಂಕರರು ಮನೆಯಲ್ಲೇ ಶಾಸ್ತ್ರಾರ್ಥ ಅಧ್ಯಯನದ ಜೊತೆಗೆ ಮಾತೃಸೇವೆಯಲ್ಲಿ ಸದಾಕಾಲವೂ ನಿರತರಾಗಿರುತ್ತಿದ್ದರು. ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು ಇವರ ಮನೆಗೆ ಬರುತ್ತಿದ್ದರು.
0: ಏ ಬಡೆ ಮಾತು ಭಕ್ತ ಥೇನಾ?
1: ಹಾಂ, ಇಸ್ಕೇಲಿಯೇ ಏಕ್ ನಿದರ್ಶನ್ ಹೈ ಮಾ ರೋಜ್ ಅಪ್ನೆ ಘರ್ ಸೆ ದೂರ ರಹನೆ ವಾಲಿ ಪೂರ್ಣಾ ನದಿ ಮೇ ನಹಾನೆ ಜಾತಿ ಥಿ. ಕಮ್ಜೋರಿ ಅವ್ರ ಬೀಮಾರ್ ಸೆ ಏಕ್ ದಿನ್ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ. ಶಂಕರ್ ಜಿ ಉಸೆ ಡೂಂಡ್ತೆ ಆಯೆ ಮಾಕಿ ಅಸಹಾಯಕಾ ತಾಸೆ ಬಹು ದುಃಖಿ ಹುಯೆ.
0: ಹಾಯ್ ಹಾಯ್, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ್ ಥಾ.
1: ಹಾಂ, ಮಾತೃಭಕ್ತ ಶಂಕರ್ ಭಗವಾನ್ ಸೆ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪನೆ ಘರ್ಕೆ ಆಗೇ ಲಾನೆ ಕೇಳಿಯೇ.

0: को उनके धर्मानुसार चलना और अपना अपना कर्तव्य निभाने का नियम है। हम ब्राह्मणों का कार्य वेदाध्ययन एवं अध्यापन का काम है। हमें हाथी को लेकर क्या करना है, इसीलिए हाथी मुझे नहीं चाहिए।
1: राजा बालक की बातों से और प्रभावित हुआ होगा ना?
0: हाँ, ತನ್ನ ಮಂತ್ರಿಗಳ ಸಂಗಡ ಶಂಕರನನ್ನು ಭೇಟಿ ಮಾಡಲು ಸ್ವಯಂ ಕಾಲಡಿ ಗ್ರಾಮಕ್ಕೆ ರಾಜನೇ ಬಂದನು. ಬಾಲಕನು ರಾಜನಿಗೆ ಯಥಾಯೋಗ್ಯ ಸತ್ಕಾರವನ್ನು ಮಾಡಿದನು ಅಲ್ಲವೇ?
1: हाँ, भावावेश से शंकर के चरणों में स्वर्ण से सिक्के रखकर प्रणाम किया। शंकर ने अपने सन्यासत्व पालन में बाधा समझकर उन सिक्कों को कई ब्राह्मणों को बांटा।
0: बालक शंकर के मन में संन्यास लेने की प्रबल इच्छा हुई। माताजी से आज्ञा मांगी, मगर माँ ने अनुमति नहीं दी। माँ को बेटा संन्यास लेना उचित न लगा।
1: ಅಂದರೆ ತಾಯಿಯು ಮಗನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಲಿಲ್ಲವೇ?
0: ಹಾಂ, ಜರೂರ್. ಅಬ್ ಶಂಕರ್ ಕಿ ಆಯು 8 ವರ್ಷಕ್ಕೆ ಹೋ ಚುಕಿ ಥಿ. ಮಾ ಕೆ ಸಾಥ್ ಏಕ್ ಬಾರ್ ನಹಾನೆ ನದಿ ಕೆ ಪಾಸ್ ಗಯೆ, ತಬ್ ವಹಾ ಏಕ್ ಮಗರ್ ನೇ ಶಂಕರ್ ಕಾ ಪಾವ್ ಪಕಡ್ ಲಿಯಾ ಔರ್ ನೀಚೆ ನದಿ ಕಿ ಓರ್ ಲೇ ಜಾನೆ ಲಗಾ.
1: ಹಾಯ್ ಹಾಯ್, ಉಸೆ ಕೈಸಾ ಬಚಾಯಾ?
0: ಬಚಾನೆ ಕಾ ಪ್ರಯಾಸ್ ವ್ಯರ್ಥ ಹೋನೆ ಪರ್ ಶಂಕರ್ ನೆ ಮಾ ಸೆ ಅನುರೋಧ ಕಿಯಾ ಕಿ ಮಾ ಮುಜೆ ಸನ್ಯಾಸ ಲೇನೆ ಕಿ ಅನುಮತಿ ದೋ, ತಾಕಿ ಅಂತಿಮ ಸಮಯ ಮೇ ಭಗವಾನ್ ಕೋ ಸ್ಮರಣ ಕರ್ ಸನ್ಯಾಸ ಲೇಕರ್ ಮುಕ್ತ ಹೋ ಜಾವು.
1: ವಿಧಿ ಇಲ್ಲದೆ ಮಗನನ್ನು ಮೊಸಳೆಯ ಬಾಯಿಯಿಂದ ಪಾರು ಮಾಡಲು ತಾಯಿಯು ಅನುಮತಿ ಇತ್ತಳು ಅಲ್ಲವೇ?
0: ಹಾಂ ಹಾಂ, ಲಹೂಲುಹಾನ್ ಶಂಕರ್ ಕೋ ಪ್ರಭು ಕಿ ದಯಾ ಸೆ ಮಗರ್ ನೆ ಛೋಡ್ ದಿಯಾ. ಮಾ ನೆ ಉಸೆ ಘರ್ ಲೇ ಚಲ್ನೆ ಕೋ ಕಹಾ, ಮಗರ್ ಸನ್ಯಾಸಿ ಕೋ ಘರ್ ಕಹಾ ಮಾ ಸೆ ಹಿ ಪೂಛಾ.
1: ವಾಹ್, ಶಂಕರ್ ಜಿ ಕಾ ಸಂಕಲ್ಪ ಕಿತ್ನಾ ದೃಢ ಹೈ ನಾ.
0: ಏಕ್ ಬಾರ್ ಗುರುಮುಖ ಸೆ ಸುನಾ ಥಾ ಕಿ ಸ್ವಯಂ ಪತಂಜಲಿ ಭಗವಾನ್ ನರ್ಮದಾ ಕೆ ಕಿನಾರೆ ಏಕ್ ಗುಫಾ ಮೇ ಸಹಸ್ರೋ ವರ್ಷೋನ್ ಸೆ ಸಮಾಧಿಸ್ತ ಹೈ. ತುರಂತ ಶಂಕರ್ ಜಿ ಉನ್ಕಿ ಖೋಜ್ ಮೇ ನಿಕಲ್ ಪಡೆ, ಉಸ್ ಗುಫಾ ತಕ್ ಪಹುಂಚೆ.
1: ಶಂಕರ್ ಜಿ ಕೋ ಋಷಿ ಮುನಿ ಜ್ಞಾನಿ ಏಂ ಯೋಗಿಯೋಂ ಕೆ ಪ್ರತಿ ವಿಶೇಷ ರುಚಿ ಥೀ ನಾ?
0: ಹಾ ಹಾ, ಜರೂರ್. ಯೋಗಿ ಕೆ ನಿಶ್ಚಲ ದೇಹ ಮೇ ಸ್ಪಂದನ್ ಹೋನೆ ಲಗಾ. ಯ ದೇಖ ಶಂಕರ್ ನೆ ಉನ್ಹೆ ನತಮಸ್ತಕ್ ಪ್ರಣಾಮ್ ಕಿಯಾ. ಗೋವಿಂದ ಪಾದನೆ ಶಂಕರ್ ಕೋ ಅಪ್ನಿ ಸಾರಿ ವಿದ್ಯಾ ದೇನೆ ಸಿಖಾನೆ ಲಗೆ. ಜಾನೆ ಕೆ ಪಹಲೆ ಗುರುನೆ ಶಂಕರ್ ಸೆ ಕಹಾ ಕಿ ವೈದಿಕ ಧರ್ಮ ಕಿ ಪುನಃ ಸಂಸ್ಥಾಪನಾ ಕರ್ನೆ ಕೆ ಲಿಯೆ ಶಂಕರ್ ಕೆ ಅಂಶ ಸೆ ತುಮಾರಾ ಜನ್ಮ ಹುವಾ ಹೈ. ಯಹಾ ಸೆ ಕಾಶಿ ಜಾಕರ್ ಶಂಕರ್ ಭಗವಾನ್ ಕಾ ದರ್ಶನ್ ಪಾಕರ್ ಆಗೆ ಕಾ ಕಾಮ್ ಕರೋ. ಇತನಾ ಕಹಕರ್ ಉನ್ಹೊನೆ ದೇಹ ತ್ಯಾಗ ಕಿಯಾ.
1: ದೇಹ ತ್ಯಾಗವೆಂದರೆ ಮರಣ ಹೊಂದುವುದು ಎಂದಲ್ಲವೇ?
0: ಹೌದು. ಆಗೆ ಗುರು ಕೆ ಆಜ್ಞಾನುಸಾರ ವಾರಣಾಸಿ ಪಹುಂಚಕರ್ ಮಣಿಕರ್ಣಿಕಾ ಘಾಟ್ ಕೆ ನಿಕಟ್ ಆವಾಸ ರಹನೆ ಲಗೆ.
1: ಮಣಿಕರ್ಣಿಕಾ ಎಂಬುದು ಕಾಶಿಯ ಒಂದು ಪ್ರಸಿದ್ಧ ಘಟ್ಟದ ಹೆಸರಲ್ಲವೇ?
0: ಹೌದು. ವಹಾ ಕೈ ಪಂಡಿತೋನ್ಸೆ ವಾದ್ ವಿವಾದ್ ಕರ್ಕೆ ಪರಾಜಿತ್ ಕಿಯಾ. ವಹಾ ಕೈ ಯುವಕ್ ಉನ್ಕೆ ಶಿಷ್ಯತ್ವ ಕೋ ಗ್ರಹಣ ಕಿಯಾ. ವಹಿ ರಾಸ್ತೆ ಮೇ ಏಕ್ ಬಾರ್ ಏಕ್ ಶವ್ ಕೋ ರಖಿ ಮಾತಾ ಭವಾನಿ ಕಾ ಬಿ ದರ್ಶನ್ ಹುವ.
1: ಇವರಿಗೆ ಮತ್ತೊಮ್ಮೆ ಚಂಡಾಲನ ರೂಪದಲ್ಲಿ ಭಗವಾನ್ ಶಂಕರರ ದರ್ಶನವೂ ಸಹ ದೊರಕಿತಲ್ಲವೇ?
0: ಹಾ ಹಾ, ಜರೂರ್. ತಬ್ ಶಂಕರ್ ನೆ ವಿಶ್ವೇಶ್ವರ್ ಭಗವಾನ್ ಏವಂ ಭವಾನಿ ಮಾತಾ ಕೋ ಪ್ರಣಾಮ ಕರ್ ಬದ್ರಿಕಾಶ್ರಮ ಜಾನೆ ಕಾ ನಿಶ್ಚಯ ಕಿಯಾ. ರಾಸ್ತೆ ಮೇ ಕೈ ಪಂಡಿತೋಂ ಕೋ ಶಾಸ್ತ್ರಾರ್ಥ ಸೆ ಹರಾಕರ್ ಅನೇಕ ತೀರ್ಥ ಸ್ಥಳೋಂ ಕಾ ದರ್ಶನ್ ಕರ್ ಬದ್ರಿಕಾಶ್ರಮ ಪಹುಂಚೆ.
1: ಬದ್ರಿಕಾಶ್ರಮ ಭಾರತ ಕೆ ಉತ್ತರ ಕೆ ಹಿಮಾಲಯ ಮೇ ಸ್ಥಿತ ಅತ್ಯಂತ ಪ್ರಸಿದ್ಧ ಹಿಂದೂಂ ಕಾ ಪುಣ್ಯಕ್ಷೇತ್ರ ಹೈ ನಾ?
0: ಹಾ ಹಾ, ವಹಾ ತಪ್ತ ಕುಂಡ ಮೇ ನಹಾಕರ್ ನಾರದ ಕುಂಡ ಮೇ ಪಡಿ ಹುಯಿ ನಾರಾಯಣ ಮೂರ್ತಿ ಕೋ ಬಾಹರ್ ನಿಕಾಲ್ ಕರ್ ವಹಿ ಫಿರ್ ಸೆ ಬದ್ರಿನಾಥ್ ಮಂದಿರ್ ಕಿ ಸ್ಥಾಪನಾ ಕಿ.
1: ಬಹುತ್ ಶ್ರೇಷ್ಠ ಕಾಮ್ ಕಿಯಾ ನಾ.
0: ಕೈ ಪಂಡಿತೋಂ ಕೋ ಶಾಸ್ತ್ರಾರ್ಥ ಮೇ ಹರಾ ಕರ್ ವೇದೋಂ ಕಿ ಪತಾಕಾ ಚಾರೋ ತರಫ ಹರಾನೆ ಲಗೆ.
1: ಇನ್ಹೋನೆ ಬೇಲಿ ಕೆ ಪ್ರಭಾಕರ್ ಬ್ರಾಹ್ಮಣ ಕೆ 13 ವರ್ಷ ಕೆ ಪುತ್ರ ಕೋ ವೇದಾಧ್ಯಯನ ಕಾ ಜ್ಞಾನ ಪ್ರದಾನ ಕಿಯಾ.
0: ಹಾ, ಆಗೆ ವೋ ಶಂಕರಾಚಾರ್ಯ ಕಾ ಶಿಷ್ಯ ಬನ್ಕರ್ ಹಸ್ತಾಮಲಕ್ ನಾಮ ಸೆ ಪ್ರಸಿದ್ಧ ಹುವಾ. ಐಸಾ ಕೈ ಅದ್ಭುತ ಚಮತ್ಕಾರೋಂ ಸೆ ಸಬ್ ಕೋ ಶಂಕರ್ ನೆ ವಿಸ್ಮಿತ ಕಿಯಾ. ಕೈ ಬಾಧಾವೋಂ ಕಾ ಸಾಮನಾ ಕರ್ ಭಾರತ್ ಕಿ ಚಾರೋ ದಿಶಾವೋ ಮೇ 4 ಮಠ ಏವಂ ಮಂದಿರೋಂ ಕಾ ಪುನರ್ ನಿರ್ಮಾಣ.

0: ಇದು ಆಕಾಶವಾಣಿ ಬೆಂಗಳೂರು. ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಗಿರ್ಮಿಟ್ 5:30, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. ರಸವಾರ್ತೆ ಮೂಡಿ ಬರ್ತಾ ಇದೆ ಸಂಜೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ ಸಂಜೆ 6:51, ಸುರಕ್ಷಿತ ಕೀಟನಾಶಕಗಳ ಕಾಯ್ದೆ ಕುರಿತಾಗಿ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಸಿರಿಗಂಧ 7:45, ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ರಾತ್ರಿ 9:30. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದ ಸಾಪ್ತಾಹಿಕ ಮಾಹಿತಿ ಗಿರೀಶ್ ದೊಡ್ಡಮನಿ ಅವರಿಂದ. ಗಮನಿಸಿ ಕ್ರೀಡಾಲೋಕ ರಾತ್ರಿ 9:30. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದಿಂದ. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ
1: ಬಿಲ್ಕುಲ್ ಔರ್ ಭಾಷಾ ಜೊ ಹೈ ಪುಲ್ ಕಾ ಕಾಮ್ ಕರ್ತಿ ಹೈ ಜರಾ ಸೋಚಿಯೆ ಮಂದಾಕಿನಿ ಜಿ ಅಗರ್ ದೋ ಪೀಢಿಯೋ ಕೆ ಬೀಚ್ ಸಂವಾದ್ ಮೇ ಶಿಕಾಯತೋ ಕಿ ಜಗಹ ಥೋಡಿ ಸಿ ಪ್ರಶಂಸಾ ಆ ಜಾಯೆ ತೋ ಶಾಯದ್ ಯೇ ಜನರೇಷನ್ ಗ್ಯಾಪ್ ಭಿ ಕುಚ್ ಕಮ್ ಹೋ ಜಾಯೆ.
2: ಬಿಲ್ಕುಲ್ ಸಹಿ ಕಹಾ ಆಪ್ನೆ ಔರ್ ಅಗರ್ ಸಾಡಿಯೋ ಕಾ ಸಂಸಾರ್ ಭಿ ಕುಚ್ ಐಸಾ ಹಿ ಹೈ ಕೋಯಿ ಆಪ್ಕಿ ಸಾಡಿ ದೇಖ್ ಕರ್ ಬಸ್ ಇತ್ನಾ ಕಹೆ ದೇ ಅರೆ ವಾಹ್ ಮಮತಾ ಜಿ ಆಜ್ ತೋ ಬಹುತ್ ಸುಂದರ್ ಸಾಡಿ ಪಹನಿ ಹೈ ಆಪ್ನೆ ಔರ್ ಆಪ್ ಪರ್ ಬಾತ್ ಫಬ್ ಭಿ ರಹಿ ಹೈ ತೋ ಮನ್ ಮೇ ಏಕ್ ಛೋಟಿ ಸಿ ಖುಷಿ ಉತರ್ ಆತಿ ಹೈ.
1: ಬಿಲ್ಕುಲ್ ಅಗರ್ ಮಾ ಆಪ್ನಿ ಬೇಟಿ ಸೇ ಕಹೆ ದೇ ಕಿ ಆಜ್ ಬಹುತ್ ಅಚ್ಚಿ ಲಗ್ ರಹಿ ಹೋ, ಬೇಟಿ ಅಪ್ನಿ ಮಾ ಸೇ ಕಹೆ ದೇ ಕಿ ಬಹುತ್ ಅಚ್ಚಿ ಲಗ್ ರಹಿ ಹೈ ಔರ್ ಮಾ ತಾರೀಫ್ ಕರ್ ದೇ ಶಾಬಾಶ್ ಬಹುತ್ ಬಢಿಯಾ ಕಾಮ್ ಕಿಯಾ ತೋ ಯೇ ಕೈಸಾ ಸಂವಾದ್ ಹೈ ಕಿ ಲೋಗೋ ಕೋ ಜೋಡ್ತಾ ಹೈ. ಆಜ್ ಜಬ್ ಹಮ್ ಅಂತಾರಾಷ್ಟ್ರೀಯ ಅನುವಾದ್ ದಿವಸ್ ಮನಾ ರಹೆ ಹೈ ತೋ ಉಸ್ ಉನ್ ಅನುವಾದಕೋ ಕೋ ಥೋಡಿ ಸಿ ಉನ್ ಅನುವಾದಕೋ ಕಿ ಥೋಡಿ ಸಿ ಪ್ರಶಂಸಾ ಹಮ್ ಕರ್ ದೇತೆ ಹೈ ಜೊ ಏಕ್ ಭಾಷಾ ಕೆ ಭಾವ್ ಕೋ ದೂಸ್ರಿ ಭಾಷಾ ತಕ್ ಬಡೆ ಹಿ ಸುಂದರತಾ ಸೇ ಪಹುಂಚಾ ದೇತೆ ಹೈ.
2: ಬಿಲ್ಕುಲ್ ತೋ ಆಯಿ ಸಖಿ ಸಹೇಲಿ ಮೇ ಬಾತ್ ಕರ್ತೆ ಹೈ ಪ್ರಶಂಸಾ ಕಿ ಜೊ ಹಮಾರೆ ಶ್ರೋತಾ

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಪುರದಲ್ಲಿ ನಾವಿದ್ದೇವೆ ಹೋಮ್ ಬಿಸಿಲಿನಲ್ಲಿ. ಹೋಮ್ ಬಿಸಿಲಿನ ಈ ಹೊತ್ತಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಶಂಕರ್ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರ ಅಂದರೆ ಟ್ರಿಪಲ್ ಆಕ್ಟಿಂಗ್ ಅಲ್ಲಿ ಕಾಣಿಸಿಕೊಂಡಂತಹ ಕನ್ನಡದ ಚಿತ್ರ ಯಾವುದು? ಶಂಕರ್ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಅಭಿನಯಿಸಿದಂತಹ ಕನ್ನಡದ ಚಿತ್ರ ಯಾವುದು? 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬೋ. ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: బయట టీ కొట్రప్ప,
1: ಕೊಟ್ರೆ ಇಲ್ಲೂ ಕೊಟ್ರಪ್ಪ. ನಿಜ, 3:30 ಸಮಯದಲ್ಲಿ ಒಂದೊಳ್ಳೆ ಟೀ ಎಷ್ಟು ಮನಸ್ಸಿಗೆ ನಿರಾಳ ಅಂತ ಅನ್ಸುತ್ತೆ ಅಲ್ವಾ? ನಿಮಗೂ ಕೂಡ ಇದೇ ರೀತಿ ಟೀ ಕಾಫಿ ಅಭ್ಯಾಸ ಇದೆಯಾ, ಇಲ್ಲಾಂದ್ರೆ ಟೀ ಕಾಫಿ ಮೇಲೆ ನಿಮಗೆ ಒಂದು ಸ್ವಲ್ಪನೂ ಡಿಪೆಂಡೆನ್ಸಿ ಇಲ್ಲ ಅಂತ ಖುಷಿಯಾಗಿ ಹೇಳ್ಕೊಳ್ತೀರಾ? ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಅಂದ ಹಾಗೆ ಹೊಂಬಿಸಲಿನ ಮೊದಲ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದರೆ, ಬೇಗ ಇವರ ಉತ್ತರಗಳು ತಲುಪ್ತು ಅಂತ ಇವರ ಹೆಸರು ಹೇಳ್ತಾ ಇದ್ದೀವಿ ಆಯ್ತಾ. ಇದಲ್ಲದೆ ಇನ್ನ ರಾಶಿ ರಾಶಿ ಜನ ಸರಿಯಾದಂಥ ಉತ್ತರ ಕಳಿಸಿದ್ದೀರಿ. ಅದರಲ್ಲೂ ಕೂಡ ಇವತ್ತು ಶಂಕರ್ ನಾಗ್ ಅವರ ನೆನಪಾರ್ಥ ಮಾಡ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ. ಆ ಕಾರಣಕ್ಕಾಗಿ ಶಂಕರ್ ನಾಗ್ ಅವರ ಕುರಿತಾಗಿರುವಂತಹ ಈ ಪ್ರಶ್ನೆಗೆ ನೀವು ಬೇಗ ಬೇಗ ಉತ್ತರವನ್ನು ಕಳಿಸಿರ್ತೀರಿ ಅಂತ ಗೊತ್ತು. ಆದರೆ ಮೊದಲಿಗೆ ತಲುಪಿಸಿದಂತಹ 10 ಜನರ ಹೆಸರು ಹೀಗಿದೆ: ಜಗದಾಂಬಿಕಾ, ರಾಧಾ, ಕೃಷ್ಣ, ನೇತ್ರ, ಹಾಗೆಯೇ ಬಿಂದು ಪ್ರಕಾಶ್, ಸುಧಾಮೂರ್ತಿ, ಸುಬ್ರಹ್ಮಣ್ಯ, ಜಯನ್, ಚಂದ್ರಪ್ಪ, ಸುಭಾನ್ ಕೋರಿ, ದಿಲೀಪ್ ಕಲ್ಯಾಣ್ಕರ್, ಮಹೇಶ್. ಇಷ್ಟು ಜನರ ಉತ್ತರ ಬೇಗ ತಲುಪ್ತು, ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಅಂದಹಾಗೆ ಆಲ್ಮೋಸ್ಟ್ 95-98% ಜನ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ರಿ. ಹೌದು, ಗೆದ್ದ ಮಗ ಅನ್ನೋದು ಸರಿಯಾದಂತಹ ಉತ್ತರ. ಶಂಕರ್ ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಚಿತ್ರ ಯಾವುದು ಅಂತ ಕೇಳಿದೆ. ಕನ್ನಡದ ಗೆದ್ದ ಮಗ ಅನ್ನುವಂತಹ ಚಿತ್ರ 1983 ಬಂತು. ಇದು ಆಕ್ಚುಲಿ ತಮಿಳ್ ಚಿತ್ರದ ರೀಮೇಕ್, ತಮಿಳ್ ಮೂವಿ ಮೂಂಡ್ರು ಮುಖಂ ಅನ್ನುವಂತಹ ಒಂದು ಚಿತ್ರದ ರೀಮೇಕ್ ಆಗಿತ್ತು. ಇದರಲ್ಲಿ ಶಂಕರ್ ನಾಗ್ ಅವರು ಅಲೆಕ್ಸ್ ಮುತ್ತಣ್ಣ, ಅರುಣ್ ಹಾಗೆ ಜಾನ್ ಅನ್ನುವಂತಹ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಅಲೆಕ್ಸ್ ಮುತ್ತಣ್ಣ ಅನ್ನೋದು ತಂದೆಯ ಪಾತ್ರ, ಅರುಣ್ ಹಾಗೆ ಜಾನ್ ಅನ್ನೋದು ಮಕ್ಕಳ ಪಾತ್ರವಾಗಿ ಕಂಡು ಬಂದಿತ್ತು. ಒಟ್ಟಿನಲ್ಲಿ ಒಂದು ಕಾಲಕ್ಕೆ ಟ್ರಿಪಲ್ ಆಕ್ಟಿಂಗ್ ಮಾಡೋದು ಅಂತಂದರೆ ನಿಜಕ್ಕೂ ಯಾರಿಗೇ ಆದರೂ ಕೂಡ, ಯಾವುದೇ ನಟರಿಗಾದರೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿತ್ತು. ಹಾಗೆಯೇ ಅವರ ಪ್ರತಿಭೆಯನ್ನು ಹೊರಗೆ ಹಚ್ಚುವಂತಹ ವಿಷಯ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡ್ರು ತ್ರಿಪಾತ್ರದಲ್ಲಿ, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾಣಿಸ್ಕೊಂಡಿದ್ರು, ಮತ್ತು ಶಂಕರ್ ನಾಗ್ ಅವರು ಕೂಡ ಸರಿಸುಮಾರು ಅದೇ ಸಮಯದಲ್ಲಿ ತ್ರಿಪಾತ್ರದಲ್ಲಿ ಅಭಿನಯಿಸಿ ಸೈ ಅಂತ ಅನಿಸ್ಕೊಂಡಿದ್ರು. ಗೆದ್ದ ಮಗ ಅನ್ನೋದು ಸರಿಯಾದಂತಹ ಉತ್ತರ ಅಂತ ಹೇಳ್ತಾನೆ. ಇದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀನಿ. ಇದು ಬಾಲಿವುಡ್ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಬಾಲಿವುಡ್ ಚಿತ್ರ ಆದರೂ ಕೂಡ ಪ್ರೇರಣೆ ಪಡ್ಕೊಂಡಿದ್ದು ಹಾಲಿವುಡ್ ಚಿತ್ರದಿಂದ. ಹೌದು, ಹಾಲಿವುಡ್ ಫಿಲಂ ಫಿಲಡೆಲ್ಫಿಯಾ ಇಂದ ಪ್ರೇರಣೆ ಪಡ್ಕೊಂಡು ಹಿಂದಿ ಚಿತ್ರದಲ್ಲಿ ಏಡ್ಸ್ ವಿಷಯದ ಕಥಾಹಂದರವನ್ನು ತಂದಿದ್ರು. ಶಿಲ್ಪಾ ಶೆಟ್ಟಿ, ಸಲ್ಮಾನ್ ಖಾನ್, ಅಭಿಷೇಕ್ ಬಚ್ಚನ್ ಅವರು ನಡೆಸಿದಂತಹ ಹಿಂದಿಯ ಈ ಚಿತ್ರದ ಹೆಸರೇನು ಅಂತ ನನ್ನ ಪ್ರಶ್ನೆ. ಹಾಲಿವುಡ್ ಸಿನಿಮಾ ಫಿಲಡೆಲ್ಫಿಯಾ ಅನ್ನುವಂತಹ ಒಂದು ಚಿತ್ರದಿಂದ ಪ್ರೇರಣೆಯನ್ನು ಪಡೆದುಕೊಂಡಂತಹ ಹಿಂದಿಯ ಸಿನಿಮಾ ಇದು. ಹಿಂದಿ ಸಿನಿಮಾದಲ್ಲಿ

ಏಡ್ಸ್ ಕಥಾ ಹಂದರವನ್ನ ಹೊಂದಿತ್ತು ಈ ಒಂದು ಚಿತ್ರ. ಶಿಲ್ಪಾ ಶೆಟ್ಟಿ ಇದರಲ್ಲಿ ಏಡ್ಸ್ ಪೇಷಂಟ್ ಆಗಿ ಕಾಣಿಸ್ಕೊಂಡಿದ್ರು ಕೂಡ. ಶಿಲ್ಪಾ ಶೆಟ್ಟಿ, ಸಲ್ಮಾನ್ ಖಾನ್, ಅಭಿಷೇಕ್ ಬಚ್ಚನ್ ಅವರು ನಟಿಸಿದಂತಹ ಈ ಚಿತ್ರ ಯಾವುದು? ಹಿಂದಿ ಚಿತ್ರದ ಹೆಸರನ್ನ ನೀವು ನಮಗೆ ತಿಳಿಸಿ. ಅಕಸ್ಮಾತ್ ಹಿಂದಿ ಚಿತ್ರದ ಹೆಸರು ಗೊತ್ತಾಗ್ಲಿಲ್ವಾ, ಯೋಚನೆ ಮಾಡಬೇಡಿ, ಟೆನ್ಷನ್ ತಗೋಬೇಡಿ. ಮುಂದಿನ ಪ್ರಶ್ನೆ ಯಾವುದೇ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲದೆ ಇರೋ ಹಾಗೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಅಂದರೆ ಗಣಿತದ ಪ್ರಶ್ನೆ ಒಂದನ್ನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ. ಓಕೆ, 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಗೊತ್ತಾ? ಬಾಬಾ ಕಲ್ಯಾಣ್, ಆಶಾ ಶ್ರೀನಿವಾಸ್, ಜಯಶ್ರೀ, ಸುನಿಲ್, ಸಿದ್ದಲಿಂಗಮೂರ್ತಿ, ಗುರುರಾಜ್ ಕುಟುಂಬದವರು, ಜಾಫರ್, ಎಸ್ಎಂ ಶೋಭಾ, ಎ ಹರಿಹರನ್, ಮಂಡಿಕಲ್ ಕೃಪಾ, ಸುಜಾತಾ ಕೆ ನಟರಾಜ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹಾಲಿವುಡ್ ಸಿನಿಮಾ ಫಿಲಡೆಲ್ಫಿಯಾಯಿಂದ ಪ್ರೇರಣೆ ಪಡೆದು ಬಂದಂತಹ ಹಿಂದಿ ಚಿತ್ರ ಯಾವುದು ಅಂತ ಕೇಳಿದೆ. ಶಿಲ್ಪಾ ಶೆಟ್ಟಿ, ಸಲ್ಮಾನ್ ಖಾನ್, ಅಭಿಷೇಕ್ ಬಚ್ಚನ್ ಅವರು ನಟಿಸಿದ್ರು ಅಂತ ಮತ್ತಷ್ಟು ಹಿಂಟ್ನು ಕೂಡ ಕೊಟ್ಟಿದೆ. ಸರಿಯಾದಂತಹ ಉತ್ತರ ಆಗಿತ್ತು ಫಿರ್ ಮಿಲೆಂಗೆ ಅಂತ. ಫಿರ್ ಮಿಲೆಂಗೆ ಅನ್ನುವಂತಹ ಚಿತ್ರ 2004 ತೆರೆ ಕಂಡಿತ್ತು. ಇದು ಚಿತ್ರರಸಿಕರು ಅಷ್ಟೇನು ಇಷ್ಟಪಡದಂತಹ ಚಿತ್ರ ಅಂತ ಹೇಳಬಹುದು. ಸುಮಾರಾಗಿ ಸದ್ದು ಮಾಡಿತ್ತು ಅಷ್ಟೇ, ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಹಣವನ್ನು ಗಳಿಸಲಿಲ್ಲ. ಕಮರ್ಷಿಯಲಿ ಹಿಟ್, ಸೂಪರ್ ಹಿಟ್ ಅಂತ ಯಾವುದೇ ವಿಶೇಷಣಗಳನ್ನ ಅಂಟಿಸಿಕೊಳ್ಳದ ಸಿನಿಮಾ ಇದಾಗಿತ್ತು. ಆದರೆ ಶಿಲ್ಪಾ ಶೆಟ್ಟಿ ಅವರ ಆ್ಯಕ್ಟಿಂಗ್ ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳಿ ಎಷ್ಟೊಂದು ಅವಾರ್ಡ್ಗಳಿಗೆ ನಾಮಿನೇಷನ್ ಆಗಿತ್ತು ಶಿಲ್ಪಾ ಶೆಟ್ಟಿ ಅವರ ಹೆಸರು. ಆದರೆ ಶಿಲ್ಪಾ ಶೆಟ್ಟಿಯವರಿಗೆ ಯಾವುದೇ ಪ್ರಶಸ್ತಿ ಸಿಕ್ಕಲಿಲ್ಲ ಈ ಸಿನಿಮಾದಲ್ಲಿ. ಇವತ್ತಿಗೂ ಕೂಡ ಶಿಲ್ಪಾ ಶೆಟ್ಟಿಯ ದಿ ಬೆಸ್ಟ್ ಕರಿಯರ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಾದರೆ ಅದು ಫಿರ್ಮಿಲೆಂಗೆ ಚಿತ್ರದಲ್ಲಿ ಅವರು ಏಡ್ಸ್ ರೋಗಿಯಾಗಿ ನಟಿಸಿದಂಥದ್ದು ಅಂತ ಹೇಳ್ತಾರೆ. ಫಿರ್ಮಿಲೆಂಗೆ 2004 ತೆರೆ ಕಾಣ್ತು. ನಿಮಗೆ ಅಕಸ್ಮಾತ್ ನೋಡುವಂತಹ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ನೋಡಬಹುದು ಈ ಒಂದು ಚಿತ್ರವನ್ನು. ಇರ್ಲಿ, ಇದೀಗ ಎಲ್ರಿಗೂ ಇಷ್ಟ ಆಗುವಂತಹ ಅಥವಾ ಕೆಲವರಿಗೆ ಕಬ್ಬಿಣದ ಕಡಲೆ ಆಗಿರುವಂತಹ ಪ್ರಶ್ನೆಯ ಸೆಕ್ಷನ್ಗೆ ಬರ್ತಾ ಇದ್ದೀನಿ. ತುಂಬಾ ಜನ ನಾನು ಬಂದಾಗ ಮೆಸೇಜ್ ಮಾಡ್ತೀರಿ, ಇವತ್ತು ಗಣಿತದ ಪ್ರಶ್ನೆ ಇರತ್ತಾ ಅಂತ. ಕಾಲಾವಕಾಶ ಇದ್ರೆ ಖಂಡಿತವಾಗ್ಲೂ ಒಂದಾದ್ರೂ ಗಣಿತದ ಪ್ರಶ್ನೆ ಕೇಳೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಆದರೆ ಕೆಲವು ಸಲ ಏನಾಗುತ್ತೆ, ಟೈಮ್ ಸಿಕ್ಕೋದಿಲ್ಲ ಅಲ್ವಾ. ಇರ್ಲಿ, ಇವತ್ತಂತೂ ಗಣಿತದ ಪ್ರಶ್ನೆ ಇದೆ. ಇದು ಲಾಜಿಕಲ್ ರೀಸನಿಂಗ್ ಪ್ರಶ್ನೆ, ನಿಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರುವಂಥದ್ದೇ. ಏಜ್ ರಿಲೇಟೆಡ್ ಪ್ರಶ್ನೆ, ವಯಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅದೇನಪ್ಪ, ಸಾಮಾನ್ಯವಾಗಿ ತಂದೆ ಮಗಂದ ಎಕ್ಸಾಂಪಲ್ ತಗೊಳ್ತೀವಿ, ತಾಯಿ ಮಗಳ ತಗೊಳ್ಳಲ್ಲ. ಯಾಕೆ? ಹೆಣ್ಮಕ್ಳು ನಿಜವಾದ ವಯಸ್ಸನ್ನು ಬಿಟ್ಕೊಡಲ್ಲ ಅಂತ ಗಣಿತಕ್ಕೂ ಗೊತ್ತಾ? ಇರಲಿ, ತಂದೆ ಮತ್ತು ಮಗನಿಗೆ 30 ಅಂತರ ಇದೆ. ಇದು ಪ್ರಶ್ನೆ ಕೇಳಿಸ್ಕೊಳ್ಳಿ. ತಂದೆ ಮತ್ತು ಮಗನಿಗೆ 30 ಅಂತರ ಇದೆ. 10 ಹಿಂದೆ ತಂದೆಗೆ 50 ಆಗಿತ್ತು. ಆದರೆ ಹಾಗಿದ್ರೆ ಮಗನ ಈಗಿನ ವಯಸ್ಸು ಎಷ್ಟು? 10 ಹಿಂದೆ ತಂದೆಗೆ 50 ಆಗಿತ್ತು ಅಂದರೆ ಇವಾಗ ಮಗನ ಈಗಿನ ವಯಸ್ಸು ಎಷ್ಟು ಅಂತ ನೀವು ಹೇಳಬೇಕು. ಒಂದೇ ಲೈನಲ್ಲಿ ಬರೀ ಪ್ರಶ್ನೆಯನ್ನು ರಿಪೀಟ್ ಮಾಡದೆ ಕೇಳ್ತಾ ಇದ್ದೀನಿ. ತಂದೆ ಮತ್ತು ಮಗನಿಗೆ 30 ಅಂತರ, 30 ಗ್ಯಾಪ್. 10 ಹಿಂದೆ ತಂದೆಗೆ 50 ಅಂದರೆ 50 ಆದರೆ ಹಾಗಾದರೆ ಮಗನ ಈಗಿನ ವಯಸ್ಸು ಎಷ್ಟು? ಪ್ರೆಸೆಂಟ್ ಏಜ್ ಆಫ್ ಸನ್ನ ನೀವು ನನಗೆ ಮೆಸೇಜ್ ಮಾಡಬೇಕು. 9480909013 ನನ್ನ ವಾಟ್ಸ್ಆ್ಯಪ್ ಸಂಖ್ಯೆ, ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಓಕೆ, ಸರಿಯಾದಂತಹ ಉತ್ತರವನ್ನ ಕಳಿಸಿರೋದು ಸಿ ಎನ್ ಲಕ್ಷ್ಮಣ, ವಿಲ್ಫ್ರೆಡ್, ಶರಣ ಬಸವ, ಬಿ ಕೆ ಶಿವಕುಮಾರ್, ಚಂದ್ರಕಾಂತ್, ಸವಿತಾ ತುಮಕೂರ್, ಹಾಗೆ ಮಣಿಕಂಠ, ಮಂಜುನಾಥ್, ಇಂದರ್ಗಿ, ರವೀಂದ್ರ ಮತ್ತು ಅನನ್ಯ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇನ್ನೊಂದು ಸ್ವಲ್ಪ ಜನ ಸರಿ ಉತ್ತರ ಕಳಿಸಿರಬಹುದು, ಆದರೆ ಬೇಗ ತಲುಪಿಸಿದಂತಹ ಸರಿ ಉತ್ತರ ಇವರದ್ದಾಗಿತ್ತು. ಓಕೆ, ಸರಿಯಾದಂತಹ ಉತ್ತರ ಆಗಿತ್ತು, ಮಗನಿಗೆ 30 ವರ್ಷ, ಪ್ರೆಸೆಂಟ್ ಏಜ್ ಆಫ್ ಸನ್ 30 ವರ್ಷ. ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು 20 ವರ್ಷ ಅಂತ ಹೇಳಿದ್ದೀರಿ, ಅದು ಹೆಂಗೆ? ಇವಾಗ ಅಪ್ಪನಿಗೆ 10 ವರ್ಷ ಜಾಸ್ತಿ ಆದಮೇಲೆ ಮಗನಿಗೂ 10 ವರ್ಷ ಜಾಸ್ತಿ ಆಗಬೇಕಲ್ವಾ? ಮಗ ಮಾತ್ರ ಬೆಳಿದೆ ಹಾಗೆ ಉಳ್ಕೊಂಡ್ಬಿಡ್ತಾನಾ ಹೇಗೆ? ತುಂಬ ಜನ ಅಪ್ಪನಿಗೆ 60 ವರ್ಷ, ಮಗನಿಗೆ 20 ವರ್ಷ ಅಂತ ಮೆಸೇಜ್ ಮಾಡ್ತಾ ಇದ್ದೀರಿ. ಮೊದಲ ಸಾಲೇ ಹೇಳಿದ್ದೆ ನಾನು, ತಂದೆ ಮತ್ತು ಮಗನಿಗೆ 30 ವರ್ಷಗಳ ಅಂತರ ಇದೆ ಅಂತ. ತಂದೆಗೆ 10 ವರ್ಷದ ಹಿಂದೆ 50 ವರ್ಷ ಆಗಿತ್ತು, ಅಂದರೆ 10 ವರ್ಷದ ನಂತರ ಇವಾಗ ಪ್ರೆಸೆಂಟ್ ಏಜ್ ಆಫ್ ತಂದೆ ಏನಾಗುತ್ತೆ? 50 + 10 = 60 ಆಗತ್ತೆ. ಅಪ್ಪ ಮಗನಿಗೆ 30 ವರ್ಷ ಅಂತರ ಇದೆ ಅಂದರೆ 60 - 30 ಮಾಡಬೇಕಲ್ವಾ? ಅವಾಗ ಮಗನಿಗೆ 30 ವರ್ಷ ಆಗತ್ತಲ್ವಾ? ಮಗನಿಗೆ 20 ವರ್ಷ ಅಂತ ಹೇಳಿದ್ದು ತಪ್ಪು. ತುಂಬ ಜನ 20 ಅಂತ ಹೇಳಿದ್ದೀರಿ, ಆದರೆ ಪ್ರೆಸೆಂಟ್ ಏಜ್ ಆಫ್ ಸನ್ 30 ಅಂತ ತಿದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕೂಡ ತುಂಬ ಪ್ರೀತಿಯಿಂದ ಹಾಗೆ ಸ್ಪೋರ್ಟಿವ್ ಸ್ಪಿರಿಟಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ರಾಶಿ ರಾಶಿ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಮುಕ್ತಾಯ ಆಗ್ತಾ ಇದೆ. ಇದಾದ ನಂತರ ಸ್ಫೂರ್ತಿದಾರಿಯಲ್ಲಿ ನಾವು ನೀವು ಮತ್ತಷ್ಟು ಮಾತಾಡೋಣ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರಿಯಲ್ಲಿ ನಾವಿದ್ದೇವೆ. ಸ್ಫೂರ್ತಿಧಾರಿಯಲ್ಲಿ ಇವತ್ತು ಕೇಳ್ತಾ ಇರುವಂತಹ ವಿಷಯ ಏನು ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕಾಂಪಿಟೇಷನ್ ಸ್ಪರ್ಧೆ ಅನ್ನೋದು ಒಂದು ಒಳ್ಳೆಯ ಉತ್ಸಾಹವನ್ನು ಕೊಡುತ್ತೆ, ಸ್ಫೂರ್ತಿಯನ್ನ ಹೆಚ್ಚಿಸುತ್ತೆ, ಮತ್ತೆ ಏನಾದರೂ ಸಾಧಿಸೋಕೆ ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಇನ್ನ ಕೆಲವರಿಗೆ ಕಾಂಪಿಟೇಷನ್ ಅನ್ನೋದು ಸುಮ್ಮನೆ ರೇಜಿಗೆ ಅಂತ ಅನ್ಸುತ್ತೆ, ಅದರ ಬದಲು ನಮ್ಮಷ್ಟಕ್ಕೆ ನಾವು ನಮ್ಮ ಟೈಮ್ ಲೈನ್ ಅಲ್ಲಿ ನಮ್ಮ ಸ್ಪೀಡ್ ನಲ್ಲಿ ನಮ್ಮ ಕೆಲಸವನ್ನ ಮಾಡ್ಕೊಳ್ತಾ ಹೋದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ಅನ್ಸುತ್ತೆ. ಸೊ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದ ವಿಷಯ ನಿಮ್ಗೆ ನೇರವಾಗಿ ಒಂದೇ ಒಂದು ಸಾಲಿನಲ್ಲಿ ಹೇಳಬೇಕು ಅಂತಂದ್ರೆ, ಕಾಂಪಿಟೇಷನ್ ಸ್ಪರ್ಧೆ ಅನ್ನೋದು ನಿಮಗೆ ಸ್ಫೂರ್ತಿಯನ್ನ ತರತ್ತಾ, ಮೋಟಿವೇಟ್ ಮಾಡತ್ತಾ, ಕಾಂಪಿಟೇಷನ್ ನಿಮಗೆ ಮೋಟಿವೇಶನ್ ಅಂತ ಅನ್ಸತ್ತಾ ಅನ್ಸಲ್ವಾ? ಮೆಸೇಜ್ ಮಾಡಿ ಯಾಕೆ ಅಂತ ಕೂಡ ಹೇಳಿ, ಆಯ್ತಾ? 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ರಿ. ಸ್ಫೂರ್ತಿ ಧಾರೆಗೆ ಮೆಸೇಜ್ ಮಾಡಿದ್ದಾರೆ ಹರೀಶ್ ಅವರು, ನಮಗೆ ಯಾವುದೇ ಕಾಂಪಿಟೇಷನ್ ಬೇಡ, ನಮ್ಮಷ್ಟಕ್ಕೆ ನಾವು ಸಂತೋಷವಾಗಿ ಇರ್ತೀವಿ ಅಂತ. ವಿಲ್ಫ್ರೆಡ್ ಅವರು ಮೆಸೇಜ್ ಮಾಡಿ ಹೇಳಿದ್ರು, ನಿಜಕ್ಕೂ ಕಾಂಪಿಟೇಷನ್ ನಮ್ಮ

ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾ

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರಿಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಿ. ಬಿಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿಯನ್ನು ಅವರು ಹೇಳ್ತಾ ಇದ್ದಾರೆ, ಕಾಂಪಿಟೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯೇ. ಆದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ವೃತ್ತಿಯಲ್ಲೂ ಕೂಡ ವಿಪರೀತ ಕಾಂಪಿಟೇಷನ್ ಇರೋದ್ರಿಂದ ಒಂದು ಮಾತನ್ನು ಮಾತ್ರ ನಾವು ನೆನಪಿಟ್ಕೋಬೇಕು. ನಾವು ಮುಂದುವರಿಬೇಕು ಅನ್ನುವಂಥ ಯೋಚನೆಯಲ್ಲಿ ಇನ್ನೊಬ್ಬರನ್ನ ತುಳಿಯೋದು, ಇನ್ನೊಬ್ಬರನ್ನ ತಳ್ಳೋದು ಇಂಥ ಕೆಲಸನ ಮಾತ್ರ ಮಾಡಬಾರ್ದು. ನಮ್ಮ ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡ್ಕೋಬೇಕು, ನಾವು ನಮ್ಮ ಬೆಸ್ಟ್ನ ಕೊಡಬೇಕು. ಆದರೆ ಈ ನಿಟ್ಟಿನಲ್ಲಿ ಸಾಕಬೇಕಾದ್ರೆ ಇನ್ನೊಬ್ಬರ ಮೇಲೆ ಅದು ನೆಗೆಟಿವ್ ಆಗಿ ಪರಿಣಾಮ ಆಗದ ಹಾಗೆ ನೋಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ. ನಿಜ ನಿಮ್ಮ ಮಾತು. ಹಾಗೇನೆ ಕಾಂತರಾಜ್ ಹುಳಿಯಾರ್ ಹೇಳ್ತಿದ್ದಾರೆ, ಕಾಂಪಿಟೇಷನ್ ಇತ್ತು ಅಂದರೆ ಏನೋ ನಾವು ಅವರಿಗಿಂತ ಜಾಸ್ತಿ ಸಾಧನೆ ಮಾಡಬೇಕು ಅನ್ನುವಂತಹ ಸ್ಫೂರ್ತಿ ಸಿಕ್ಕತ್ತೆ, ಬೇರೆಯವ್ರಿಗಿಂತ ಫಸ್ಟ್ ಬರಬೇಕು ಅಂತ ನಾವು ಎಫರ್ಟ್ ಜಾಸ್ತಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಈ ಮಾತು ಕೂಡ ಸತ್ಯನೇ ನೋಡಿ. ಸ್ಪರ್ಧೆ ಅನ್ನೋದು ಇವತ್ತಿನ ಕಾಲದಲ್ಲಿ ಸಾಮಾನ್ಯ ಆಗಿದೆ, ಆದರೆ ಆರೋಗ್ಯಕರವಾಗಿದ್ದರೆ ಒಳ್ಳೆಯದು. ಸ್ಪರ್ಧೆಯ ಕಾರಣಕ್ಕಾಗಿ ನಮ್ಮತನವನ್ನು ನಾವು ಮರೀಬಾರ್ದು ಅಂತ ಹೇಳ್ತಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಈ ಸಂದೇಶ ಕಳಿಸಿದ್ದಾರೆ. ಎಂಥ ಒಳ್ಳೆ ಮಾತು ಹೇಳಿದ್ರಿ. ನಾವು ಎಷ್ಟೋ ಸಲ ಯಾವ್ಯಾವುದೋ ವಿಷಯಗಳಲ್ಲಿ ಮುಳುಗಿ ಹೋಗಿ ನಮ್ಮತನವನ್ನೇ ನಾವು ಕಳೆದುಕೊಳ್ತಾ ಇರ್ತೀವಿ. ವ್ಯಕ್ತಿಯಾಗಿ ನಾವೇನು, ನಮ್ಮ ಸ್ವಭಾವ ಏನು, ಯಾವ ಹಿನ್ನೆಲೆಯಿಂದ ಬಂದಿದ್ದೀವಿ, ನಾವು ನಂಬುವಂತಹ ಆದರ್ಶ ಏನು, ನಾವು ಇದುವರೆ ತನಕ ಕಟ್ಟಿಕೊಂಡು ಬಂದಿರುವಂತಹ ವ್ಯಕ್ತಿತ್ವ ಎಂಥದ್ದು, ಈ ಎಲ್ಲದನ್ನು ಕೂಡ ಮರೆತು ಬರೀ ಸ್ಪರ್ಧೆಯ ಕಿಚ್ಚಿನಲ್ಲಿ ನಾವು ಮತ್ತಿನ್ನೇನೋ ಆಗೋಕೆ ಹೊರಟಾಗ ಎಂಥೆಂಥ ಅನಾಹುತಗಳು, ಎಂಥೆಂಥ ಅವಾಂತರಗಳು ಸೃಷ್ಟಿಯಾಗತ್ತೆ ಅಲ್ವಾ? ಆ ಕಾರಣಕ್ಕಾಗಿ ಚಂದ್ರಕಾಂತ್ ಅವರ ಮಾತು ನಿಜಕ್ಕೂ ಸತ್ಯ ಅಂತ ಅನಿಸ್ತು. ನನಗಂತೂ ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು ಯಾವುದೇ ಹೊತ್ತಿನಲ್ಲೂ. ನಿಮ್ಗೇನನ್ಸತ್ತೆ? ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಸ್ಪರ್ಧೆ ಅನ್ನೋದು ನಿಮಗೆ ಮೋಟಿವೇಶನ್ ಆಗತ್ತಾ? ನಿಮಗೆ ಸ್ಫೂರ್ತಿಯನ್ನು ತರತ್ತಾ, ತರಲ್ವಾ? ಯಾಕೆ ಅನ್ನೋದನ್ನು ಕೂಡ ಉದಾಹರಣೆ ಸಹಿತವಾಗಿ ಒಂದು 4 ಸಾಲು ಬರೆದು ಕಳಿಸಿ. ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗೆ ಕೂಡ ಆ ಒಂದು ಮಾತಿನಲ್ಲಿ ಉತ್ತರ ಇರಲಿ. ಆಯಿತಾ?

ಇರಬೇಕು, ಮಿತಿ ಮೀರಿದ ಸ್ಪರ್ಧೆ ಅನಾಹುತಕ್ಕೆ ಕಾರಣ ಆಗಬಹುದು ಅಂತ ಹೇಳಿ. ಹಾಗೆಯೇ ಮೋಟಿವೇಶನ್ ಇದ್ರೆ ಚಂದ, ಇದೊಂದು ರೀತಿಯಲ್ಲಿ ಸಾಧನೆಯ ಮೆಟ್ಟಿಲು ಅಂದರೆ ತಪ್ಪಾಗಲ್ಲ. ಹಾಡುಗಳಂತೂ ಸಖತ್ತಾಗಿದೆ ಅಂತ ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಸ್ಪರ್ಧೆ ಎಲ್ಲಾನು ಕೂಡ ಮೋಟಿವೇಟ್ ಮಾಡೋದು ಏನಿದ್ರೂ ಸಣ್ಣ ಪುಟ್ಟ ಮಕ್ಕಳಿದ್ದಾಗ. ದೊಡ್ಡವರು ಆಗ್ತಾ ಆಗ್ತಾ ಅವರ ಬದುಕೆ ಬೇರೆ, ನಮ್ಮ ಬದುಕೆ ಬೇರೆ, ಅವರ ಪ್ರಯಾರಿಟಿಗಳು ಬೇರೆ, ನಮ್ಮ ಪ್ರಯಾರಿಟಿಗಳು ಬೇರೆ ಅಂತ ಅನ್ಸೋದಕ್ಕೆ ಶುರು ಆಗತ್ತೆ ಅಂತ ಹೇಳುವಂತಹ ವ್ಯಕ್ತಿ ನೀವಾಗಿದ್ರೆ ಆ ಒಂದು ಅನಿಸಿಕೆಗೂ ಕೂಡ ಸ್ವಾಗತ ಇದೆ. ಕೇಳಿದಂತಹ ಪ್ರಶ್ನೆಗೆ ಎಷ್ಟೆಲ್ಲ ಆಯಾಮ ಇದೆ ಅಷ್ಟೆಲ್ಲ ಉತ್ತರದ ಸಾಧ್ಯತೆ ಅಂತೂ ಖಂಡಿತ ಇರುತ್ತೆ. ನೀವು ಮೆಸೇಜ್ ಮಾಡಬೇಕಷ್ಟೇ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಮೆಜೆಸ್ಟಿಕ್ 2 ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಚೇತನ್ ನಾಯ್ಕ್ ಹಾಗೇನೆ ಅನುರಾಧ ಭಟ್ ಅವರ ವಯಸ್ಸಲ್ಲಿತ್ತು ಗೀತೆ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ, ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಸ್ಫೂರ್ತಿಧಾರಿಯಲ್ಲಿ ನಾನು ಕೇಳಿದ್ದೆ ನಿಮಗೆ ಯಾವುದು ಮೋಟಿವೇಶನ್ ಅಂತ ಅನಿಸುತ್ತೆ, ಕಾಂಪಿಟೇಷನ್ ಅನ್ನೋದು ನಿಜಕ್ಕೂ ಮೋಟಿವೇಶನ್ ಆಗತ್ತಾ ಅಂತ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಕಾಂಪಿಟೇಷನ್ ಅನ್ನೋದು ನಮಗೆ ಎಷ್ಟೋ ಸಲ ಲಿಮಿಟಿಂಗ್ ಫ್ಯಾಕ್ಟರ್ ಕೂಡ ಆಗುತ್ತೆ. ಯಾಕೆಂದರೆ ನಾವು ಯಾವ ವಿಚಾರಕ್ಕೆ ಯಾರ ಜೊತೆ ಕಾಂಪೀಟ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಓದಿಗೆ, ನಿಮ್ಮ ಬುದ್ಧಿಶಕ್ತಿಗೆ, ನೀವು ಬೇರೇನೋ ಆಗಬೇಕಾಗಿದ್ದವರು ಮತ್ತಿನ್ಯಾರ್ದೋ ಮೇಲಿನ ಸ್ಪರ್ಧೆಗೆ ಅವರ ಊಟದಲ್ಲಿ ನೀವು ನಿಂತರೆ ಅದರಿಂದ ಗೆಲುವು

ಸೋಲುವು ಮತ್ತಿನ್ನೊಂದು ಮಗದೊಂದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಒತ್ತಡನೇ ಜಾಸ್ತಿ ಆಗಿರುತ್ತೆ. ಮತ್ತೆ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಆಗ್ಲೇ ಹೇಳಿದ್ರಲ್ಲ, ನಾವು ನಾವಾಗಿರ್ಬೇಕು ಅಂತ ನಮ್ಮತನವನ್ನೇ ಕಳೆದುಕೊಂಡ ಹಾಗೆ ಆಗತ್ತೆ. ಈ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಮೆಸೇಜ್ ಮಾಡಿ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ. ನಿಮ್ಗೇನನ್ಸುತ್ತೆ, ಸ್ಪರ್ಧೆ ಅನ್ನೋದು ಇರಬೇಕಾ ಇರಬಾರ್ದ? ಇವಾಗ ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ಪ್ರತಿ ಕ್ಲಾಸ್ನಲ್ಲೂ ಕೂಡ ರ್ಯಾಂಕ್ಗಳನ್ನ ಕೊಡುವಂತಹ ಅಭ್ಯಾಸ ಆಯಿತು. ಆಮೇಲೆ ಒಂದು ಸ್ವಲ್ಪ ವರ್ಷ ಆದಮೇಲೆ ರ್ಯಾಂಕ್ಗಳನ್ನ ಕೊಡೋದು ಕೆಟ್ಟ ಪದ್ಧತಿ, ರ್ಯಾಂಕ್ ಬೇಡ, ಅದರ ಬದಲು ಗ್ರೇಡ್ಸ್ ಕೊಡಬೇಕು. ಮಾರ್ಕ್ಸನ್ನು ಬರೀ ಮಕ್ಕಳಿಗೆ ತಿಳಿಸಿದ್ರೆ ಸಾಕು, ಪ್ರತಿಯೊಬ್ಬರಿಗೂ ತಿಳಿಸುವಂಥ ಅಗತ್ಯ ಇಲ್ಲ. ಸಪ್ರೇಟಾಗಿ ವೈಯಕ್ತಿಕವಾಗಿ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಬೇಕು. ಮತ್ತು ಗ್ರೇಡ್ ಕೊಡಬೇಕು, ಎ ಬಿ ಸಿ ಡಿ ಅಂತ ಗ್ರೇಡ್ಸ್ ಕೊಡಬೇಕು ಅಂತ ಆಯಿತು. ಅದಾದಮೇಲೆ ಆ ಗ್ರೇಡ್ಸಲ್ಲೂ ಯಾರಿಗೆ ಜಾಸ್ತಿ ಎ ಪ್ಲಸ್ ಬಂದಿದೆ, ಇಲ್ಲ ಬರೀ ಎ ಬಂದಿದೆ, ಬಿ ಬಂದಿದೆ, ಸಿ ಬಂದಿದೆ ಅಂತ ಮತ್ತೆ ಅದರಲ್ಲೂ ಕೂಡ ಕಾಂಪಿಟೇಷನ್ ಶುರು ಆಗೇ ಹೋಯಿತು. ಹಾಗೆ ನೀವು ಕೂಡ ಗಮನಿಸಿರಬಹುದು, ನಾವು ಎಷ್ಟೇ ಬೇಕು ಅಥವಾ ಬೇಡ ಅಂತ ಅಂದ್ಕೊಂಡ್ರೂ ಸ್ಪರ್ಧೆ ಅನ್ನೋದು ಪ್ರತಿ ವ್ಯಕ್ತಿಯಲ್ಲೂ ಪ್ರತಿ ಸ್ತರದಲ್ಲೂ ಕೂಡ ಇದ್ದೇ ಇರುತ್ತೆ. ಇದನ್ನು ನೀವು ನೋಟಿಸ್ ಮಾಡಿದ್ದೀರಾ? ಮೆಸೇಜ್ ಮಾಡಿ.

ಆಕಾಶವಾಣಿ ಎಫ್ ಎಂ ರಾಯ್ಮು ಕೇಳ್ತಾ ಇದ್ರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಯಾರೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತಾನೆ. ಸ್ಪರ್ಧೆ ಅನ್ನೋದು ನಮ್ಮಲ್ಲಿ ನಾನು ಕೂಡ ಸಾಧಿಸಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನು ಹೆಚ್ಚಿಸಿದ್ರೆ ಸರಿ, ಆದರೆ ನಾನು ನನ್ನ ಬೆಸ್ಟ್ ಕೊಟ್ಟ ಮೇಲೂ ಕೂಡ ಸೋತ್ ಹೋದೆ ಅನ್ನುವಂತಹ ಬೇಜಾರನ್ನ ಬೇಸರವನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮ ಬಗ್ಗೆ ನಮ್ಮಲ್ಲೇ ಕಹಿ ಭಾವನೆ ಉಂಟು ಮಾಡೋ ಹಾಗಿದ್ರೆ ಅಂತಹ ಸ್ಪರ್ಧೆಯಿಂದ ನಮ್ಮ ಮನಸ್ಸನ್ನು ದೂರ ಇಡೋದು ಮುಖ್ಯ ಆಗತ್ತೆ. ಮತ್ತೆ ಆ ಸ್ಪರ್ಧೆ ನಮಗೆ ನಿಜಕ್ಕೂ ಅವಶ್ಯ ಇದೆಯಾ ಅಂತ ನಾವೇ ಕೇಳ್ಕೊಳ್ಬೇಕಾಗತ್ತೆ. ಎಷ್ಟೋ ಸಲ ಕೆಲವು ಸಲ ನಮಗೆ ಬೇಡದೇ ಇರುವಂತಹ ಕೆಲಸದಲ್ಲಿ, ನಮಗೆ ಬೇಡದೇ ಇರುವಂತಹ ಸ್ಪರ್ಧೆಯಲ್ಲಿ ಜಿದ್ದಿಗೆ ಬಿದ್ದು ಓಟಕ್ಕೆ ನಿಲ್ಲೋದ್ರಿಂದ ನಮ್ಮ ಮನಸ್ಸಾಕ್ಷಿ, ನಮ್ಮ ಮಾನಸಿಕ ನೆಮ್ಮದಿ ಇವೆಲ್ಲ ಕೂಡ ಹಾಳಾಗ್ತಾ ಇರುತ್ತೆ, ಪೆಟ್ಟು ತಿಂತಾ ಇರುತ್ತೆ. ಹಾಗಾಗದೇ ಇರಲಿ ಅಂತ ಆಶಿಸ್ತಾ, ಸ್ಪರ್ಧೆಗಳು ನಮ್ಮನ್ನು ಉತ್ಸಾಹಿಗಳನ್ನಾಗಿ ಮಾಡಲಿ, ಸ್ಪರ್ಧೆಗಳು ನಮ್ಮಲ್ಲಿ ಒಂದು ಆರೋಗ್ಯಕರ ಮನೋಭಾವವನ್ನು ಉಂಟು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಹೇಗನ್ನಿಸ್ತು ಕಾರ್ಯಕ್ರಮ ಮೆಸೇಜ್ ಮಾಡಿ.

0: ಆಕಾಶವಾಣಿಯ ವಿಜಯಪುರ ಕೇಂದ್ರವಿದು. 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:20. ಎಲ್ಲ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆ ಹಾಗೂ ರೇವಣಸಿದ್ದನ ನಮಸ್ಕಾರಗಳು.
1: ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. LIC ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. LIC ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ LIC ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
0: ಸ್ನೇಹಿತರೆ, ಈಗ ಕರೆಗೊಂದು ಗೀತೆ, ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು

0: 0835227340 ಅಥವಾ 0835227350 ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 0835227030 ಅಥವಾ 0835227050 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಆಲಿಸಿ. ಬನ್ನಿ ಸ್ನೇಹಿತರೆ, ಕರೆ ಮಾಡಿ ಭಾಗವಹಿಸಿ. ಇಂದಿನ ಕಾರ್ಯಕ್ರಮದ ಮೊದಲ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು?
1: ಸರ್, ನನ್ನ ಹೆಸರು ಹೇಳ್ರಿ.
0: ಏನ್ ಹೇಳಿ ಏನಮ್ಮ?
1: ಬಸವರಾಜ್ ಅಂತ ಹೇಳ್ರಿ ನನ್ನ ಹೆಸರು.
0: ಬಸವರಾಜ್
1: ಅಂತ ಹೇಳ್ರಿ ಸರ್.
0: ಎಲ್ಲಿಂದ್ರಿ
1: ಸರ್? ನಾವು ಮುದೋಳ ತಾಲೂಕು ಮಂಟೂರು ಗ್ರಾಮದಿಂದ ಮಾತಾಡಿದ್ರಿ ಸರ್.
0: ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಒಂದು ಕಾರ್ಯ ಗೀತೆಯನ್ನು ಪ್ರಸಾರ ಮಾಡಬೇಕು?
1: ಸರ್, ನಮ್ಗೆ ಶಿವರಾಜ್ಕುಮಾರ್ ಅವ್ರದ್ದು ರೀ ಸಂತ ಸಿನಿಮಾದ್ದು ಭಗವಂತ ಕೈಯಾಗ ಕೊಟ್ಟ ಅಂತ ಐತಲ್ರಿ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿರೋದು ರೀ.
0: ಯಾವ ಸಿನಿಮಾ ರೀ?
1: ಸಂತ ಸಿನಿಮಾ ಅದ್ರಿ ಸರ್.
0: ಬರೀ ಸಂತ ಅಂತೇಳಿ?
1: ಹಾ, ಸಂತ ಅಂತ ಹೇಳ್ರಿ.
0: ಸಂತ ಅಂತ ಯಾವ ಚಿತ್ರಗೀತೆ ಇಲ್ಲ, ಸಂತ ತುಕಾರಾಮ ಈ ಥರ ಇದ್ದಾವ?
1: ಇಲ್ಲ ರೀ ಸರ್, ಸಂತ ಅಂತಿದ್ರೆ ಹಾಟ್ ಅನ್ನು ಅಡ್ಡಾದಲ್ಲಿ ಅಂತೇಳಿ ಸಂತ ಅಂತ ಐತೆ ನೋಡ್ರಿ ಸರ್ ಸಿನಿಮಾ ರೀ.
0: ಸಂತ ಅಂತೇಳಿ ಲಭ್ಯ ಆಗ್ತಾ ಇಲ್ಲ, ಮತ್ತೆ ಬೇರೆ ಕೇಳ್ಬೋದ್ರಿ?
1: ಹಾಗಾದ್ರೆ ಹೀಗೆ ಮಾಡಿರಿ ಸರ್, ವರದನಾಯಕ ಸಿಗುತ್ತೆ ನೋಡ್ರಿ ಸರ್.
0: ವರದನಾಯಕ ಇದೆ ರೀ.
1: ಹಾ, ಅದರಲ್ಲಿ ಏನೋ ಕಾಣೆಯಾಗಿ ಹೋಗಿ ಏನೋ ಮಾಡಲಿ ಅಂತ ಐತಿಲ್ರಿ ಸರ್.
0: ಹಾ, ಆ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ, ಪ್ರಸಾರ ಆಗ್ತಾ ಇದೆ. ವಿಜಯ್ ಅವರು, ಪ್ರಿಯಾ, ಹಿಮೇಶ್ ಅವರು ಹಾಡಿದ್ದು, ಅರ್ಜುನ್ ಜನ್ಯ ಅವರು ಸಂಗೀತ. ಕೇಳಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
2: ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಮುಂದಿನ ಕರೆಯತ್ತ ಹೋಗೋಣ. ಹಲೋ ಆಕಾಶವಾಣಿ ವಿಜಯಪುರ.
18: ನಮಸ್ಕಾರ ಸರ್.
2: ನಮಸ್ಕಾರ, ತಮ್ಮ ಹೆಸರು? ಸಾಬು ಕಟ್ಟಿಮನಿ ಅವರು. ಆರಾಮಿದ್ದೀವ್ರಿ, ತಾವು ಕೂಡ ಆರಾಮಿದ್ದೀರಿ ಅಂತ ಅನ್ಕೋತೀವಿ. ಹೇಳಿ, ಯಾವ ಚಿತ್ರದ ಗೀತೆ ಬೇಕು?
18: ಏಳು ಸುತ್ತಿನ ಕೋಟೆ ಚಿತ್ರದಿಂದ ಸರ್. ಸಂತೋಷ ಗೀತೆ.
2: ಆ ಗೀತೆ ಭಾಳ ಇಷ್ಟ ರೀ?
18: ಹೌದು ಸರ್, ತುಂಬಾ ಚೆನ್ನಾಗಿ
2: ನೋಡಿ ಬರ್ತಾ ಇದೆ. ಕೇಳಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡಿ
18: ಎಲ್ಲ ಕೇಳಿಗೋಸ್ಕರ ನಿಮ್ಗೆ ನಿಮ್ಗೋಸ್ಕರ ಪ್ರಿಪೇರ್ ಮಾಡ್ತೀನಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಬನ್ನಿ ಸ್ನೇಹಿತರೆ, ಕರೆಗೊಂದು ಗೀತೆ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ಮುಂದಿನ ಕರೆ ಯಾರ್ದು ಕಾಯ್ತಾ ಇದೆ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ.
1: ಮೊಹಮ್ಮದ್ ರಫಿ ಮಾತಾಡೋದು.
0: ಹೇಳಿ ಮೊಹಮ್ಮದ್ ರಫಿ ಅವರೇ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡಬೇಕು?
1: ಎಸ್ ಪಿ ಬಾಲಸುಬ್ರಹ್ಮಣ್ಯ
0: ಗುಣ ನೋಡಿ ಹೆಣ್ಣು ಕೊಡು.
1: ಹೌದು ಸರ್, ನೀವು ಜೊತೆಯಲ್ಲಿ ಬಾಳೆಲ್ಲ ಹಾಕಿದಂತೆ.
0: ಯಾವ್ದ್ರಿ ಅದು?
1: ಗುಣ ನೋಡಿ ಹೆಣ್ಣು ಕೊಡೋರು
0: ಅಲ್ಲ, ಚಿತ್ರ ಆಯ್ತು, ಹಾಡು.
1: ನೀ ಇರಲು ಜೊತೆಯಲ್ಲೇ
0: ಆ ಗೀತೆ ಮೂಡಿ ಬರ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ
0: ನಮಸ್ಕಾರ.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ನಮ್ಮ ಸ್ಟುಡಿಯೋ ಸಮಯ ಈಗ 5:20 ಅಂತ ಹೇಳ್ತಾ ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
2: ಹಲೋ,
1: ನಮಸ್ತೆ. ತಮ್ಮ ಹೆಸರು?
2: ಸರ್, ನಾನು ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ. ಸರ್,
1: ಸುರೇಶ್ ಬೆಣ್ಣಿ ಅವರು ಹರಿಹರದಿಂದ ಕರೆ ಮಾಡ್ತಾ ಇದ್ದೀರಿ?
2: ಹ್ಞೂ ಸರ್.
1: ಹಾಂ ಹೇಳಿ, ಈಗ ಯಾವ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮದಲ್ಲಿ ಕರೆ ಚಿತ್ರಗೀತೆ ಯಾವ
2: ಸರ್?
1: ಮೂಗನ ಸೇಡು.
2: ಹ್ಞೂ ಸರ್.
1: ಹ್ಞೂ ಹ್ಞೂ.
2: ಅದರಲ್ಲಿ ಬಂಗಾರದ ಬೊಂಬೆ ಅಂತ ಒಂದು ಗೀತೆ ಐತೆ ನೋಡ್ರಿ.
1: ಬಂಗಾರದ ಗೊಂಬೆ.
2: ಹ್ಞೂ ಸರ್. ಆ ಗೀತೆ
1: ಮೂಡಿ ಬರ್ತಾ ಇದೆ, ಕೇಳಿ ಕರೆ ಮಾಡಿದಕ್ಕೆ ಧನ್ಯವಾದಗಳು.

ಹಲೋ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು? ಸರಿಯಾಗಿ ಕೇಳಿಸ್ತಾ ಇಲ್ಲ ಧ್ವನಿ. ಎಲ್ಲಿಂದ? ವಿಜಯಪುರದಿಂದ. ತಮ್ಮ ಹೆಸರು ಏನಂದ್ರಿ? ಸಹನಾ. ಯಾವ ಚಿತ್ರದ ಗೀತೆ ಪ್ರಸಾರ ಮಾಡ್ಬೇಕ್ರಿ ಈಗ? ಅದರಲ್ಲಿ ಯಾವುದು? ಹಾ ಹಾ ಹಾ, ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ.

0: ಬೆಳೆದಿಂಗ್ಳೆ ಬರಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ ಹಲೋ, ಕೇಳೋಗರು ಕರೆ ಸಿಕ್ಕಾಗ ಬೇಗ ಮಾತಾಡ್ರಿ. ಹೇಳಿ, ಮಾತಾಡ್ರಿ. ತಮ್ಮ ಹೆಸರು ಹೇಳ್ರಿ. ನಮಸ್ಕಾರ. ತಮ್ಮ ಹೆಸರು? ಶರಣಪ್ಪ ಅವರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಉತ್ನಾಳದಿಂದ. ಈಗ ಯಾವ ಗೀತೆ ಕೇಳ ಬಯಸಿರಿ ತಾವು?
1: ಪಾಂಡವರಿಂದ
0: ಮೂಡಿ ಬರ್ತಾ ಇದೆ ಕೇಳ್ರಿ.
1: ನಮಸ್ಕಾರ ಸರ್.

0: ಕಾರ್ಯಕ್ರಮದ ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
1: ಸರ್, ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಸರ್ ಚಂದಪ್ಪ ಬಂದ.
0: ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ
1: ಗಂಗಪ್ಪ ಬಡಿಗೇರ್.
0: ಗಂಗಪ್ಪ ಬಡಿಗೇರ್ ಅವರು?
1: ಹ್ಞೂ ಸರ್.
0: ಯಾವ ಗೀತೆ ಪ್ರಸಾರ ಮಾಡ್ಬೇಕ್ರಿ? ಯಾವ್ದ್ರಿ?
1: ಕವಿರತ್ನ ಕಾಳಿದಾಸ.
0: ಕವಿರತ್ನ ಕಾಳಿದಾಸ, ಅದರಲ್ಲಿ
1: ಬೆಳ್ಳಿ ಮೋದಿ ತೋಕೊಳ್ಳಿ ಕೂಗಿ
0: ತಂದಿದ್ದೀನಿ.
1: ಹ್ಞೂ ಹ್ಞೂ ಹ್ಞೂ ಸರ್.
0: ಆ ಗೀತೆ ಮೂಡಿ ಬರ್ತಾ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.

0: हेलो आकाशवाणी विजयपुर।
1: नमस्कार सर।
0: नमस्ते,
1: आनंद मोतर सर,
0: ಹೇಳಿ।
1: आनंद
0: ಎಲ್ಲಿಂದ?
1: ಬಿಜಾಪುರ ಸರ್।
0: ಬಿಜಾಪುರದಿಂದ
1: आनंद
0: ಆನಂದ
1: ಹೂನ್ ಸರ್,
0: ಹೇಳಿ। ಯಾವ ಚಿತ್ರಗೀತೆ ಪ್ರಸಾರ ಮಾಡಬೇಕು ಈಗ?
1: ಕದಂಬ ಪಿಕ್ಚರ್ ಸರ್।
0: ಕದಂಬದಿಂದ
1: ಚಿಕ್ಕಿ ಚಿಕ್ಕಿ ಆಯ್ತು ನೋಡಿ ಸರ್।
0: ಗೀತೆ ಮೂಡಿ ಬರ್ತಾ ಇದೆ, ಕೇಳಿ। ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು।

0: हेलो, आकाशवाणी विजयपुर।
1: सर
0: नमस्ते,
1: महेश होस्टल सिक्योरिटी सर
0: महेश और
1: हाउस सर
0: एल्लिंद्री?
1: ಸರ್ ನನಗೆ ಇವತ್ತು ಹೊಸ ಜೀವನ ಫಿಲಮ್ ಇಂದ ಸರ್
0: ಅಲ್ಲ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
1: ಹೊಸೂರು ಶಿಕಾರಿಪುರ.
0: ಓಹೋ, ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ಹೊಸೂರಿಂದ?
1: ಹೌದು ಸರ್, ಹೌದು ಸರ್,
0: ಶಿಕಾರಿಪುರ ತಾಲೂಕು.
1: ಹೌದು ಸರ್.
0: ಅಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತೀರಿ ನಮ್ಮ ನಿಲಯದಿಂದ?
1: ಸರ್ ನಾನು ಚಿಂತೆಯಲ್ಲಿ ಕೇಳ್ತೀನಿ ಸರ್, ಆರೋಗ್ಯ ಬಗ್ಗೆ ಕಾರ್ಯಕ್ರಮ, ಆಮೇಲೆ ಕೃಷಿ ರಂಗದ್ದು.
0: ಈಗ ಯಾವ ಗೀತೆ ಕೇಳಿಸ್ತೀರಿ ತಾವು?
1: ಸರ್ ನನಗೆ ಹೊಸ ಇವತ್ತು ಶಂಕರ್ನಾಗ್ ಅವರು ಪುಣ್ಯಸ್ ಮಾಡಿದೆ ಸರ್, ಹಾಗಾಗಿ ಹೊಸ ಜೀವನ ಫಿಲಮ್ ಇದೆ ಸರ್. ಅದರೊಳಗೆ ಲಾಲಿ ಲಾಲಿ ಲಾಲಿ ಜೋ ನನ್ನ ತಾಳಿಯ ಬಂದ ಈ ಸಾಂಗ್ ಇದೆ ಸರ್ ಅದರೊಳಗೆ.
0: ಹೊಸ ಜೀವನ ಅಂತ ಚಿತ್ರ ರೀ?
1: ಹೌದು ಸರ್, ಹೊಸ ಜೀವನ ಶಂಕರ್ನಾಗ ದೀಪಿಕಾ ಅಭಿನಯಿಸಿ ಸರ್ ಅದು.
0: ಆ ಗೀತೆ ಲಭ್ಯ ಆಗ್ತಾ ಇಲ್ಲ ನಮ್ಮ ಕಡೆ.
1: ಇಲ್ಲ ಸರ್, ಹಾಗಾಗಿ ಕೇಳ ಸರ್.
0: ಬೇರೆ ಚಿತ್ರದ ಕೇಳ್ರಿ. ಯಾವ ಗೀತೆ?
1: ಅದ್ರೊಳಗೆ ಕಾಡ ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಅದರಲ್ಲಿ ಏಕ ದೋ ತೀನ್ ಅಂತೇಳಿ ಚಾರ್ ಅಂತೇಳಿ ಒಂದಿದೆ, ಗೀತಾಂಜಲಿ ಅಂತ ಒಂದು ಹಾಡಿದೆ, ಕಾದ ನೋಡ ಹೋದೆ. ಆ ಗೀತೆ ಮಾಡಿ ಬರ್ತಾ ಇದೆ ಕೇಳಿ. ನಮಸ್ತೆ.

0: ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ಕಾರ. ತಮ್ಮ ಹೆಸರು ಹೇಳಿ.
1: ಅಗ್ರಹಣ ತಾಲೂಕು ಹಂಪಸಾಗರ ಕಟ್ಟಿ ಸರ್.
0: ಹಂಪಸಾಗರದಿಂದ
1: ಸೋಮಶೇಖರ್ ಕಟ್ಟಿ.
0: ಸೋಮಶೇಖರ್ ಕಟ್ಟಿ, ಏನು ಮಾಡ್ತೀರಿ ಸೋಮಶೇಖರ್ ಅವರು?
1: ನಮ್ಮದು ಪ್ರಾವಿಷನ್ ಸ್ಟೋರ್ ಇದೆ ಸರ್.
0: ಪ್ರಾವಿಷನ್ ಸ್ಟೋರ್. ಆ ಸ್ಟೋರಲ್ಲಿ ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ?
1: ಹೌದು ಸರ್.
0: ಯಾವ್ಯಾವ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಿರಿ ತಾವು?
1: ನಿಮ್ದು ಕೇಳ್ತೀವಿ ಸರ್. ಆಮೇಲೆ ನಮ್ಮದು ಹೊಸತು ಸ್ವಲ್ಪ ನೇರ ಆಗುತ್ತೆ ಸರ್ ಇಲ್ಲಿ.
0: ಯಾವ್ರಂದ್ರಿ?
1: ಹಂಪಸಾಗರ.
0: ಹಂಪಸಾಗರದಿಂದ. ಈಗ ಯಾವ ಗೀತೆ ಪ್ರಸಾರ ಮಾಡಬೇಕೀಗ? ನನ್ನ ಪ್ರೀತಿಯ ಹುಡುಗಿ.
1: ಹಾಂ ಹಾಂ.
0: ಅದರಲ್ಲಿ

ಇದುವರೆಗೆ ಕರೆಗುಂದು ಗೀತೆ ಕಾರ್ಯಕ್ರಮದಲ್ಲಿ ವರದನಾಯಕ, ಏಳು ಸುತ್ತಿನ ಕೋಟೆ, ಗುಣ ನೋಡಿ ಹೆಣ್ಣು ಕೊಡು, ಮೂಗನ ಸೇಡು, ಬೆಳದಿಂಗಳ ಬಾಲೆ, ಸತಿ ಸಕ್ಕೂಬಾಯಿ, ಕವಿರತ್ನ ಕಾಳಿದಾಸ, ಕದಂಬ, CBI ಶಂಕರ್ ಹಾಗೂ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಎಸ್ಎಸ್ಸಿಯಲ್ಲಿ ಖಾಲಿ ಇರುವ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 1871. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಬಿಎಸ್ಸಿ ಮತ್ತು ಡಿಪ್ಲೊಮೊವನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಲ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ssc.gov.in ಅನ್ನು ನೋಡಬಹುದು.

ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕರಿಗೆ ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 247. ವಿದ್ಯಾರ್ಹತೆ: ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 1500, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 1000 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಮತ್ತು PWBD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಅಕ್ಟೋಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KAA ನೋಡಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSCಯಲ್ಲಿ ಖಾಲಿ ಇರುವ 2536 LDC, JSA ಮತ್ತು DEO ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 2536. ವಿದ್ಯಾರ್ಹತೆ: PUCಯನ್ನು ಮುಗಿಸಿರಬೇಕು. ವಯೋಮಿತಿ: ಕನಿಷ್ಠ 18 ವರ್ಷ, ಗರಿಷ್ಠ 27 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, PWBD ಅಭ್ಯರ್ಥಿಗಳಿಗೆ 10 ವರ್ಷ, ಇನ್ನು PWBD OBC ಅಭ್ಯರ್ಥಿಗಳಿಗೆ 13 ವರ್ಷ, PWBD ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ. ಅರ್ಜಿ ಶುಲ್ಕ ಸಾಮಾನ್ಯ, OBC, EWS ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, PWBD ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ SSC.gov.in ಅನ್ನು ನೋಡಬಹುದು. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ RRBಯಲ್ಲಿ ಖಾಲಿ ಇರುವ 590 ನರ್ಸಿಂಗ್ ಸೂಪರಿಡೆಂಟ್ ಮತ್ತು ಫಾರ್ಮಾ, ರೇಡಿಯೋಗ್ರಾಫರ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಮತ್ತು ಇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಹತೆ: ಬಿಫಾರ್ಮಾ ಮತ್ತು BSCಯನ್ನು ಮುಗಿಸಿರಬೇಕು. ಒಟ್ಟು ಹುದ್ದೆಗಳು 590. ವಯೋಮಿತಿ: ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿ ಮತ್ತು ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರಿಗೆ, PWBD, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು EBC ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ RRBIndianRailways.gov.in ಅನ್ನು ನೋಡಬಹುದು. ಕರ್ನಾಟಕ ಕಾರಾಗೃಹ ಇಲಾಖೆಯಲ್ಲಿ ಖಾಲಿ ಇರುವ 869 ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಹತೆ: ಯಾವುದೇ ಡಿಗ್ರಿ, ಡಿಪ್ಲೊಮಾ ಮತ್ತು SSLCಯನ್ನು ಮುಗಿಸಿರಬೇಕು. ವಯೋಮಿತಿ: ಕನಿಷ್ಠ 20 ವರ್ಷ ಮೀರಿರಬೇಕು. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 31 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 33 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KAA ನೋಡಬಹುದು. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 15,000 ಶಿಕ್ಷಕರನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಹತೆ: ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಹತೆಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ: ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು PWD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಕೇಳಿದ್ರೆ ನಮ್ಮ ನಿಲಯದಿಂದ ಈ ನಂತರ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಈ ನಂತರ 6:10 ಚಜಿರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, 6:30 ರಸವಾರ್ತೆಗಳು, 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿ ಗ್ರಾಮದ ರೈತರಾದ

ಸಂಗನಗೌಡ ಕನ್ನೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯಿ ಎನ್ ಸಾಳುಂಕೆ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತ್, ಈಶ್ವರಪ್ಪ, ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳು. 7:45 ಚಿತ್ರಗೀತೆಗಳು, 8:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು, 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 10:00 ಏಷ್ಯನ್ ಗೇಮ್ಸ್ ದಿನದ ಮುಖ್ಯಾಂಶಗಳು, 10:20 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತಚಂದ್ರಿಕೆ ಬಿತ್ತರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು.

ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6 ಗಂಟೆಗೆ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6 ಗಂಟೆ 10 ನಿಮಿಷಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6 ಗಂಟೆ 30 ನಿಮಿಷಕ್ಕೆ ಚಿಂತನ ಬಂದಿಗೆ ನವಿಲೆ ಭಗವಾನ್ ಅವರಿಂದ. 6 ಗಂಟೆ 35 ನಿಮಿಷಕ್ಕೆ ರೈತರಿಗೆ ಸಲಹೆಗಳು. 6 ಗಂಟೆ 40 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. 7 ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ. 7 ಗಂಟೆ 45 ನಿಮಿಷಕ್ಕೆ ಹಾಗೂ 9 ಗಂಟೆ 45 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. 8 ಗಂಟೆ 30 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. 9 ಗಂಟೆ 10 ನಿಮಿಷಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಮ್ಮ ಸಾರ್ವಜನಿಕ ಜೀವನದ 25 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬಿತ್ತರವಾಗುವುದು. 12:05 ನಿಮಿಷಕ್ಕೆ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಇದರಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ರವಿಕಾಂತ್ ಎಸ್ ಕತ್ನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ, ಹಾಗೂ ಕಾಶಿನಾಥ್ ಎಲ್ಗೊಂಡೆ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತ್ ರಾಯ್ ಗಟ್ಟಳೆ ತಾಲೂಕು ಸಂಯೋಜಕರು. ಸಂದರ್ಶಿಸುವವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಉಡಾನ್ ಯೋಜನೆಯ ಕುರಿತು ಕಾರ್ಯಕ್ರಮ ಬಿತ್ತರವಾಗುತ್ತದೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಬಿತ್ತರಗಳು ಪ್ರಮುಖ ಕಾರ್ಯಕ್ರಮಗಳು. ಈಗ ಸಮಯ 6 ಗಂಟೆ 5 ನಿಮಿಷ ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: Minister said the CCEA has also approved the implementation of the Intelligent Traffic Management System project by the Delhi Police at an estimated cost of over 1,789 crore rupees, inclusive of taxes. Mr. Vaishnav said the Union Cabinet today also approved the Green Energy Corridor Phase 3 scheme. It will strengthen India's intrastate transmission system to enable the evacuation of up to 135 gigawatts of renewable energy across states and union territories. The centre has approved procurement worth 5,547.99 crore rupees at MSP under the price support scheme for major pulses and oil seeds in Uttar Pradesh, Karnataka and Telangana for the Kharif marketing season 2026-27. The Agriculture Ministry said the decision has been taken to protect farmers from a fall in market prices and ensure remunerative returns for their produce. Senior BJP leader and Union Home Minister Amit Shah has said that Punjab will be made drug-free by the end of 2029. Addressing a Nasha Mukt Punjab rally in Jalandhar today, Mr. Shah said the BJP would contest the upcoming assembly elections in Punjab on the issue of making the state free from the menace of drugs. Home Minister Amit Shah today said five Pakistani nationals have been arrested from an Iranian boat during a joint operation conducted by Gujarat Anti-Terrorism Squad, Indian Coast Guard and Central Intelligence Agencies. During the operation, 526 kilograms of methamphetamine and heroin were seized from the boat, which was within India's exclusive economic zone. In a social media post, Mr. Shah highlighted that the Modi government is determined to shield its youth from the scourge of drugs. The minister emphasized that upholding a stellar example of coordination and cooperation among agencies, the 16-day-long operation also seized an Iranian boat. In men's cricket, West Indies have set a target of 406 runs for hosts India in the second ODI of the three-match series in Guwahati. West Indies scored 405 runs, losing 7 wickets in the stipulated 50 overs. Earlier, India won the toss and opted to field. India enjoyed its most successful day at the ongoing Asian Games in Japan so far, winning 4 gold medals. India's medal tally has risen to 60, including 10 gold, 21 silver and 29 bronze medals. The country completed a hat-trick of gold medals in compound archery with the women's team, mixed team and men's team, all finishing on top. India also struck gold in shooting, with the mixed trap team securing the top spot. Indian boxers added 3 bronze medals to the tally, with Priya Ghangas, Narendra Berwal and Kapil Pokharia finishing on the podium. And with that, we end this news bulletin.
1: ಆಕಾಶವಾಣಿ ವಿಜಯಪುರ ಸಮಯ 6:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
3: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ
2: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾವಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
4: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
5: ನಮಸ್ಕಾರ ಶ್ರೀಮತಿ ಶಾಂತವಾಯಿ ಲಾಯಪ್ಪ ಕಾಂಬಳೆ ಅವರ.
6: ನಮಸ್ಕಾರ.
5: ಎಷ್ಟು ವರ್ಷಗಳಿಂದ ಈ ಜನಪದ ಗೀತೆಗಳನ್ನು
6: ಹಾಡ್ತಾ ಇದ್ದೀರಿ? 15 ವರ್ಷ ಹಾಡ್ತೀನಿ.
5: ಈಗ ನಿಮ್ಗೆ ವಯಸ್ಸು ಎಷ್ಟ್ರಿ?
6: ಈಗ 65
5: ಮ್ಯಾಗಿರ್ಬೇಕ್ರಿ.
6: ನಮ್ಗೇನ್ ಲೆಕ್ಕಿಲ್ರಿ, ಅವ್ರಿಗೆ ಗೊತ್ತಿ ಗಂಡಸ್ ಮಕ್ಳಿಗೆ 65 ಅದಿರ್ಬೇಕಂತ ನನಗೆ ಅನಿಸ್ತೈತಿ. 70 ಅದು ಬಂದಿರ್ಬೇಕು, 2 ಕಮ್ಮಿ 70 ಅದಿರ್ಬೇಕ್ರಿ.
5: ಅಂದ್ರೆ ಈ ಹಾಡುಗಳನ್ನ ಹಾಡಬೇಕು ಅಂತೇಳಿ ನಿಮ್ಗ ಹೆಂಗ ಅನಿಸ್ತ್ರಿ? ಸಣ್ಣಂದಿರ್ತಂದ
6: ಸಣ್ಣಗಿದ್ದಾನಿ ಹಂಗೆ ಹಾಡ್ತೀನಿ.
5: ಏನ್ ಮನಿಯೊಳಗ
6: ಮನ್ಯಾಗ ಎಲ್ಲಾರು ನಮ್ಮ ಅಕ್ಕಗಳು ಅದ ಹಾಡ್ತೀರಿ. ನಾವು ಅಲ್ಲಿ ಆಟ ನೋಡಕ್ ಹೋಗುದ, ಅವಾಗ ಬರೀ ನಾಟಕ ನೋಡುದಲ್ರಿ. ಹೋಗಿ ಅಲ್ಲಿದ್ದರ ನಮ್ಮ ಅಪ್ಪ ಹೇಳ್ತಿದ್ರು, ಅಲ್ಲಿ ಹಂಗ್ ನೋಡಿ ಬಂದ್ರಿ ಅದ್ ನನ್ಗೆ ಹೇಳ್ರಿ. ನಾವು ಅವ್ರೆಲ್ಲ ಮಾಡಿ ತೋರಿಸಿದೇವ್ರಿ. ನಾವು ಆಡುದು ಕುಣಿದು ಚಿತ್ರ ಮಾಡುದೆಲ್ಲ ತೋರಿಸಿದ್ರು ನಮ್ಮ ಅಪ್ಪಗ
5: ಅಲ್ರಿ.
6: ಸಣ್ಣಗಿದ್ದಾನ ಇರ್ತಾರ 10-12 ವರ್ಷನಾಕ್ರಿ ಚಾಲೂರ್ನ ಅಂತ ಹಿಡ್ಕೊಂಡಿಂದ ಇಲ್ಲಿ ಬಂದ್ ಹಾಡ್ತಿದ್ರು ಬಿಸುಕಲ್ಲ ಹಾಡ ಅದು ಇದು ಎಲ್ಲ. ಈಗ ನಮಗೆಲ್ಲ ಟೆನ್ಷನ್ ದಾಗೆಲ್ಲ ಮರ್ತು ಬಿಟ್ಟಿದ್ರು, ಮತ್ತೆ ಇಲ್ಲಿ ಬರೋಣ ಮತ್ತೆ ನೆನಪು ಬಂದವು.
5: ಆಗಳೆ ಮಾತಾಡ್ಕೋತ ಹೇಳಾಕತ್ತಿದ್ರಿ ಯಾವ್ದೋ ಚಾದ ಮೇಗಿನ ಒಂದ್ ಹಾಡ ಹಾಡ.
6: ಚಾದ ಐತಿ ಬಿಡ್ರಿ, ಅದೇನ್ ಯಾನ್ರಿ ಅಂದಾರತ್ತೀನ್ರಿ.
5: ಇಲ್ಲ ಹಾಡ್ರಿ ನೋಡೋಣ.
6: ಹ್ಮ್ ರೀ.

0: ಅಂದ್ರ ಚಾ ಕುಡಿಯವ್ರಿಗೆ ಬೈತ
1: ಚಾ ಕುಡ್ಸ ದೊಡ್ಡದ್ರ ಹೆಂಗ್ರೆ ಅದು ಅವ್ ಹಾಡತಿದ್ರು ಊರಾಗ ಶೋಭಾನ್ ಕದ ಹೋಗಣ.
0: ಜನಪದ ಗೀತೆ ಇದು ಕಲೆ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಸ.
1: ಕಲೆ ಉಳಿಬೇಕಂದ್ರ ಅವ್ರು ಕಲ್ಕೋಬೇಕ್ರಿ, ಹಿಂದಿದ್ದವ್ರು
0: ನಮ್ಮ ಈಗಿನವರು
1: ಕಲ್ಕೋಬೇಕ್ರಿ, ಬರ್ಕೋಬೇಕು. ಹಿಂಗೈತಲ್ಲ ಉಳಿತೈತಲ್ಲ ನಮ್ಮ ಹೆಸರ ಉಳಿತೈತಲ್ರಿ, ಇಂಥವ್ರ ಹಿಂಗ್ ಹಾಡಿರುವ ನಮ್ಮವ್ವ ನಮ್ಮಪ್ಪ ನಮ್ಮಾಯಿ ನಮ್ಮತ್ತೆ.
0: ಕಾಲೇಜ್ ಹುಡುಗರು ಏನ್ ಮಾಡ್ತಾರ್ರಿ ಇವತ್ತ? ಅವರು ಒಂದು ಹತ್ತನೇ ತೇಕ್ ಬಂದ್ರೋ ಇಲ್ಲೋ, ಪಿ ಯು ಸಿಗ್ ಬಂದ್ರೋ ಇಲ್ಲೋ, ಮನೆಯೊಳಗ ನನ್ ಗಾಡಿ ಕೊಡಿಸ್ರಿ, ನನ್ ಮೊಬೈಲ್ ಕೊಡಿಸ್ರಿ, ಇಂತವೆಲ್ಲ ಮಾಡ್ತಾರ್ರಿ.
1: ಮಾಡ್ತಾರ್ರಿ, ಹಂಚಿ ಕೊಡ್ತಾರ ತಾಯಿ ತಂದೆ. ಈಗ ನಮ್ಮಂಗ ಅವಾಗ ಇದ್ದಿದ್ದಿಲ್ರಿ. ಹಂಗ
0: ಕೊಡ್ಬೇಕಂತೀರೋ ಕೊಡಬಾರ್ದಂತೀರ?
1: ಕೊಡಬಾರ್ದ್ರಿ, ಜೀವನ ಹಾಳಲ್ರಿ. ಮಕ್ಕಳು ಕರಿ ಮಕ್ಕಳಿಗೆ ಕೊಟ್ರೆ ಹಾಳಲ್ರಿ.
0: ಹೆಂಗ ಹಾಳಂತೀರಿ?
1: ಎಲ್ಲಾರ ಕಲಿತಾರ್ರಿ ಶಾಲಿ ಚಂದ. ಎಷ್ಟು ಕಷ್ಟ ಇಲ್ಲ ಕಲತ ಮುಂದ ಹೋತಾನ್ರಿ, ಉಪವಾಸ ಕಲ್ತಾವ್ ಮುಂದ್ ಬರ್ತಾನ್ರಿ.
0: ಖರೇದ್ರಿ,
1: ರೊಕ್ಕ ರೂಪಾಯಿ ನನ್ ಮಗ ಒಬ್ಬನೇ ಅದನ್ನಪ್ಪ ತೋರಿ ಅನ್ಬೇಕ ತೋರಿಪ್ಪ ಕಲಿ ಅಂದ್ರ ಮತ್ತೊಂದ್ ಚಂದಕ್ಕೆ ಬೀಳ್ತಾನ. ನೀವು ಕಾಯ್ಕೊಂಡ್ರೆ ಅಲ್ಲಪ್ಪ ಇದ್ದಾಗದ ಮಾಡ್ಬೇಡ ಚಂದಂಗಿರು ಅಂತ ನೀವ್ ಹೇಳ ತಾಯಿಗಳು. ಚಂದಾಗಿ ಹೇಳಿದ್ರಿಂದ್ರ ಅವ್ರು ಕಲ್ಕೋತಾರ್ರಿ. ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಹೇಳುದು, ಗಂಡಸು ಮಕ್ಳಿಗೆ ಗಂಡಸು ಮಕ್ಳಿಗೆ ಹೇಳುದು. ಕಲ್ತರ ಅವ್ರು ಅಂದ್ರ ಈಗಿನ ಮಂದಿ ಹಿಡ್ಕೊಳಂಗ್ ಕಾಣಿಸಂಗಿಲ್ಲ ನನಗ್ರಿ.
0: ಹಂಗನಸ್ತದ
1: ಹಂಗ ಅಂದ್ರ ಈ ಕೊಟ್ರೆ ಸಮಾಧಾನ ಇರ್ತಾರ್ರಿ ಅವ್ರು. ಅದು ಬೇಡ ಅನ್ನಂಗಿಲ್ಲ, ಕುಡ್ಲಕ್ ಬೇಡ ಅನ್ನಂಗಿಲ್ಲ, ಲ್ಯಾಕ್ ಇರ್ಬೇಕತ್ರಿ. ಲೆಕ್ಕಿಲ್ಲ ತೊಂದ್ ಕಲೀಲ ರೀ, ಅದಕ್ಕೆ ತಪ್ಪಿಲ್ಲ. ಇದು ಕೊಟ್ಟಾರಪ್ಪ ನನಗೆ ಎದ ಕೊಟ್ಟರ ತಪ್ಪ ತಲೆಯಾಗಿತ್ತು ಕಲ್ಕೊಂಡ್ರೆ ಚಲೋ ರೀ.
0: ಇನ್ನೊಂದ್ ಯಾವ್ದ ಅಣ್ಣತಂಬರ್ ಹಾಡ ಹಾಡ್ತೀನಿ ಅಂತಂದ್ರಿ ನೀವು?
2: ಶಾವಾಟಿ ಕೂಟ ನುರಾ ಶರಗಾ

0: ಹುಟ್ಟಿದನಿ ಗಿಡ ಹುಟ್ಟದಂಗೆ ಇರತೈತಿ ಗಿಡಕ್ಕೆ ಸೇಟಂಗಿ ಹೊಡಿತಾವ.
1: ಇವತ್ತಿನ ಹೆಣ್ಮಕ್ಳಿಗೆ ಏನ್ ಹೇಳ್ಬೇಕು ಅಂದ್ರೆ
2: ಕೇಳ್ತಾರಿ
1: ಅಂದ್ರೆ ನಿಮಗ ನಮಗ ಫರಕದ
2: ಫರಕ್ ಐತ್ರಿ. ಹೆಣ್ಣಂದ್ರ ಕಣ್ಣಂದ್ರ ಸಂಸಾರ ಕಣ್ಣ ಹೆಣ್ಣ ಮನಿ ಲಕ್ಷ್ಮಿ ಎಲ್ಲಾರ್ದು ತಾಳದಕ್ಕಿ ಬಾಳ್ತಾಡ್ರಿ. ಲಕ್ಷ್ಮಿ ಅಂದ್ರ ಮನ್ಯಾಗ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ದೇವ್ರ ದಿಂಡ್ರ ಮಾಡ್ಬೇಕು. ಬಂದವ್ರಿಗೆ ಊಟ ಉಪ್ಚರಿ ಚಾ ಪಾನಿ.
1: ನಿಮ್ದು ಅವತ್ತು ಅವಿಭಕ್ತ ಕುಟುಂಬ ಇರ್ಬೇಕು, ಎಲ್ಲ ಕೂಡ
2: ಇವತ್ತು
1: ಕೆಲಸ ಮಾಡುವ ಮಹಿಳೆ ಆಗ್ಯಾಳ, ಕೆಲಸ ಮಾಡಕ್ ಆಗ್ಯಾಳ, ಅಕ್ಕಿಗೆ ಇದೆಲ್ಲ ನೀವು ಬಯಸಕ ಹಂಗಿಲ್ಲ. ಹೆಂಗ್ ಮಾಡ್ಬೇಕು ಅಕ್ಕಿ
2: ಹೇಳುದ್ರ ಹೆಂಗೆ ಸಣ್ಣಗೆ ಹೇಳುದ್ ಮಾಡೋರು ಮಾಡ್ತಾರೆ ಮಾಡ್ಲಿಕ್ಕೆ ನಮಗೂ ಎಟ್ಟ ತೆಟ್ ಮಾಡ್ತೇವ.
1: ಅಂದ್ರೆ ಒಟ್ಟು ಅವಾಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಬಾಳ
2: ಏನು ಇಲ್ರಿ, ಉಪಯೋಗನ ಇಲ್ಲ. ಮತ್ತೆ ಈಗಿನ ಮಂದಿ ಎಲ್ಲಿ ಕುಟ್ಟದ ಬೀಸು ಗೊತ್ತೈತ್ರಿ ಅವ್ರಿ, ಕಲ ಕರಾರ ಗೊತ್ತಿಲ್ಲ. ಮಾಡ್ತಿರಿ ನಿಮ್ ಶರೀರಕ್ಕೆ ನಿಮ್ಗೆ ಗಟ್ಟಿರ್ತೈತಿ. ಮನುಷ್ಯ ಬಾಗುದು ಹೇಳುದು ಕಸ ಮುಸಿರಿ ಮನೆ ಅಂತ ಮಾಡ್ಕೊಂಡು ನಿಮ್ ಕೆಲಸ ಮಾಡ್ರಿ, ಮಾತ್ರ ಒಂದ್ ರೊಟ್ಟಿ ಅರ್ಧ ಹೆಸ್ತಿತ್ರಿ. ಕುತ್ತವ್ರಿ ಕುತ್ತರ್ರಿ, ನಾವ್ ದಿನದ ಬಂದಿನ ಹೋಗಿ ಕೂತ್ತಾರ ರೊಟ್ಟಿನ ತಿನ್ನಿ.
1: ಅದು ಬಹುಶಃ ಹತ್ತಂಗನೂ ಇಲ್ಲ,
2: ಬಾನ ತಿಂದ್ಕೊಂಡ್ರದ್ ಮಾತ್ ಗಡಕ್ ನಿಮ್ ಅನ್ಕೊಳ್ಳೋದು. ನಿಮ್ ಕಾರ್ಯ ನುಸ್ತಾವಲ್ರಿ ಗಾಡಿ ನುಸ್ತಾವಲ್ರಿ, ನೌಕರಿ ಐತಿ ಚಾಕ್ರಿ ಐತಿ ಖರೀದಿ ಎಲ್ಲಾ ಕೆಲಸ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಮೈಗ್ ಹತ್ತೈತಿ. ಇಲ್ಲಕ್ಕೆ ಮೈಗ್ ಹತ್ತಂಗಿದೆ ಅನ್ನ. ಈಗ ನಾವ್ ಇದ್ದೇವ ಅಂದ್ರೆ ನಮ್ಮ ಮಕ್ಳು ಕಲ್ಕೊತಾರ.
1: ಅಂದ್ರೆ ನೀವ್ ಹೇಳ್ತೀರಿ ಇವತ್ತು ನಾ ಮಾಡಿದ್ನಂದ್ರೆ ನನ್ ಮಕ್ಳು ಕಲಿತಾರ.
2: ಈಗ ನಮ್ ಮನ್ಯಾಗ ದೊಡ್ಡವ್ರು ಮಾಡಿದ್ರ ಸಣ್ಣವ್ರು ಕಲಿತಾರ್ರಿ. ನಮ್ಮ ಹಿಂಗ್ ಮಾಡ್ತೀಳ ನಮ್ ಪದ್ಧತಿ ಐತಿ, ನಾವು ಅಲ್ಲಿ ಗಂಡನ ಮನ್ಯಾಗ ಮಾಡ್ಬೇಕು ಅನ್ನೋದು ಅವ್ರ ತಲೆಯಾಗ ಬರ್ತೈತ್ರಿ. ಮತ್ ನೀವ್ ಅಲ್ಲಿದಲ್ಲಿ ಇಟ್ಟು ನೀವ್ ಆದ್ರಂದ್ರೆ ಅವ್ರು ಹಂಗೆ ಮಾಡಿ ಅವ್ರು ಹೋತಾರ, ನಾಳೆ ಅಲ್ಲಿ ಬಯಸ್ಕೋತಾರ ಅತ್ತಿ ಮನ್ಯಾಗ. ಅದು ರೊಕ್ಕ ರೂಪಾಯಿ ಗಳಿಸುದ ಅಂತ ಧರ್ಮ ಇಲ್ರಿ. ಬಂದವ್ರಿಗೆ ಒಂದ್ ಕಪ್ಪು ಚಾ ಒಂದ್ ನೀರ ಕೊಟ್ರ ಅವ್ರು ನಮ್ಗ ಆತ್ಮ ತಾಂಡಾಗ ಇರ್ತೈತ್ರಿ. ಅವ್ರಿಗೆ ಅವ್ರು ನಮಗ್ ಕೊಡ್ತಾರೆ ಆಶೀರ್ವಾದ.
3: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಭಾಗವಹಿಸಿದವರು ಜಾನಪದ ಹಾಡುಗಾರ್ತಿ ಶ್ರೀಮತಿ ಶಾಂತಾಬಾಯಿ ಲಾಯಪ್ಪ ಕಾಂಬ್ಳೆ ಹಾಗೂ ಮಹಾನಂದ ಗೋಳಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಆಕಾಶವಾಣಿ ವಿಜಯಪುರ, ಸಮಯ 6:20 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆಗಳು.

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆಗುರುರಾಜ್, ಓದುತ್ತಿರುವವರು ಸರ್ವಮಂಗಳ ಎಂ. ಪ್ರಿಯ ಶ್ರೋತೃಗಳೇ, ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಪಾಲಕೊಲ್ಲು, ನರಸಾಪುರ ಅನ್ನೋ ಹಳ್ಳಿಗಳಿವೆ. ಇಲ್ಲಿ ಹೊಕ್ಕರೆ ಕಲಾಗ್ರಾಮಕ್ಕೆ ಹೋದಂತೆ ಆಗುತ್ತೆ. ಈ ಹಳ್ಳಿಗಳ ಮನೆ ಮುಂದಿರೋ ಜಗಲಿಗಳ ಮೇಲೆ ಕಲೆ ಅರಳತಾ ಇರುತ್ತೆ. ಒಂದೇ ಒಂದು ಜಗಲಿಗಳು ಕೂಡ ಮಧ್ಯಾಹ್ನ ರಾತ್ರಿ ಹೊತ್ತು ಖಾಲಿ ಇರೋದಿಲ್ಲ. ಊರ ಮನೆ ಮಂದಿ ಮುಂದೆ ಕುಳಿತುಕೊಂಡು ಕಾಡು ಹರಟೆ ಹೊಡೆಯುತ್ತಲೇ ಕಸೂತಿ ಹಾಕ್ತಾರೆ. ಮಾತಾಡಿದಂತೆಯೂ ಆಯಿತು, ಕಸೂತಿ ಹಾಕ್ದಂಗೂ ಆಯಿತು. 60% ಮಹಿಳೆಯರಿಗೆ ಇದೇ ಕೆಲಸ. ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಡಿನ್ನರ್ ಮುಗಿಸಿ ಜಗಲಿ ಮೇಲೆ ಕೂತ್ರೆ ಇಲ್ಲಿನ ಹೆಂಗಸರಿಗೆ ಅವರದೇ ಕಲಾಲೋಕ. ಕೈಯಲ್ಲಿ ಸೂಜಿ ದಾರ ಕ್ರೋಶಗಳು ಇವರ ಮಾತಿಗೆ ಸಾಥ್ ಕೊಡುತ್ತವೆ. ಯಾರು ಯಾರಿಗೂ ಕಾಂಪಿಟೇಟರ್ ಅಲ್ಲ, ಆದರೆ ಕಸೂತಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು. ಗಂಡಸರು ಕೃಷಿ ಕೆಲಸಕ್ಕೆ ಹೋಗ್ತಾರೆ, ಹೆಣ್ಣು ಮಕ್ಕಳು ಕಸೂತಿ ಹಾಕ್ಕೊಂಡು ಕೂರ್ತಾರೆ. ಹೀಗೆ ಕಸೂತಿ ಹಾಕಿ ಹಾಕಿ ವಾರ್ಷಿಕ ವಹಿವಾಟು ಕೋಟಿ ಕೋಟಿ ದಾಟಿದೆಯಂತೆ. ಹಬ್ಬಗಳು, ಮದುವೆ ಸಮಾರಂಭಗಳು ಬಂದರೆ ಬಂಡಿ ಬಂಡಿ ಆರ್ಡರ್ ಬರುತ್ತೆ. ಎಲ್ಲ ತಯಾರಾಗೋದು ಜಗಲಿ ಮೇಲೇ. ಇಲ್ಲಿ ತಯಾರಾಗುವ ಬಟ್ಟೆಗಳು, ಪಿಲ್ಲೋ ಕವರ್ಸ್, ಪರ್ಸ್, ಗೃಹಾಲಂಕಾರಿಕ ವಸ್ತುಗಳು 80% ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಯುರೋಪ್ ದೇಶಗಳಿಗೆ ಹಾರುತ್ತವೆ. 20% ಮಾತ್ರ ಭಾರತದ ಮಾರ್ಕೆಟ್ಗೆ ಹೋಗುತ್ತದೆ. ಇವತ್ತು ಈ ಕಲೆ ಕೋನಾಮ ಸೀಮೆ

0: ಹರಡಿಕೊಂಡಿದೆ. ಹೀಗೆ ನರಸಾಪುರ ಮತ್ತು ಪಾಲಕೊಲ್ಲಿನ ವರ್ಕ್ ಫ್ರಮ್ ಜಗುಳಿಯಿಂದ ತಯಾರಾದ ಉತ್ಪನ್ನ ಒಲಿಂಪಿಕ್ಸ್ ಅನ್ನು ಬಿಟ್ಟಿಲ್ಲ ಅಂದ್ರೆ ನಂಬಲೇಬೇಕು. ಈ ಕ್ರೀಡಾಕೂಟಕ್ಕೆ ಬಂದ ಅತಿಥಿಗಳಿಗೆ ಒಲಿಂಪಿಕ್ಸ್ ರಿಂಗುಗಳನ್ನು ನೆನಪಿಗಾಗಿ ನೀಡಿದೆಯಂತೆ. ಪ್ರಧಾನಿಗಳು ಮನ್ ಕಿ ಬಾತ್ನಲ್ಲಿ ಕ್ಯಾ ಬಾತ್ ಹೇ ಅಂತ ಈ ಹಳ್ಳಿ ಮಹಿಳೆಯರು ಜಗುಲಿ ಉತ್ಪನ್ನಗಳ ಬಗ್ಗೆ ಹೊಗಳಿದ್ದಾರೆ ಅಂದ್ರೆ ಇವರೆಲ್ಲ ಸುಮ್ಮನೆ ಆಸಾಮಿಗಳಲ್ಲ. ನದಿಲಿ ಮುಳುಗಿದ್ರೆ ಪಾಪಗಳು ಕಳೆಯುತ್ತವೆ ಅಂತಾರೆ. ಅದಕ್ಕಾಗಿ ನದಿಯನ್ನು ಹುಡುಕಿಕೊಂಡು ಹೋಗಿ ಮುಳುಗೆದ್ದು ಬರೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಭಾಗ್ ಅಂತ ಹಳ್ಳಿ ಇದೆ. ಇದರ ಪಕ್ಕದಲ್ಲಿ ಹರಿಯೋ ಭಾಗಿನಿ ನದಿಯಲ್ಲಿ ಜನರು ಮುಳುಗೇಳುತ್ತಾರೋ ಇಲ್ವೋ, ಆದರೆ ಪ್ರತಿದಿನ ನೂರಾರು ಸೀರೆಗಳು ಮುಳುಗೇಳುತ್ತವೆ. ಹೀಗೆ ಮುಳುಗಿದ್ದ ಸೀರೆಗಳಲ್ಲಿ ಹಾಕಿರೋ ಅಚ್ಚಿನ ಬಣ್ಣಗಳು ಅಂದರೆ ಕಲರ್ ಫಿಕ್ಸಿಂಗ್ ಆಗಿ ಬಿಡುತ್ತದೆ. ಇದನ್ನು ಎಲ್ಲರೂ ಭಾಗ್ ಪ್ರಿಂಟ್ಸ್ ಅಂತ ಕರೆದೇ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಇದು ಪ್ರಕೃತಿ ಕೊಟ್ಟ ಭಾಗಿನ. ನೈಸರ್ಗಿಕವಾಗಿ ತಾಮ್ರ, ಕ್ಯಾಲ್ಶಿಯಂ, ಸತು ಅಂಶಗಳು ನದಿಲಿ ಅತಿ ಹೆಚ್ಚಾಗಿವೆಯಂತೆ. ಅದಕ್ಕೆ ಸೀರೆ ನೀರ್ ಮೇಲೆ ಹಾಸಿದ್ರೆ ಅದರ ಒಳಗಿರೋ ಬಣ್ಣಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸೀರೆಗೆ ಪ್ರಿಂಟ್ ಹಾಕುವವರು ಕೂಡ ರಾಸಾಯನಿಕ ಬಳಸೋದಿಲ್ಲ. ಗಿಡಮೂಲಿಕೆಗಳು, ದಾಳಿಂಬೆ ಸಿಪ್ಪೆ ಬಳಸಿ ಬಟ್ಟೆ ಮೇಲೆ ವಿನ್ಯಾಸ ಮಾಡ್ತಾರೆ. ಹೀಗೆ ವಿನ್ಯಾಸ ಮಾಡಿದ ಬಟ್ಟೆಗಳನ್ನು ತಂದು ನದಿಲಿ ಮೀಸಿದ್ರೆ ಸಾಕು, ಬಣ್ಣ ಬಣ್ಣದ ವಿನ್ಯಾಸಗಳು ಗಾಢವಾಗಿ ಗಟ್ಟಿಗೊಳ್ಳುತ್ತವೆ. ದಿನಕ್ಕೆ ಸಾವಿರಾರು ಮೀಟರ್ನಷ್ಟು ಬಟ್ಟೆಗಳು ಈ ನದಿಲಿ ಈಜಿ ಹೋಗ್ತವೆ. ಮಳೆಗಾಲ ಜಾಸ್ತಿಯಾದಂತೆ ಕೆಸರು ತುಂಬೋದ್ರಿಂದ ಸೀರೆ ಈಜಾಡಕ್ಕೆ ರಜೆಯಂತೆ. ಇನ್ನೊಂದು ವಿಚಾರ ಏನಂದ್ರೆ ಈ ನದಿಲಿ ಸ್ನಾನ ಮಾಡಿದವರಿಗೆ ಬೋನ್ಸ್ ಕೂಡ ಗಟ್ಟಿಯಾಗುತ್ತಂತೆ. ಪ್ರಿಯ ಶ್ರೋತೃಗಳೇ, ಊಸುರುವಳ್ಳಿ ಇದ್ದಂಗೆ ಹೆಂಗೆಲ್ಲ ಬಣ್ಣ ಬದಲಾಯಿಸ್ತೀಯ ಅಂತ ಬಯ್ಯೋರಿದ್ದಾರೆ. ಈ ಬೈಗಳು ಸ್ಕೆಲ್ಟನ್ ಫ್ಲವರ್ಗೆ ಸೂಟ್ ಆಗುತ್ತೆ. ಏಕೆಂದರೆ ಮಳೆ ದಡದಡ ಅಂತ ಬಂದರೆ ಸಾಕು, ದಡಕ್ಕಂತ ಬಣ್ಣ ಬದಲಾಯಿಸ್ಬಿಡುತ್ತವೆ. ಮಳೆ ಬಂದರೆ ಹೂ ಬಿಡೋದು ಎಲ್ರಿಗೂ ಗೊತ್ತು. ಆದರೆ ಬಣ್ಣ ಬದಲಾಯಿಸೋ ವಿಶ್ವದ ಏಕೈಕ ಹೂವು ಇದೆ. ಮೂಲತಃ ಬಿಳಿ ಸುಂದರಿಯುಳು. ಪಳಿಕೆಗಳು ಮೇಲೆ ಮಳೆ ಹನಿ ಬಿದ್ದರೆ ಸಾಕು, ಅವು ಗಾಜಿನಂತೆ ಟ್ರಾನ್ಸ್ಪರೆಂಟಾಗಿ ಕಾಣೋಕೆ ಶುರುವಾಗುತ್ತೆ. ಈ ಹೂವು ಇರೋದೇ ಹೀಗೆ, ಮಳೆ ಬಂದರೆ ಬೆಳ್ಳಗಾಗುತ್ತದೆ. ಚೀನಾ, ಜಪಾನ್ನಲ್ಲಿ ಇದ್ರ ಬಗ್ಗೆ ವಿಶೇಷ ಭಕ್ತಿ ಇದೆ. ಹುಟ್ಟು ಸಾವು ಹೇಗಿರ್ತದೆ ಅಂತ ಹೇಳೋಕೆ ಈ ಹೂವನ್ನು ಉದಾಹರಣೆಯಾಗಿ ತೋರಿಸ್ತಾರೆ. ಇವು ಬೆಳೆಯೋದು ಕೂಡ ಅಲ್ಲೇ. ಸಿಕ್ಕಾಪಟ್ಟೆ ಥಂಡಿ ಇರೋ ಪ್ರದೇಶದಲ್ಲಿ ಸೆಲ್ಟನ್ ಫ್ಲವರ್ ಸಮೃದ್ಧವಾಗಿ ಬೆಳೆಯುತ್ತೆ. ಅಂದಹಾಗೆ ಈ ಟ್ರಾನ್ಸ್ಪರೆಂಟ್ ಫ್ಲವರ್ ನೋಡೋಕೆ ಮಾತ್ರ ಚೆಂದ ಅಲ್ಲ, ಜೀವ ಕೂಡ ಉಳಿಸಿತಂತೆ. ಕ್ಯಾನ್ಸರ್ ಕಾಯಿಲೆ ಬಂದವರಿಗೆ ಪ್ರೋಟೀನ್ ಕಣಗಳನ್ನು ಪತ್ತೆ ಹಚ್ಚೋಕೆ ಹೂವಿನ ದಳಗಳನ್ನು ಬಳಸ್ತಾರಂತೆ. ಆಗ ಬಹಳ ನಿಖರವಾದ ಅಷ್ಟೇ ಟ್ರಾನ್ಸ್ಪರೆಂಟ್ ಫಲಿತಾಂಶ ಬರುತ್ತಂತೆ. ವಿಶ್ವದ ಅದ್ಭುತ ಹೂವು ಇದು. ಹೀಗೆ ನೀರು ಬಿದ್ದಾಗ ಏಕೆ ಬಣ್ಣ ಬದಲಾಯಿಸುತ್ತೆ ಅಂತ ಹುಡುಕಿದ್ರೆ ದಳಗಳಲ್ಲಿ ಗಾಳಿಗುಳ್ಳೆಗಳು ಇರುತ್ತವೆ. ಇದು ಸೂರ್ಯನ ಕಿರಣಗಳನ್ನು ಎಲ್ಲ ದಿಕ್ಕುಗಳಿಗೆ ಚದುರಿಸುತ್ತದೆ. ಆಗ ನಮ್ಮ ಕಣ್ಣುಗಳಿಗೆ ಹೂವು ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ ಅಂತ ಸಂಶೋಧಕರು ಹುಡುಕಿದ್ದಾರೆ. ಏನೇ ಆದರೂ ಹೂವಿನಂತೆ ನಾವು ಕೂಡ ಪಾರದರ್ಶಕವಾಗಿರಬೇಕು ಅಲ್ವಾ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟಿಗುರುರಾಜ್, ಓದಿದವರು ಸರ್ವಮಂಗಳ ಎಂ. ಪ್ರಧಾನ ಸಂಪಾದಕರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ. ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ನಾಗಂಬ ಗಂಡ ಶಿವಾನಂದ್ ಬಿದನೂರ್ ಎಂಬ 31 ವರ್ಷದ ಯುವತಿಯು ಬೊಮ್ಮನಹಳ್ಳಿ ಗ್ರಾಮದಿಂದ ಕಾಣೆಯಾಗಿದ್ದು, ಚೇರಪಟ್ಟಿ ಹೀಗಿದೆ: ಸಾದಗಪ್ಪು ಬಣ್ಣ, ದುಂಡು ಮುಖ, ದಪ್ಪ ಮೂಗು ಇರುತ್ತದೆ, ಎತ್ತರ 5 ಫೂಟು 2 ಇಂಚು, ಕನ್ನಡ ಮರಾಠಿ ಮಾತನಾಡುತ್ತಾಳೆ. ಕಾಣೆಯಾದಾಗ ಕೆಂಪು ಬಣ್ಣದ ಹೂವಿನ ಸೀರೆ ಮತ್ತು ಕೆಂಪು ಬಣ್ಣದ ಜಂಪರ್ ಧರಿಸಿದ್ದು ಇರುತ್ತದೆ. ಈ ಪ್ರಕಾರ ಚೇರೆಪಟ್ಟಿ ಹೊಂದಿದ ಕಾಣೆಯಾದ ಮಹಿಳೆಯ ಕುರಿತು ಏನಾದರೂ ಸುಳಿವು ಸಿಕ್ಕಲ್ಲಿ, ತಮಗೇನಾದರೂ ಮಾಹಿತಿ ಇದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆ ಅಥವಾ ಆಲ್ಮೇಲ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ವಿಜಯಪುರ, ಸಮಯ 6:37 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಮೂಡಿಬರುವುದು ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಒಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಜನರಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿ ತುಂಬುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸಂಕಲ್ಪ ತೊಟ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ಹನೂರು ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟಿಸಿ ನೆರವೇರಿಸಿ ಮಾತನಾಡಿದಂತಹ ಅವರು, ಚಾಮರಾಜನಗರ ವಿಶ್ವವಿದ್ಯಾಲಯಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಹೆಸರಿಡಲು ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ನೀರಾವರಿ ಇಲಾಖೆಯ ಮೂಲಕ ಅನೇಕ ಕಾಮಗಾರಿಗಳನ್ನು ಕೈಗೊಂಡು ಜಿಲ್ಲೆಯನ್ನು ಕೃಷಿಯೋಗ್ಯ ಭೂಮಿ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2027-28 ಮಾರುಕಟ್ಟೆ ವರ್ಷಕ್ಕೆ ಹಿಂಗಾರು ಋತುವಿನ 6 ಪ್ರಮುಖ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ

0: ರಾಜ್ಯಗಳ ರೈತರಿಂದ ಬೇಳೆಕಾಳು ಎಣ್ಣೆ ಬೀಜಗಳನ್ನು ಖರೀದಿ ಮಾಡಲಿದೆ. ಕರ್ನಾಟಕಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯದಿಂದ 659 ಕೋಟಿ ರೂಪಾಯಿ ಮೌಲ್ಯದ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 335 ಕೋಟಿ ರೂಪಾಯಿ ಮೌಲ್ಯದ ಹೆಸರುಕಾಳು, 11 ಕೋಟಿ ರೂಪಾಯಿ ಮೌಲ್ಯದ ಸೂರ್ಯಕಾಂತಿ ಖರೀದಿಸಲಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಮರುಪರಿಶೀಲನಾ ಪ್ರಕ್ರಿಯೆಯಲ್ಲಿ ಸರ್ಕಾರವು ಅರ್ಹ ಫಲಾನುಭವಿಗಳ ಮತದಾರರ ಗುರುತಿನ ಚೀಟಿಯನ್ನು ಪರಿಗಣಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತರ ರಾಜ್ಯಗಳ ಜನರು ಈ ಯೋಜನೆಯ ಲಾಭ ಪಡೆಯುತ್ತಿರುವುದರಿಂದ ಹೊಸ ಅರ್ಜಿಯನ್ನು ಸಿದ್ದಪಡಿಸಲಾಗಿದೆ. ರಾಜ್ಯದ ಮತದಾರರಾಗಿರುವ ಮತ್ತು ಅರ್ಹತೆ ಹೊಂದಿದವರನ್ನು ಮಾತ್ರ ಪರಿಗಣನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಮೃತಪಟ್ಟಿದ್ದು 8 ಮಂದಿಗೆ ಗಾಯ ಆಗಿದೆ. ಗಾಯಗೊಂಡವರ ಪೈಕಿ ಓರ್ವನಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಬೆಂಕಿ ಹತೋಟಿಗೆ ಬಂದಿದೆ ಎಂದು ಎಂಆರ್ಪಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಭೀಕರ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವರದಿ ನೀಡಲು ಜಿಲ್ಲಾಧಿಕಾರಿಗೆ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚನೆ ನೀಡಿದ್ದಾರೆ. ಘಟಕ ಕುರಿತಂತೆ ಸೂಕ್ತ ತನಿಖೆ ನಡೆಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಮತ್ತು ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿಂದು ಗೃಹ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಂಟಿ ವಿಮರ್ಶಾ ಸಭೆ ಜರುಗಿತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಾರಿಗೆ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆಗೆ ಕಡಿವಾಣ ಹಾಕಲು ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವಿವಿಧ ಸಂಚಾರಿ ಉಲ್ಲಂಘನೆಗಳಿಗೆ ಅಂಕಗಳನ್ನು ನಿಗದಿಪಡಿಸಿ ನಿರ್ದಿಷ್ಟ ಮಿತಿಯನ್ನು ತಲುಪಿದಾಗ ಚಾಲನಾ ಪರವಾನಗಿಯನ್ನು ಅಮಾನತುಗೊಳಿಸುವ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದೇ ವೇಳೆ ಸಂಚಾರಿ ಉಲ್ಲಂಘನೆಗಳಿಗೆ ವಿಧಿಸಲಾಗುತ್ತಿರುವ ದಂಡದ ಮೊತ್ತವನ್ನು ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಸಂಚಾರಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಬಾಕಿ ಇರುವ ದಂಡ ವಸೂಲಿ ಮಾಡುವ ಮತ್ತು ಅಗತ್ಯ ಇರುವಲ್ಲಿ ವಾಹನ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಸಮಾನತೆ ಹಾಗೂ ಒಳ ಮೀಸಲಾತಿ ಜಾರಿಗೆ ಬರುವವರೆಗೂ ನಿರಂತರ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. ಭಾರತವನ್ನು ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾರ್ಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ನಿರ್ವಹಿಸಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಪತ್ರಕರ್ತ ದಾಮೋದರ್ ಬೆಳ್ತಂಗಡಿ, ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ಯೋಜನೆ ಮೂಲಕ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಅವರು ಹಾರೈಸಿದ್ದಾರೆ.
3: ಖೇಲೋ ಇಂಡಿಯಾ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು, ಕ್ರೀಡಾ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಇದರ ಮೂಲಕ ಗ್ರಾಮೀಣ ಮತ್ತು ದೂರದ ಪ್ರದೇಶದಲ್ಲಿರುವ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಿದೆ. ಅದೇ ರೀತಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸಿಸ್ಟಮ್, ಟಾಪ್ಸ್ ಅಂತ ಏನು ಕರಿತೀವಿ, ಆ ಮೂಲಕ ಉನ್ನತ ಮಟ್ಟದ

0: ಕ್ರೀಡಾಪಟುಗಳಿಗೆ ತರಬೇತಿ, ವಿದೇಶಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಗತ್ಯವಾದ ಕ್ರೀಡಾ ಸೌಲಭ್ಯಗಳಿಗೆ ಬೆಂಬಲವನ್ನು ನೀಡಲಾಗ್ತಾ ಇದೆ.
1: ಬರಗಾಲಕ್ಕೆ ಸಂಬಂಧಪಟ್ಟಂತೆ ರೈತರಿಗಾಗಿ ತಾವು ಇಟ್ಟ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ನೀಡಲು ನಿರ್ಧರಿಸಿದೆ. ಕೇಂದ್ರಕ್ಕೆ ನಿಯೋಗ ಹೋಗುವ ಬದಲು ಜನತಾ ನ್ಯಾಯಾಲಯಕ್ಕೆ ಹೋಗುವುದಾಗಿ ತಿಳಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಘೋಷಣೆ ಮಾಡಿರುವಂತಹ 1 ಕೋಟಿ ರೂಪಾಯಿಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೌಜನ್ಯ ಅವರ ಕುಟುಂಬ ಅಥವಾ ಇತರರ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಹೇಳಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡದಿಂದ ತಮ್ಮನ್ನು ಬಿಡುಗಡೆ ಮಾಡುವಂತೆ ಕೋರಿ ಬೆಂಗಳೂರು ಗ್ರಾಮಾಂತರ ASP ವೆಂಕಟೇಶ್ ಪ್ರಸನ್ನ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ಮಡಗಾಂವ್ ಬೆಂಗಳೂರು ನಡುವೆ ಸಂಚಾರ ಮಾಡುತ್ತಿದ್ದಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಬೆಂಗಳೂರಿನ ಯಶವಂತಪುರದವರೆಗೆ ವಿಸ್ತರಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ಕುರಿತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪತ್ರದ ಮೂಲಕ ಅಧಿಕೃತ ಮಾಹಿತಿ ನೀಡಿದ್ದಾರೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಡಗಾಂವ್ ಮಂಗಳೂರು ವಂದೇ ಭಾರತ್ ರೈಲನ್ನು ಮುರುಡೇಶ್ವರ ಗೋಕರ್ಣ ಮತ್ತು ಕಾರವಾರ ಮಾರ್ಗವಾಗಿ ಬೆಂಗಳೂರಿನವರೆಗೆ ವಿಸ್ತರಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 8 ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರು 38,000 ಕೋಟಿ ರೂಪಾಯಿಗಳಷ್ಟು ಪಾವತಿ ಬಾಕಿ ಉಳಿದಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ನವೆಂಬರ್ ವೇಳೆಗೆ ಬಾಕಿ ಹಣ ಪಾವತಿ ಮಾಡದಿದ್ದರೆ ಕಮಿಷನ್ ರೂಪದಲ್ಲಿ ಪಡೆದ ಲಂಚಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಬಹಿರಂಗಪಡಿಸುವುದಾಗಿ ಸಂಘ ಎಚ್ಚರಿಕೆ ನೀಡಿದ್ದಾರೆ. ಕೆಪಿಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಪರೀಕ್ಷಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಲವು ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಗಂಗ್ವಾರ್ ಮತ್ತು ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ಭಾಗಿಯಾಗಿರುವ ಈ ಪ್ರಕರಣದಲ್ಲಿ ಪರೀಕ್ಷೆಗೆ ಮುನ್ನವೇ ಸರಿಯಾದ ಉತ್ತರಗಳೊಂದಿಗೆ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯರ್ಥಿಗಳಿಗೆ ನೀಡಿ ಕಂಠಪಾಠ ಮಾಡಿಸಲು ರೆಸಾರ್ಟ್ಗೆ ಕರೆದೊಯ್ಯಲಾಗಿತ್ತು ಎಂದು ಇಡಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ MRPL ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆ ಅನುಭವ ಕುರಿತು ವಿಜಯಪುರದ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕನ್ನೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಣಮಂತ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
5: ಮೇಡಮ್
6: ಹೇಳಿ.
5: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
6: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
5: ಆದ್ರೆ ಇದನ್ನು ಹೇಗ್ ಮಾಡೋದು?
6: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
5: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
6: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
5: ಅಷ್ಟೇ
6: ಅಷ್ಟೇ.
5: ಗೊತ್ತಾಯ್ತು.
6: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಮಣ್ಣಿನ ಮಗ

0: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕನ್ನೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ. ಇವರು 13 ವರ್ಷದಿಂದ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿ ಗ್ರಾಮದವರು, ಸಂಗನಗೌಡ ಕಣ್ಣೂರ್ ಅಂತೇಳಿ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದ ಈ ಸಾವಯವ ಕೃಷಿಯ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಸಂಗನಗೌಡ ಕಣ್ಣೂರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ಸಂಗನಗೌಡ ಅವರೇ, ಮೊದಲೇದಾಗಿ ತಾವು 13 ವರ್ಷದಿಂದ ಸಾವಯವ ಕೃಷಿಯನ್ನ ಮಾಡ್ತಾರಂತ ಹೇಳಿದ್ರಿ. ಈ ಸಾವಯವ ಕೃಷಿಯ ಪ್ರೇರಣೆ ಯಾರು ತಮಗ?
2: ಮೊದಲನೇದಾಗಿ ತಮಗೆಲ್ಲರಿಗೂ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಕಿರುಪರಿಚಯನ್ನು ಸ್ವಲ್ಪ ಮೊದಲೇ ಮಾಡ್ಕೋತೀನಿ. ನನ್ನ ಹೆಸರು ಸಂಗನಗೌಡ ಹಣಮಗೌಡ ಕನ್ನೂರ್ ಅಂತೇಳಿ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿ ಗ್ರಾಮ. ಕಳೆದ 13 ವರ್ಷಗಳಿಂದ ನಾವು ಸಾವಯವ ಕೃಷಿಯಲ್ಲಿ ತೊಡಗಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಗೋವಿನ ಉತ್ಪನ್ನಗಳಿಂದ ಅತಿ ಹೆಚ್ಚು ನಾನು ಪ್ರಚಲಿತಕ್ಕೆ ಬಂದಿದ್ದೇನೆ.
1: ಸರ್, ಮೊದಲೇದಾಗಿ ತಾವು ಸಾವಯವ ಕೃಷಿಕರು ಅಂತ ಹೇಳಿದ್ರಿ.
2: ಹೌದು.
1: ತಾವು ಯಾವ ರೀತಿಯ ಸಾವಯವ ಪದ್ಧತಿಗಳನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಿರಿ?
2: ಸಾವಯವ ಪದ್ಧತಿ ಅಂತಂದ್ರೆ, ನಾನು ಕೊಳವೆ ಬಾವಿ ನೀರನ್ನು ಬಳಸಿಕೊಂಡು ಬಾರ್ಡರ್ಗೆಲ್ಲ ತೆಂಗಿನ ಗಿಡಗಳು ಹಾಕೊಂಡಿನ್ರಿ. ಆಮೇಲೆ 1 ಎಕರೆದಲ್ಲಿ ನಿಂಬು ಬೇಸಾಯ ಮಾಡ್ತಾ ಇದ್ದೀನಿ. ಪೇರ್ಲ, ನುಗ್ಗೆ ಈ ಥರದ ತೋಟಗಾರಿಕಾ ಬೆಳೆಗಳನ್ನು ಮಾಡಿಕೊಂಡು ನನಗೆ ಸಾವಯವ ಪರಿಕರಗಳಾದ ಎರೆಗೊಬ್ಬರ ಮಾಡ್ಕೋತೀನಿ ರೀ. ಜೊತೆಗೆ ಆಕಳುಗಳ ಕಾಲೊಳಗನ ತುಳಿಸಿ, ಒಂದು 2-3 ತಿಂಗಳ ಗೊಬ್ಬರನ ತುಳಿಸಿ, ಅಂದರೆ ಅವು ತಿಂದು ಬಿಟ್ಟಿರೋದೆಲ್ಲ ವೇಸ್ಟೇಜ್ ಎಲ್ಲ ತುಳಿಸಿ ಅದನ್ನು ಒಂದು ಕಡೆಗೆ ಗಿಡದ ಕೆಳಗೆ ಹಾಕಿಬಿಟ್ಟು ಮೇಲೆ ಡ್ರಿಪ್ ಲೈನ್ ಹಾಕಿ ಅದನ್ನು ಕಾಂಪೋಸ್ಟ್ ಗೊಬ್ಬರ ಮಾಡಿಕೊಂಡು ನಾನು ಜಮೀನಿಗೆಲ್ಲ ಬಳಸ್ತೀನಿ ರೀ. ಆಮೇಲೆ ಕೀಟನಾಶಕಗಳಾಗಿ ಅಗ್ನಿಯಸ್ತ್ರ, ನಿಮಾಸ್ತ್ರ, ದಶಪರ್ಣಿ ಅರ್ಕ, ಹೀಗೆಲ್ಲ ನಾನು ಪೂಜ್ಯ ಕನ್ನೇರಿ ಶ್ರೀಗಳು ವಿಡಿಯೋಗಳಿಂದ ನಾನು ಪ್ರೇರೇಪಿತನಾಗಿದ್ದೇನೆ. ಜೊತೆಗೆ ಅವರು ಹೇಳುವಂಥ ಸಾವಯವ ಸಲಹೆಗಳೇನಿದಾವೆ, ಸಾವಯವ ಕೃಷಿ ಮಾಡೋದಕ್ಕೇನು ಸಲಹೆಗಳಿದಾವೆ, ಔಷಧಿ ಗೊಬ್ಬರಗಳನ್ನು ಮಾಡ್ಕೊಳ್ಳೋದಕ್ಕೇನು ಸಲಹೆಗಳನ್ನು ಹೇಳ್ತಾ ಇದ್ದಾರಲ್ಲ, ಅದನ್ನು ನೋಡಿಕೊಂಡು ನಾನು ಮಾಡ್ತಾ ಇದ್ದೀನಿ ರೀ.
1: ಸರ್, ಅದೇ ರೀತಿ ಈಗ ತಾವು ಸಾವಯವ ಪರಿಕರಗಳಲ್ಲಿ ಈ ಕೀಟನಾಶಕಗಳನ್ನು, ರೋಗ ನಿರೋಧಕ ಶಕ್ತಿ ಆದಂಥ ಅಗ್ನಿಯಾಸ್ತ್ರ ಇವೆಲ್ಲ ರೆಡಿ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಇವುಗಳನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೋತೀರಿ?
2: ಈಗ ಮೊದಲನೇದಾಗಿ ಹೇಳಬೇಕಂದ್ರೆ ಅಗ್ನಿಯಾಸ್ತ್ರದಲ್ಲಿ 20 ಲೀಟ್ರ್ ಗೋಮೂತ್ರ ಇಲ್ಲ ನೀರು, 20 ಲೀಟ್ರ್ ನೀರಿನಲ್ಲಿ 1 ಕೆಜಿ ಹಸಿಮೆಣಸಿನಕಾಯಿ, 1 ಕೆಜಿ ತಂಬಾಕು, 1 ಕೆಜಿ ಬೆಳ್ಳುಳ್ಳಿ, ಆಮೇಲೆ ಬೇವಿನ ಸೊಪ್ಪು, ಇವನ್ನೆಲ್ಲ ಹಾಕಿ

0: ನಾವು ಕುದಿಸ್ತೀವಿ ರೀ,
1: ಹ್ಞೂ ಹ್ಞೂ
0: ಕುದಿಸಿ ಮೂರು ಕುದಿ ಬರಬೇಕದು. ಮೂರು ಕುದಿ ಬಂದಮೇಲೆ ತಣ್ಗಾಕ್ಬಿಡ್ತೀವಿ ಒಂದಿನ ಪೂರ್ತಿ ಬಿಟ್ಟು. ನಂತರ ಮರುದಿನ ಅದನ್ನು ಸೋಸ್ಕೊಂಡು ಅದನ್ನೇನೈತಲ್ಲ ರೀ, ನಾವು ಒಂದು ಕ್ಯಾನ್ಗೆ ಅಂದರೆ ನಾವೇನು ಸ್ಪ್ರೇ ಟ್ಯಾಂಕ್ ಇದಾವಲ್ಲ ಆ ಕ್ಯಾನ್ಗೆ 250 ml ಹಾಕಿ ಅಂದ್ರೆ ಆ ಬೆಳೆ ನೋಡಿಕೊಂಡು
1: ಅಂದ್ರೆ ಒಂದು 20 ಲೀಟರ್ ಒಂದು ನೀರಿನ ಕ್ಯಾನ್ ಅದಕ್ಕೆ ನೀವು ಎಷ್ಟು ಹಾಕ್ತೀರಿ?
0: ನಾವು ಬೆಳೆ ನೋಡ್ಕೊಂಡು ಹಾಕ್ತೀವಿ ರೀ.
1: ಹಾಂ,
0: ಒಂದು ಕ್ಯಾನ್ಗೆ ಹಾಕಿ ಸ್ಪ್ರೇ ಮಾಡ್ತೀವಿ. ಬೆಳೆ ಬೆಳವಣಿಗೆ ಚಿಕ್ಕದಿತ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿ ಸ್ಪ್ರೇ ಮಾಡ್ತೀವಿ ರೀ. ಅದೇ ಥರನೇ ನೀಮಾಸ್ತ್ರ ಮಾಡ್ಕೊಳ್ತೀವಿ ರೀ, ಜೊತೆಗೆ ದಶಪರ್ಣಿ ಮಾಡ್ಕೊತೀವಿ. ದಶಪರ್ಣಿ ಕಷಾಯ ಅಂದ್ರೆ ಒಂದು ಬ್ಯಾರಲ್ದೊಳಗೆ ಒಂದು 200 ಲೀಟರ್ ಕಿತ್ತಲೂ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಎಲ್ಲ ಥರದ್ದು ತಪ್ಪಲ ಅಂದ್ರೆ ಇವು ದನಗಳು ತಿನ್ನಲಾರ ತಪ್ಪಲ ಅಂತ ನಮ್ಮ ಶ್ರೀಗಳು ಏನು ಹೇಳ್ತಾರಲ್ಲ, ಅಂದ್ರೆ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಆಮೇಲೆ ಜಾಲಿ, ಕರಿಜಾಲಿ, ಲೆಕ್ಕಿ, ಎಕ್ಕಿ, ಆಮೇಲೆ ಸೀತಾಫಲ, ರಾಮಫಲ, ಹೀಗೆ ಅನೇಕ ಎಲ್ಲ ಥರದ್ದು ಆ ತಪ್ಪಲುಗಳನ್ನು ಹಾಕಿ ಅದರಲ್ಲಿ ನಾವು ನೆನೆ ಹಾಕ್ತೀವಿ ರೀ. ಗೋಮೂತ್ರದಲ್ಲಿ ಎಲ್ಲ ನೀರಿನಲ್ಲಿ ನೆನೆ ಹಾಕಿಬಿಟ್ಟು ಅದನ್ನು ಒಂದು 15-20 ದಿನ ಕಳಿಸ್ತೀವಿ ರೀ. ನಂತರ ಅದನ್ನು ಸೋಸ್ಕೊಂಡು ಅದನ್ನು ದಶಪರ್ಣಿ ಕಷಾಯ ಅಂತೇಳಿ ನಾವು ಅದನ್ನು ಸ್ಪ್ರೇ ಮಾಡ್ತೀವಿ ರೀ.
1: ತುಂಬ ಸಂತೋಷ ಸಂಗನಗೌಡ ಅವರೇ. ಅದೇ ರೀತಿ ಈಗ ತಾವು ಈ ಸಾವಯವ ಪರಿಕರಗಳನ್ನ ತಯಾರು ಮಾಡ್ಕೊಂಡ್ರಿ, ಇವುಗಳನ್ನ ಬೆಳೆಗಳಿಗೆ ಅಂದ್ರೆ ಈಗ ಡ್ರಿಪ್ ನಲ್ಲಿ ಕೆಲವೊಂದಿಷ್ಟು ಔಷಧಿಗಳನ್ನ ಕೊಡ್ತೀರಿ, ಅದು ಯಾವ್ಯಾವ ತಾವು ಕೊಡ್ತೀರಿ ಅಂತ ಹೇಳ್ಬೋದ?
0: ನಾವು ಗೋಕೃಪಾಮೃತ ಡ್ರಿಪ್ ನಲ್ಲಿ ಕಳ್ಸಕ ಸರಳ ಆಗುತ್ತದೆ ರೀ. ನಂತರ ಜೀವಾಮೃತ ಅದು ಸ್ವಲ್ಪ ಕಷ್ಟದ ರೀ, ಹಿಂಗಾಗಿ ನಾವು ತಯಾರು ಮಾಡಿಕೊಂಡು ಡೈರೆಕ್ಟ್ ಗಿಡಗಳಿಗೆ ಚಂಬುದಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ ರೀ. ಇತ್ತೀಚೆಗೆ ಒಂದು ಡ್ರಮ್ಮನ್ನು ಎತ್ತರದಲ್ಲಿ ಇಟ್ಬಿಟ್ಟು ಅದಕ್ಕೆ ನಾವು ಜೀವಾಮೃತ ಆಗಲಿ, ಆಮೇಲೆ ನಮ್ಮದು ಈ ಗೋಮಯ ಗೊಬ್ಬರ ಆಗಲಿ, ಅದನ್ನೆಲ್ಲ ನೀರಿನಲ್ಲಿ ನೆನೆಸಿಬಿಟ್ಟು ಎತ್ತರದಲ್ಲಿರುವ ಒಂದು ಬ್ಯಾರಲ್ಗೆ ಕನೆಕ್ಷನ್ ಮಾಡಿದ್ವಿ ರೀ. ಅದನ್ನ ಹರಿ ನೀರಿನ ಜೊತೆಗೆ ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ರೀ.
1: ಈಗ ತಾವು ಜೀವಾಮೃತವನ್ನು ತಯಾರು ಮಾಡ್ಕೋತಾನೆ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ತಯಾರು ಮಾಡ್ಕೋತೀರಿ?
0: ಜೀವಾಮೃತ ಮಾಡಬೇಕಾದ್ರೆ 200 ಲೀಟರ್ ನೀರಿಗೆ 1 kg ಬೆಲ್ಲ ರೀ, 1 kg ದ್ವಿದಳ ಧಾನ್ಯದ ಹಿಟ್ಟು, ಯಾವುದೇ ವಿಶೇಷವಾಗಿ ನಾವು ಕಡಲೆ ಹಿಟ್ಟು ನಾವು ಬಳಸ್ತೀನಿ. ಜೊತೆಗೆ ಗಿಡದ ಕೆಳಗಿರುವಂಥ ಒಂದು ಹಿಡಿ ಮಣ್ಣು, ಒಂದು ಬೊಗಸೆ ಮಣ್ಣು, ಇವನ್ನೆಲ್ಲ ಹಾಕಿ ಆಮೇಲೆ ತಾಜಾ ಸಗಣಿ 5 kg, 5 ಲೀಟ್ರ್ ಗೋಮೂತ್ರ ಇದನ್ನ ಹಾಕಿ ಒಂದು 6-7 ದಿನದವರೆಗೂ ನಾವು ತಿರುಗಿಸ್ತೀವ್ರಿ. ಅದನ್ನು ದಿನಕ್ಕೆ 2 ಟೈಮ್ 3 ಟೈಮ್ ತಿರುಗಿಸ್ಬೇಕು, ಒಟ್ಟು ಸಮಯದ ಹೆಚ್ಚು ಕಡಿಮೆ ಆದಾಗ 2 ಟೈಮ್ ಅಂದ್ರೆ ತಿರುಗಿಸ್ತೀವಿ ರೀ. ಅದು ನೆರಳೊಳಗಿರ್ಬೇಕು, ಸ್ವಲ್ಪ ಕತ್ಲಾಗಿರ್ಬೇಕು, ಅಂದ್ರೆ ಅದ್ರ ಮೇಲ್ಗಡೆ ಯಾವ್ದಾದ್ರು ಬ್ಯಾರಲ್ ಮೇಲೆ ಹೊದಕಿ ಮಾಡಿರ್ಬೇಕು. ಇವು ಗೋಣಿ ಚೀಲ ಯಾವ್ದನ್ನ
1: ಅಂದ್ರೆ ಸೂರ್ಯನ
0: ಕಿರಣಗಳು ಅದ್ರ ಮೇಲೆ ಬೀಳ್ಬಾರ್ದು, ಮಳೆ ನೀರು ಅದು ಬೀಳ್ದಂಗ ನೋಡ್ಕೋಬೇಕ್ರಿ. ಈ ತರ ಮಾಡಿದಾಗ ಒಂದು ವಾರದಾಗ ರೆಡಿ ಆಗ್ತದ ರೀ. ಅದನ್ನೇನಾದ್ರೆ ನಾವು ಡ್ರಿಪ್ನಾಗ ಕಳಿಸೋದು ಸ್ವಲ್ಪ ಕಷ್ಟದ ಕೆಲಸ, ಹಿಂಗಾಗಿ ಹಾಯಿ ನೀರಿನ ಜೊತೆಗೆ ನಾವು ಕಳಿಸುತ್ತೀವಿ, ಇಲ್ಲಾಂದ್ರೆ ಚಂಬುದ ಬಕೆಟ್ ತಗೊಂಡು ಗಿಡಗಳೆಲ್ಲ ಹಾಕುವಂತ ವ್ಯವಸ್ಥೆ ಮಾಡ್ತಾ ಇದ್ದೀನಿ ರೀ.
1: ಸರ್, ಅದೇ ರೀತಿ ಈಗ ತಾವು ಸಿರಿಧಾನ್ಯಗಳನ್ನು ಕೂಡ ಬೆಳಿತಾನೆ ಅಂತ ಹೇಳಿದ್ರಿ, ಈ ಸಿರಿಧಾನ್ಯದಲ್ಲಿ ಯಾವ ಬೆಳೆಯನ್ನ ತಾವು ಬೆಳಿತಾ ಇದ್ದೀರಿ?
0: ಸಿರಿಧಾನ್ಯಗಳಂದ್ರೆ ನಾನು ಸಜ್ಜೆ ಒಂದೇ ಬೆಳಿತಾ ಇದ್ದೀನಿ ರೀ. ಹಾಂ, ಸಜ್ಜೆ ಬೆಳ್ಕೊತೀನಿ ರೀ. ಬೆಳ್ಕೊಂಡು ನನ್ನ ದನಕರುಗಳಿಗೆಲ್ಲ ಸಜ್ಜೆ ಬೇಕಾಗ್ತವೆ. ಅದನ್ನೇ ನಮಗೆ ಹಿರಿಯರೇನು ಮಾಡ್ತಾ ಇದ್ದಾರಲ್ಲ ಹಳಿ ಪದ್ಧತಿ ಒಳಗೆ, ಆ ಸಜ್ಜಿನ ಕುದಿಸಿ ಅವಕ್ಕೆ ಗುಗ್ರಿ ಅಂತ ಏನು ಇಡ್ತಿದ್ವಲ್ಲ ಆ ಪ್ರಕಾರ ನಾವು ಇಡ್ತಾ ಇದೀವಿ. ಈಗಾದ್ರೂ ಅದೇ ಮಾಡ್ತಾ
1: ಈಗ ತಾವಾದ್ರೂ ಈ ವರ್ಷ ಬೆಳೆದಿದ್ದೀರ ಸಜ್ಜೆನ?
0: ಈ ವರ್ಷ ಸಜ್ಜೆ ಐತ್ರಿ, ಸಜ್ಜೆ ಐತ್ರಿ, ಸೂರ್ಯಕಾಂತಿ ಬೆಳೆಯತ್ರಿ ನಂದು. ಈಗ ಇದು ಆದ್ಮೇಲೆ ಹಿಂಗಾರಿಗೆ ಮಳೆ ನೋಡಿಕೊಂಡು ನೀರಾವರಿ ಇದ್ರೂ ಸಹಿತ ಮಳೆ ಆದಂಗೆ ಆಗುದಿಲ್ಲಲ್ರಿ, ಹಿಂಗಾಗಿ ಜೋಳ ಗೋಧಿ ಬೆಳ್ಕೊಳ್ಳೋ ವಿಚಾರ ಮಾಡಿದೀನಿ ರೀ.
1: ಅದೇ ರೀತಿ ಈಗ ತಾವು 10 ಬಗೆಯ ಹಣ್ಣಿನ ಬೆಳೆಗಳನ್ನ ಬೆಳೆದನಂತ ಹೇಳಿದ್ರಿ, ಯಾವ್ಯಾವ ಬೆಳೆಗಳನ್ನ ತಾವು ಬೆಳಿತಾ ಇದ್ರಿ?
0: 10ಕ್ಕೂ ಹೆಚ್ಚಿನ ಹಣ್ಣಿನ ಗಿಡಗಳನ್ನ ನಾನು ನಮ್ಮ ತೋಟದಲ್ಲಿ ನಾನು ಬೆಳಿತಾ ಇದ್ದೀನಿ ರೀ. ಮೊದಲನೇದಾಗಿ ಬಾರ್ಡರ್ಗೆಲ್ಲ ತೆಂಗಿದೆ ರೀ, 1 ಎಕರೆಗೆ ತೆಂಗಿನ ಮಧ್ಯದಲ್ಲಿ ಕರಿಬೇವು ಇದೆ ರೀ, ಇದನ್ನ ಬಿಟ್ಟ ಮೇಲೆ ನುಗ್ಗೆ ಇದೆ ರೀ. ಜೊತೆಗೆ ಹಣ್ಣಿನ ಗಿಡಗಳಾದ ಚಿಕ್ಕು ಇದೆ ರೀ, ಪೇರ್ಲ ಇದೆ, ಮಾವು ಇದೆ, ಸೀತಾಫಲು, ಲಕ್ಷ್ಮಣ ಫಲ, ರಾಮಫಲ, ಮಾವು, ಈ ತರ ಅನೇಕ ಹಣ್ಣಿನ ಗಿಡಗಳು ನನ್ನಲ್ಲಿ ಇದಾವ ರೀ.
1: ಈ ಹಣ್ಣುಗಳನ್ನ ತಾವು ಮಾರಾಟ ಮಾಡ್ತೀರಾ ಅಥವಾ ತಮ್ಮ ಮನೆ?
0: ಇಲ್ಲ, ನನ್ನ ಮನೆಗೆ ಅತಿ ಅಂತ ಮಾರಾಟ ಮಾಡುವಂತ ದೊಡ್ಡ ಪ್ರಮಾಣದಲ್ಲಿ ನಾನು ಇಲ್ಲ ರೀ. ನಿಂಬುವನ್ನು ಮಾತ್ರ ಮೇನ್ ಕ್ರಾಪ್ಟ್ ಆಗಿ ನಾನು ಮಾಡ್ತಾ ಇದ್ದೀನಿ ರೀ. ಅದರಲ್ಲಿ ಬದುಗಳಿಗೆ ಮಧ್ಯಕ್ಕೆಲ್ಲ ಹಾಕೊಂಡು ಈ ತರ ಮನೆಗೆ ಬೇಕಾದಂಗೆ ಹೆಚ್ಚು ಆದ್ರೆ ಮಾರಕ್ಕೂ ಆಗ್ತದ್ರಿ.
1: ಅಂದ್ರೆ ತಮ್ಮ ಮಾರುಕಟ್ಟೆ ಬೆಳೆ ಅಂತಂದ್ರೆ ಲಿಂಬೆ ಬೆಳೆ ಅಂತ ಹೇಳ್ಬೋದು.
0: ನಿಂಬು ಒಂದೇ ರೀ, ನಿಂಬು. ಆಮೇಲೆ ನಾನು ಎಳನೀರನ್ನು ಮಾರ್ತಾ ಇದ್ದೇನೆ ರೀ. ನಾ ಯಾರಿಗೂ ಮಧ್ಯವರ್ತಿಗಳಿಗೆ ಎಳನೀರನ್ನ ಕಾಯಿಗಳನ್ನು ನಾನು ಕೊಡೋದಿಲ್ಲ, ಸ್ವತಃ ನಾನೇ ಕಟಾವು ಮಾಡಿ ಗ್ರಾಹಕರಿಗೆ ಒದಗಿಸುವಂತ ಕೆಲಸ ಮಾಡ್ತೀನಿ ರೀ. ಅಂದ್ರೆ 100 ರೂಪಾಯಿಗೆ 3 ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ 50-60 ರೂಪಾಯಿಗೆ ಒಂದಿದೆ ಅಲ್ಲ, ಗ್ರಾಹಕರಿಗೆ ನೇರವಾಗಿ ಮುಟ್ಲಿ ಅಂತ ಹೇಳಿ ನಂದು. ಅಂದ್ರೆ ಇನ್ನೊಂದು ಏನಂದ್ರೆ ನನ್ನ ಸಿಟಿಯಿಂದ ನಾನು 100 ಹತ್ರ ಇರೋದ್ರಿಂದ ಮಾರುಕಟ್ಟೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು.
1: ಈ ತೆಂಗಿನಕಾಯಿಗಳನ್ನ ತಾವು ಮಾರಾಟ ಮಾಡ್ತಾನೆ ಅಂತ ಹೇಳಿದ್ರಿ, ಒಂದ್ ವರ್ಷಕ್ಕೆ ಈ ತೆಂಗಿನಿಂದ ಎಷ್ಟು ಆದಾಯ ತಮ್ಮ
0: ನಂದು? ಈ ವರ್ಷ ಒಂದು ಹೆಚ್ಚು ಕಡಿಮೆ ನಾನು ಲೆಕ್ಕ ಕ್ಲಿಯರ್ ಆಗಿ ಬರೆದಿಟ್ಟಿಲ್ಲ, ಅಂದಾಜಿನ ಪ್ರಕಾರ 1 ಲಕ್ಷವರೆಗೂ ನಾನು ತಗೊಂಡಿದ್ದೀನಿ ರೀ 25 ಗಿಡಗಳಿಂದ.
1: ಸರ್, ಅದೇ ರೀತಿ ಈಗ ತಾವು ಲಿಂಬೆಯನ್ನು ತಾವು ಬೆಳಿತಾನೆ ಅಂತ ಹೇಳಿದ್ರಿ, ಈ ಲಿಂಬೆಯನ್ನ ತಾವು ಸಂಪೂರ್ಣ ಸಾವಯವದಲ್ಲಿ ಬೆಳಿತೀರಿ?
0: ಹೌದ್ರಿ, ಹೌದು.
1: ಈಗ ತಾವು

0: ಸಾಲಿನಿಂದ ಸಾಲಿಗೆ ಮತ್ತು ಅಗಿಯಿಂದ ಅಗಿಗೆ ನಿಂಬು ಹಣ್ಣು ಎಷ್ಟು ಅಂತರದಲ್ಲಿ ತಾವು ಬೆಳೀತಾ ಇದ್ರಿ?
1: ನಿಂಬು ಗಿಡ ರೀ ಸಾಲಿನಿಂದ ಸಾಲಿಗೆ 20 feet, ಗಿಡದಿಂದ ಗಿಡ 20 feet ಇದೆ.
0: ಅದನ್ನ ತಾವು ಫಸ್ಟ್ಗೆ ನಾಟಿ ಮಾಡುವ ಸಮಯದಲ್ಲಿ ಯಾವ ರೀತಿ ಅದಕ್ಕೆ ತಳಗೊಬ್ಬರ ಅಂತ ಹೇಳ್ತೀವಿ, ಅದಕ್ಕೆ ಯಾವ ರೀತಿಯ ಪೋಷಕಾಂಶಗಳನ್ನ ತಾವು ಒದಗಿಸಿದ್ರಿ?
1: ನಾವು ತಿಪ್ಪೆ ಗೊಬ್ಬರ ಹಾಕಿದೇನ್ರಿ, ಅಂದ್ರೆ ಒಂದೂರಿ ಮೊದಲ ನಾವು ತೆಗೆದು ನಮ್ಮ ಇವರು ಒಗ್ಗಿಯವರು ಇದಾರಲ್ರಿ ಅವ್ರ ಹತ್ರ ನಾನು ನಿಂಬು ಸಸಿ ತಗೊಂಡು ಹೋದೆ. ನಂತರ ಕಾಗಜಿ ನಿಂಬು ನಂದು ಜವಾರಿ ನಿಂಬು ಅಂತ ಏನು ಹೇಳ್ತಾರಲ್ರಿ ಅದನ್ನು ಹಚ್ಚಿದ್ದೀನಿ ರೀ. 4 years ಆಯ್ತು ರೀ, ಈ ವರ್ಷದಿಂದ ನಂದು ಫಲ ಚಲೋ ಆಗಿದೆ ರೀ. 1.5 feet ಚೌಕ ಇದು ಮಾಡಿಬಿಟ್ಟು ಅದರಲ್ಲಿ ಬೇವಿನ ಸೊಪ್ಪು ನಮ್ಮದು ತಿಪ್ಪೆ ಗೊಬ್ಬರ ಹಾಕಿ ಗಿಡ ನೆಟ್ಟಿದ್ದೀನಿ ರೀ.
0: ಸರ್, ಅದೇ ರೀತಿ ಲಿಂಬೆ ಗಿಡಕ್ಕೆ ನೀರಿನ ವ್ಯವಸ್ಥೆಯನ್ನು ಯಾವ ರೀತಿ, ಅಂದ್ರೆ ಹನಿ ನೀರಾವರಿ ಮಾಡಬೇಕು ಅಂದ್ರೆ ಅಥವಾ ಕಾವಲಿ ಮುಖಾಂತರ?
1: ನಂದು ಹನಿ ನೀರಾವರಿನೂ ಇದೆ ರೀ. ಈಗ ನೀರಿನ ಸ್ವಲ್ಪ ಮಳೆ ಈ ವರ್ಷ ಮಳೆ ಕಡಿಮೆ ಅಲ್ರಿ, ಹಿಂಗಾಗಿ ಮಳೆ ಆಗ್ಲಾರ್ಕ ನಮ್ಮದು ಹನಿ ನೀರಾವರಿ ನೀರು ಸಾಲ್ತಾ ಇಲ್ರಿ. ಹಿಂಗಾಗಿ ಈ ಒಂದು ತಿಂಗಳಿಂದ ಏನು ಮಾಡಿದ್ದೀನಲ್ರಿ, ಪ್ರತಿ ಗಿಡಕ್ಕೂ ನೀರು ಹೋಗುವಂಗ ಹಾಯ್ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ.
0: ಸರ್, ಅದೇ ರೀತಿ ಈಗ ತಾವು ತರಕಾರಿಗಳನ್ನು ಕೂಡ ಬೆಳೀತಾನೆ ತಿಳಿದ್ರಿ, ಯಾವ ಯಾವ ತರಕಾರಿ ಬೆಳೆಗಳನ್ನು ತಾವು ಬೆಳೀತಾ ಇದ್ರಿ?
1: ತರಕಾರಿ ಅಂದ್ರೆ ನಾನು ಮಾರ್ಕೆಟ್ ಮಾಡುವಂಗ ನನಗೆ ತರಕಾರಿ ನಾ ಬೆಳೆದಿಲ್ರಿ, ನನ್ನ ಮನೆಗಾಗುವಷ್ಟು ಎಲ್ಲ ಥರದ್ದು ರೀ. ನುಗ್ಗಿ ಗಿಡ ಸಿಗ್ತಾವ್ರಿ, ನುಗ್ಗಿ ಸೊಪ್ಪು ಬಳಸ್ತೀನಿ, ನುಗ್ಗಿಕಾಯಿನೂ ಬಳಸ್ತೀನಿ, ಜೊತೆಗೆ ಏನೈತಲ್ರಿ ಕರಿಬೇವಿದೆ ರೀ, ಇನ್ನಿತರವಾಗಿ ಟೊಮೆಟೊ, ಬದನೆ, ಚೌಳಿ, ಬೆಂಡಿ, ಆಮೇಲೆ ಮೆಂತೆ ತರಕಾರಿ ಅಂತಂದರೆ ಮೆಂತೆ ಬೆಳಿತೀವಿ ರೀ, ಸಬ್ಬಸ್ಗೆ, ಆಮೇಲೆ ಬಳ್ಳಿ ತರಕಾರಿ ಒಳಗೆ ಹೀರೆ ಬೆಳಿತೀವಿ ರೀ, ಆಮೇಲೆ ಹಾಗಲಕಾಯಿ ಬೆಳಿತೀವಿ. ಈಗ ಅನೇಕ ಎಲ್ಲ ಥರದ್ದು ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿ ನಾವು ಮಾರ್ಕೆಟಿಂದ ಯಾವುದೋ ತರಲ್ರಿ, ಮನೆ ಅಲ್ಲಿ ನಾವೇ ಬೆಳ್ಕೊಳ್ತೀವಿ.
0: ಅದೇ ರೀತಿ ಈ ತರಕಾರಿಗಳಿಗೆ ಕೀಟಬಾಧೆ ಅಂತ ಇರ್ತೈತಿ, ಈ ಕೀಟಗಳು ತಮ್ಮ ತರಕಾರಿಗಳಲ್ಲಿ ಬಂದಿರ್ತೈತಿ, ಇವುಗಳನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ?
1: ತರಕಾರಿ ಬೆಳೆಗೆ ಗೋಮೂತ್ರ ಕ್ಷಾರ ಅಂತ, ಈಗ ಗೋಮೂತ್ರ ಗೋವಿನ ಉತ್ಪನ್ನಗಳು ಏನು ಮಾಡ್ತೀವಲ್ರಿ, ಗೋ ಉತ್ಪನ್ನಗಳು ಮಾಡಿದ ನಂತರ ಗೋ ಅರ್ಕ ಅಂತ ನಾವು ತೆಗಿತೀವಿ, ಕೆಳಗಡೆ ಉಳಿಯುವಂಥ ಗೋಮೂತ್ರ ಅರ್ಕ ತೆಗೆದ ಮೇಲೆ ಕ್ಷಾರ ಅಂತ ಉಳಿತದ್ರಿ. ಅದನ್ನು ನಾವು ಒಂದು ಕ್ಯಾನ್ಗೆ ಅಂದರೆ 1 liter ಹಾಕಿ ಸ್ಪ್ರೇ ಮಾಡುವಂಥ ತರಕಾರಿಗೆ ಮಾಡ್ಕೋತೀವಿ ರೀ. ಅಂದರೆ ಹೆಚ್ಚಾನ ಹೆಚ್ಚು ರೋಗ ಬರೋದು ಕಡಿಮೆ ರೀ ನಂದು ತರಕಾರಿಗೆ, ಹಂಗೇನು ಬಂತಂದ್ರೂ ಸಹಿತ ನಾನು ಗೋಮೂತ್ರ ಕ್ಷಾರವನ್ನು ಬಳಸ್ತೀನಿ,
0: ಇದರಿಂದ ಕೀಟಗಳ ಬಾಧೆ ಕಡಿಮೆ.
1: ಹೌದು ರೀ, ಹೌದು ಹೌದು. ಗೋಮೂತ್ರ ಅರ್ಕ ಅಂದ್ರೆ ವಿಶೇಷವಾಗಿ ನಾನು ನನ್ನ ಸಾವಯವ ಕೃಷಿಯ ಜೊತೆಗೆ ಗೋವಿನ ಉತ್ಪನ್ನಗಳು ಕೇವಲ 3 ಆಕಳುಗಳು ಇಟ್ಕೊಂಡು ಸಾಕೊಂಡು ಒಂದು 25 ತರದ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೀನಿ ರೀ ಗೋವಿನ ಉತ್ಪನ್ನಗಳು. ಅದರಲ್ಲಿ ವಿಶೇಷವಾಗಿ ಗೋಮೂತ್ರ ಅರ್ಕ, ಗೋಮೂತ್ರ ಅರ್ಕನ ಬೆಳಗಿನ ಜಾವ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಏನಂತೀವಿ, ಬೆಳಗಿನ 4:00 to 6:00 ಒಳಗಾಗಿನ ಗೋಮೂತ್ರ ನೆಲಕ್ಕೆ ಬೀಳದಂಗೆ ಹಿಡಿತೀವಿ ರೀ, ಅದನ್ನು ಕಲೆಕ್ಟ್ ಮಾಡಿ ಬಾಯ್ಲರ್ಗೆ ಹಾಕಿ ಅದನ್ನು ಬಾಷ್ಪೀಕರಣ ಕ್ರಿಯೆಗೆ ಒಳಪಡಿಸಿ ಅದನ್ನು ಅರ್ಕವನ್ನು ನಾನು ತರಿಸ್ತೀನಿ ರೀ.
0: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ಕೋತೀನಿ ಅಂತೇಳಿ, ಯಾವ ಯಾವ ಗೋ ಉತ್ಪನ್ನಗಳನ್ನು ತಾವು ತಯಾರು ಮಾಡ್ಕೋತೀನಿ?
1: ಗೋವಿನ ಉತ್ಪನ್ನಗಳಲ್ಲಿ ಗೋಮೂತ್ರ ಅರ್ಕ, ಆಮೇಲೆ ದಶಪರ್ಣಿ, ಗೋವಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಗೋಮೂತ್ರ ಅರ್ಕ ಮಾಡ್ತೀವಿ ರೀ, ಅಗ್ನಿಹೋತ್ರದ ಬೆರಣಿಗಳು, ಆಮೇಲೆ ತುಪ್ಪ, ಆಮೇಲೆ ಧೂಪಕಡ್ಡಿಗಳು, ವಿಭೂತಿ, ಆಮೇಲೆ ಗೋಮಯ ಸಾಬೂನು, ಆಮೇಲೆ ಗೋಮೂತ್ರದಿಂದ ಶಾಂಪೂ, ಹೀಗೆ ಗಣೇಶ ಮೂರ್ತಿಗಳು, ಗೋಮಯ ಗಣೇಶ ಮೂರ್ತಿಗಳು, ಆಮೇಲೆ ಕೀ ಚೈನ್ಗಳಾಗಲಿ, ಆಮೇಲೆ ಪೆನ್ ಸ್ಟ್ಯಾಂಡು, ಆಮೇಲೆ ಗೋಡೆಗೆ ಹಾಕುವಂಥ ಓಂ ಸ್ವಸ್ತಿಕು, ಆಮೇಲೆ ಗೋಮಾತೆ ಚಿತ್ರಗಳು, ಈಗ ಅನೇಕ ಈಗ ಗೋವಿನ ಉತ್ಪನ್ನಗಳ ಜೊತೆಗೆ ಪಂಚಗವ್ಯ ಗ್ರಂಥಗಳನ್ನು ನಾವು ತಯಾರು ಮಾಡ್ತೀವಿ ರೀ.
0: ಈಗ ಇಷ್ಟೆಲ್ಲ ತಾವು ಈ ಗೋ ಉತ್ಪನ್ನಗಳ ತಯಾರಿಕೆಯನ್ನು ತಾವು ಮಾಡ್ತಾನೆ ಅಂತ ಹೇಳಿದ್ರಿ, ಈಗ ತಾವು ಒಬ್ಬರೇ ಮಾಡ್ತೀರಾ ತಮ್ಮ ಸಹಾಯಕವಾಗಿ?
1: ಸಹಾಯಕರು ಅಂತಂದ್ರೆ ನಾವು ಧೂಪಕಡ್ಡಿ ಏನು ಮಾಡ್ತೀವಲ್ರಿ, ಧೂಪಸ್ಟಿಕ್ಕು ಮಾಡೋರಿಗೆ 1-2 ಮನೆಗಳಿಗೆ ನಾವು ಕೊಡ್ತಾ ಇದೀವಿ. ತಮ್ಮ ಮನೆ ಕೆಲಸ ಮಾಡಿಕೊಂಡು ಅವ್ರು ನಮ್ಗೆ 1 rupee ಒಂದು ಪೀಸ್ ಮಾಡಿಕೊಡೋಕೆ ಇದು ಮಾಡಿದೀವಿ ರೀ, ಅವರೆಲ್ಲ ನಮಗೆ ಮಾಡಿಕೊಡ್ತಾರೆ. ಉಳಿದಂಗೆ ಮನೆ ಮಂದಿ ಎಲ್ಲ ಇದ್ರೊಳಗೆ ಇನ್ವಾಲ್ವ್ ಆಗಿದೀವಿ ರೀ. ನನ್ನ ಧರ್ಮಪತ್ನಿ ಆಗಿರ್ಬೋದು, ನಮ್ಮ ತಂದೆಯವರು ಗೋವಿನ ಸೇವೆ ಆಕಳುಗಳು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋದಾಗಲಿ ಅವ್ರು ಮಾಡ್ತಾರೆ. ನನ್ನ ಮಕ್ಕಳು ಸಹಿತ ತಮ್ಮ ಪಾಠದ ನಂತರ ನನ್ನ ಜೋಡಿ ಕೈ ಜೋಡಿಸ್ತಾರೆ ರೀ. ಆಮೇಲೆ ರವಿವಾರ ಕೂಡ ಶಾಲಾ ರಜೆ ದಿನಗಳಲ್ಲಿ ಕೂಡ ಅವ್ರು ನನ್ನ ಏನು ಗೋ ಉತ್ಪನ್ನಗಳು ಆಮೇಲೆ ತೋಟದ ಸಾವಯವ ಕೃಷಿಯಲ್ಲಿ ಅವರು ಸಹಿತ ಪಾಲ್ಗೊಳ್ತಾರೆ.
0: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈ ಗೋ ಉತ್ಪನ್ನಗಳನ್ನು ತಯಾರು ಮಾಡಕ್ಕೆ ತಮ್ಮಲ್ಲಿರುವುದು ಕೇವಲ 3 ಜವಾರಿ ಆಕಳುಗಳು ಅಂತ ಹೇಳಿ, ಈ 3 ಆಕಳುಗಳಿಂದ ಇಷ್ಟೆಲ್ಲ ಪದಾರ್ಥಗಳನ್ನು ಅಂದ್ರೆ ಈ ಎಲ್ಲಗಳನ್ನು ತಾವು ತಯಾರು ಮಾಡ್ಕೋತಾನೆ ಅಂತ ಹೇಳಿದ್ರಿ, ಇದರಿಂದ ಒಂದು ತಿಂಗಳಿಗೆ ಎಷ್ಟು ಆದಾಯ ಬರ್ಬೋದು ತಮಗೆ?
1: ನಂದು ತೋಟದಕ್ಕಿಂತಲೂ ಗೋವಿನ ಉತ್ಪನ್ನಗಳಿಂದಲೇ ಹೆಚ್ಚಿನ ಆದಾಯ ಬರುತ್ತೆ ರೀ. ಅಂದಾಜು ಹೆಚ್ಚು ಕಡಿಮೆ 1 30,000-40,000 rupees ನಂದು ಇದು ಆಗ್ತದೆ ರೀ
0: ಆದಾಯ ಬರ್ತದೆ.
1: ಆದಾಯ ಅಂದ್ರೆ ಒಟ್ಟು ಅಷ್ಟು ಮಾರಾಟ ಆಗ್ತದೆ, ಅದರಲ್ಲಿ ಒಂದು ಖರ್ಚು ಕಳೆದು 25-30 ನಾನು ಉಳಿಸ್ತಾ ಇದ್ದೀನಿ ರೀ.
0: ತುಂಬಾ ಸಂತೋಷ ಸಂಗನಗೌಡವರೇ. ಅದೇ ರೀತಿ ಈಗ ತಾವು ಪಂಚಗವ್ಯ ಗ್ರಹ ಅಂತ ಹೇಳಿದ್ರಿ, ಇದನ್ನ ಯಾವ ರೀತಿ ತಾವು ತಯಾರು ಮಾಡ್ಕೋತೀರಿ?
1: ಈ ಪಂಚಗವ್ಯ ಗ್ರಹ ಅಂತಂದ್ರೆ 1 kg ತುಪ್ಪ ಇರ್ತಲ್ರಿ, ದೇಶಿ ಹಸುವಿನ ತುಪ್ಪ, ಅದನ್ನ ತಗೊಂಡ್ಬಿಟ್ಟು ಅದರಲ್ಲಿ 2 liter ಸಗಣಿ ರಸ ಅದನ್ನ ಯಾಡ್ ಮಾಡ್ತೀವಿ ರೀ. ಜೊತೆಗೆ ಏನೈತಲ್ರಿ ಅದರಲ್ಲಿ

0: ಗೋಮೂತ್ರ ಗೋಮೂತ್ರ ಆಮೇಲೆ ಸಗಣಿ ರಸ ಇದನ್ನೆಲ್ಲ ಹಾಕಿ ಕುದಿಸ್ತೀವಿ ರೀ. ಕುದಿಸಿದಾಗ ಎಲ್ಲ ಕುದ್ದ ಮೇಲೆ ತುಪ್ಪ ಮಾತ್ರ ಕೆಳಗೆ ಉಳಿಬೇಕು, ಆ ಥರ ತೆಗೆದು ಅದು ಪಂಚಗವ್ಯ ಗ್ರತ ಅಂತ ಮಾಡ್ತೀವಿ ರೀ. ಅದು ನಾಶಿಕ ಔಷಧಿ ರೀ. ಅದು ಈಗ ಮೈಗ್ರೇನು ಆಮೇಲೆ ಈಗ ಬೇರೆ ಬೇರೆ ರೋಗಗಳಿಗೆ, ಗೊರಕೆ ಸಮಸ್ಯೆ, ನಿದ್ರಾಹೀನತೆ ಇಂಥ ರೋಗಗಳಿಗೆ ಅದು ಅದು ಮೂಗಿನ ಹೊರಳೆಯಲ್ಲಿ ರಾತ್ರಿ ಮಲಗಬೇಕಾದ್ರೆ ಎರಡೆರಡನೇ ಹಾಕ್ಕೊಂಡು ಮಲಗಿದ್ರೆ ಇವೆಲ್ಲ ರೋಗಗಳು ವಾಸಿ ಆಗ್ತಾವ ರೀ. ಅದಕ್ಕೆಲ್ಲ
1: ಅದೇ ರೀತಿ ಈಗ ತಾವು ಗೋಮಯ ಸಾಬೂನುಗಳನ್ನು ತಯಾರು ಮಾಡ್ಕೋತಾನೆ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ತಯಾರು ಮಾಡ್ಕೋತೀರಿ?
0: ಗೋಮಯ ಸಾಬೂನಲ್ಲಿ ಒಟ್ಟು 14-15 ಉತ್ಪನ್ನಗಳ ಮಿಕ್ಸ್ ಮಾಡಿ ಅದನ್ನೆಲ್ಲ ಮಾಡ್ತೀವಿ ರೀ. ಮುಂಚಿತವಾಗಿ ಗೋಮಯ ರಸ ತಗೊಳ್ತೀವಿ, ಅಂದರೆ ಆಕಳ ಸಗಣಿ, ಫ್ರೆಶ್ ಸಗಣಿ ಏನಿರ್ತಲ್ಲ ರೀ, ಅದನ್ನು ಕಾಟನ್ ಬಟ್ಟೆಯಲ್ಲಿ ಹಿಂಡ್ಕೊಂಡು ಅದರದ್ದು ರಸ ತಗೊಂಡಿರ್ತೀವಿ ರೀ. ತಗೊಂಡ್ಬಿಟ್ಟು ಅದರಲ್ಲಿ ಆಯಾ ಪ್ರಮಾಣ ಇದೆ ರೀ, ಅದರಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಮುಲ್ತಾನಿ ಮಿಟ್ಟಿ, ಆಮೇಲೆ ಸೀಗೆಕಾಯಿ, ಅಂಟ್ವಾಳಕಾಯಿ, ಆಮೇಲೆ ಬೇವಿನ ಸೊಪ್ಪಿನ ರಸ, ಈಗ ಅನೇಕ ಅದರಲ್ಲಿ ಏನು ಮಾಡ್ತೀವಿ ರೀ, ಆ್ಯಡ್ ಮಾಡ್ತೀವಿ ರೀ. ಆಮೇಲೆ ನಂತರ ಕೊಬ್ಬರಿ ಎಣ್ಣೆ ಕಾಯಿಸಿಬಿಟ್ಟು ಈ ಒಂದೊಂದೇ ಪದಾರ್ಥವನ್ನು ಅದರಲ್ಲಿ ಮಿಕ್ಸ್ ಮಾಡಿ ನಂತರ ಅದನ್ನು ಅಚ್ಚಿಗೆ ಹಾಕಿ ತೆಗೆಯುವಂಥ ಕೆಲಸ ಮಾಡ್ತೀವಿ ರೀ.
1: ಇವೆಲ್ಲಗಳನ್ನು ಮಾಡೋದ್ರಿಂದ ಸಾಬೂನು ತಯಾರಾಗುತ್ತೆ.
0: ಹೌದು ರೀ, ಸಾಬೂನು ತಯಾರಾಗುತ್ತೆ.
1: ಅದೇ ರೀತಿ ಗೋಮೂತ್ರ ಶಾಂಪೂನ ಯಾವ ರೀತಿ ತಯಾರು ಮಾಡಿ?
0: ಗೋಮೂತ್ರವನ್ನು ಕಾಯಿಸಿ ಅದರಲ್ಲಿ ಇರುವಂಥ ಅಮೋನಿಯಂ ಏನಾದ್ರು ಲೆಸ್ ಮಾಡಿ, ಅಂದರೆ ತೆಗೆದಾಕಿ 2-3 ಕುದಿ ಬಂದ ನಂತರ ಅದರಲ್ಲಿರುವ ಅಮೋನಿಯಂ ಹೋಗ್ತದಲ್ಲ ರೀ. ನಂತರ ಅದಕ್ಕೆ ಸೀಗೆಕಾಯಿ, ಅಂಟ್ವಾಳಕಾಯಿ, ಅಲೋವೆರಾ, ಆಮೇಲೆ ದಾಸಿವಾಳ ಹೂವು, ಮೆಂತೆ ಬೀಜ ಮೊದಲೇ ನೆನೆಯಿಟ್ಟಿರ್ತೀವಿ, ಆ ಮೆಂತೆ ಬೀಜ, ಆಮೇಲೆ ಅಗಸೆ ಬೀಜ, ಇವನ್ನೆಲ್ಲ ಹಾಕಿ ನಾವು ಶಾಂಪು ತಯಾರು ಮಾಡ್ತೀವಿ ರೀ.
1: ಅದೇ ರೀತಿ ಪಾತ್ರೆ ತೊಳೆಯುವ ಪೀತಾಂಬರನ ಕೂಡ ತಾವು ತಯಾರು
0: ಮಾಡ್ತೀವಿ
1: ಹೇಳಿದ್ರಿ.
0: ಈಗ ಗೋಮೂತ್ರ ಅರ್ಕ ಏನು ಮಾಡ್ತೀವಲ್ಲ ರೀ, ಕಟ್ಟಿಗೆ ಒಲೆಯಲ್ಲಿ ನಾವು ಮಾಡ್ತೀವಿ, ಅದು ಕೆಳಗಡೆ ಬೂದಿ ಏನು ಉಳಿತದಲ್ಲ ರೀ, ಆ ಬೂದಿಯನ್ನು ನಮ್ಮ ತೋಟದಲ್ಲಿ ಬೆಳೆಯುವಂಥ ನಿಂಬೆಹಣ್ಣಿನ ರಸದೊಂದಿಗಿನ ನಿಂಬೆಹಣ್ಣು ಕಟ್ ಮಾಡಿ ಒಣಗಿಸ್ತೀವಿ ರೀ. ಅದೊಂದು ಒಣಗಿದ ಮೇಲೆ ಅದನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ತೀವಿ. ಆ ಪುಡಿ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಸೀಗೆಕಾಯಿ, ಅಂಟ್ವಾಳಕಾಯಿ ಆ ಬೂದಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಪಾತ್ರೆ ತೊಳೆಯೋದಕ್ಕೆ ನಾವು ಬಳಸ್ತಾ ಇದ್ದೀವಿ ರೀ. ಈಗ ನಾವು ಒಂದು ಕೆಜಿಗೆ ಅದು 150 ರೂಪಾಯಿ ಐತ್ರಿ ನಮ್ಮದು. ಹಾಂ ರೀ.
1: ಅದೇ ರೀತಿ ಈಗ ತಾವು ಮೂರ್ತಿಗಳನ್ನು ಕೂಡ ಈ ಸಗಣಿಯಿಂದ ತಯಾರು ಮಾಡ್ತಾರೆ ಅಂತ ಹೇಳಿದ್ರಿ, ಯಾವ ಯಾವ ಮೂರ್ತಿಗಳನ್ನು ತಾವು ತಯಾರು ಮಾಡ್ತೀರಿ?
0: ವಿಶೇಷವಾಗಿ ಗಣೇಶ ಮೂರ್ತಿಗಳಿಂದ ನಂದು ಹೆಚ್ಚು ಹೆಸರುವಾಸಿಯಾಗಿದ್ದು ಗಣೇಶ ಮೂರ್ತಿಗಳಿಂದ ರೀ. ಜೊತೆಗೆ ಲಕ್ಷ್ಮೀ ಮೂರ್ತಿಗಳು, ಗಣೇಶ ಮೂರ್ತಿಯಲ್ಲೇ 7-8 ಥರದ ಮೂರ್ತಿಗಳಿದಾವೆ ರೀ. ಶಿವನ ಮೂರ್ತಿ ಮಾಡ್ತೀವಿ, ಆಮೇಲೆ ಗೋವಿನ ಚಿತ್ರ ಮಾಡ್ತೀವಿ ಗೋಡೆಗೆ ಹಾಕುವಂಥದ್ದು, ಆಮೇಲೆ ಟೇಬಲ್ ಮೇಲೆ ಇಡುವಂಥದ್ದು ಗೋಮಾತೆ ಚಿತ್ರ ಮಾಡ್ತೀವಿ ರೀ. ಗೋವು ಮತ್ತು ಕರು, ಆಕಳು ಮತ್ತು ಕರು, ಅದರದ್ದೊಂದು ಮೂರ್ತಿಯನ್ನು ನಾವು ಮಾಡ್ತೀವಿ. ಅನೇಕ ಅದರಲ್ಲಿ ಭಾಳ ಇದಾವೆ ರೀ. ಶಿವನ ಮೂರ್ತಿ ಇದೆ ರೀ, ಆಮೇಲೆ ಈಗ ಸಾಯಿಬಾಬಾ ಮೂರ್ತಿ ಇದೆ ರೀ, ಕೃಷ್ಣನ ಮೂರ್ತಿ, ರಾಮ, ಈಗ ಅನೇಕ ದೇವರುಗಳ ಮೂರ್ತಿಯನ್ನು ಸಗಣಿಯಲ್ಲೇ ಮಾಡ್ತೀವಿ ರೀ.
1: ಈಗ ತಾವು ಇಷ್ಟೆಲ್ಲ ಮೂರ್ತಿಗಳನ್ನು ತಯಾರು ಮಾಡ್ತಾನೆ ಅಂತ ಹೇಳಿದ್ರಿ, ಇವುಗಳನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೋತೀರಿ? ಅಂದ್ರೆ ಮೊದಲಿಗೆ ಈಗ ಸಗಣಿಯಿಂದ, ಅಂದ್ರೆ ಈಗ ಒಂದು ಸಗಣಿ ಒಣಗಿದ ತಕ್ಷಣ ಒಂದಿಷ್ಟು ಮುರಿಯುವಂತ ಚಾನ್ಸಸ್ ಬಹಳ ಇರ್ತೈತಿ, ಅದನ್ನ ಯಾವ ರೀತಿ ತಾವು ರೆಡಿ ಮಾಡ್ತೀರಿ?
0: ಏನು ಅಂತಂದ್ರೆ ಹೆಚ್ಚಾನ ಹೆಚ್ಚು ಎಲ್ಲ ಕಡೆಗೂ ಸಗಣಿ ಒಣಗಿಸಿಬಿಟ್ಟು ಅದನ್ನು ಪೌಡರ್ ಮಾಡಿ ಆ ಪೌಡರ್ದಿಂದ ಮೂರ್ತಿಗಳನ್ನು ಮಾಡುವಂತ ಒಂದು ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ನಾನು ಹಸಿ ಸಗಣಿಯಲ್ಲೇ ನಾನು ಮಾಡ್ತೀನಿ ರೀ. ಒಂದು ಬಿಫೋರ್ ಆಗಿ ಒಂದಿನ ಸಗಣಿ ಕಲೆಕ್ಟ್ ಮಾಡಿಟ್ಟು ಅದರಲ್ಲಿ ಹುಣಸೆ ಬೀಜದ ಪುಡಿ ರೀ ಮಿಕ್ಸ್ ಮಾಡಿ, ಅಂದರೆ ಜಿಗಿಟ್ ಬರೋ ಸಲುವಾಗಿ ಅದರಿಂದ ಹದವಾಗಿ ನಾದ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ತಂದು ಅದನ್ನು ಕೈಯಿಂದನೂ ಸ್ವಲ್ಪ ಮಾಡ್ತೀನಿ, ಜೊತೆಗೆ ಅಚ್ಚಿಗೆ ಹಾಕಿ ಅದನ್ನು ತೆಗೆದುಬಿಟ್ಟು ಒಣಗಿಸಿ ನಂತರ ಸ್ವಲ್ಪ ಕ್ರ್ಯಾಕ್ಸ್ ಬಂದರೆ ಅದನ್ನು ರಿಪೇರಿ ಮಾಡಿಕೊಂಡು ಕೊಡ್ತೀವಿ ರೀ. ಯಾವುದೇ ತೊಂದರೆ ಇಲ್ಲರಿ, ಅದು ಪ್ಲಾಸ್ಟಿಕ್ ಥರ ಗಟ್ಟಿ ಆಗತ್ತೆ ರೀ ಒಣಗಿದ ಮೇಲೆ.
1: ಈಗ ತಾವು ಒಂದು ಮೂರ್ತಿಯನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡ್ತೀರಿ?
0: ನಾನು 1 ಅಡಿ ಗಣೇಶ ಮೂರ್ತಿ 750 ರೂಪಾಯಿ ಈ ವರ್ಷ ಮಾರಿದ್ದೀನಿ ರೀ. ಒಟ್ಟು 250 ಗಣೇಶ ಮೂರ್ತಿಗಳು ಮಾಡಿದ್ದೆ, ಅದರಲ್ಲಿ 25 ಗಣೇಶ ಮೂರ್ತಿಗಳು ಉಳಿದಿದ್ದಾವೆ ರೀ. ಏನಿಲ್ಲ ಅಂತಂದ್ರು 1.5 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿಗೆ ನಾನು ಗಣೇಶ ಮೂರ್ತಿಗಳಿಂದ, ಅಂದ್ರೆ ಪಾರ್ಸಲ್ಗೆ 750 ಕೊಟ್ಟಿದ್ದೀನಿ, ಸ್ಥಳೀಯವಾಗಿ 500 ರೂಪಾಯಿದಂಗೆ ನಾನು ಮಾರಾಟ ಮಾಡಿದ್ದೀನಿ ರೀ.
1: ತುಂಬಾ ಸಂತೋಷ ಸಂಗನಗೌಡ ಕಣ್ಣೂರ್ ಅವರೇ. ಅದೇ ರೀತಿ ಈಗ ತಾವು ಸಾವಯವ ಕೃಷಿಗೂ ಮತ್ತು ರಾಸಾಯನಿಕ ಕೃಷಿಗೂ ಈ ಕೃಷಿಯಲ್ಲಿ ಇರುವಂತಹ ವ್ಯತ್ಯಾಸವನ್ನ ನಮ್ಮ ರೈತರಿಗೆ ಹೇಳ್ತೀರಿ?
0: ಹೇಳೋದು ಏನೈತೆ ಅಲ್ಲಿ ಎಲ್ಲ ಕಂಡುಕೊಂಡಾರೆ ಎಲ್ಲರೂ. ಈಗ ರಾಸಾಯನಿಕ ಕೃಷಿಯಿಂದ ಏನಾಗ್ಯದ ಅನ್ನೋದು ಎಲ್ಲರಿಗೂ ಗೊತ್ತಾಗೈತ್ರಿ. ರಾಸಾಯನಿಕ ಕೃಷಿಯಿಂದ ಬಳಸುವಂಥ ಗೊಬ್ಬರಗಳು, ಯೂರಿಯಾ ಆಗಲಿ, DAP ಆಗಲಿ, ಅವು ಬಳಸೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗೈತಿ. ಅದು ತಾತ್ಕಾಲಿಕವಾಗಿ ನಮಗೆ ಇಳುವರಿ ಕೊಡ್ತದೆ ಅಂತ ಅನ್ನಿಸಿದ್ರು ಸಹಿತ ಮುಂದಿನ ದಿನಮಾನಗಳಲ್ಲಿ ಅದರಿಂದ ಭೂಮಿ ಹಾಳಾಗೈತಿ. ಭೂಮಿಯಲ್ಲಿರುವಂಥ ಅನೇಕ ಕೋಟ್ಯಾಂತರ ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡ್ದೇ ತಟಸ್ಥ ಆಗಿದಾವೆ ರೀ. ಈ ನಾವು ಕೆಮಿಕಲ್ ಗೊಬ್ಬರ ಹಾಕಿ ಆಮೇಲೆ ಕೀಟನಾಶಕಗಳ ರಾಸಾಯನಿಕ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿ ನಾವು ಅನೇಕ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಈ ಕ್ಯಾನ್ಸರ್ ಮಹಾಮಾರಿ ಪ್ರತಿಯೊಂದು ಮನೆಗೂ ಬಂದಿದೆ ಅಂತ ಹೇಳ್ಬೋದು. ಹೀಗೆ ಅನೇಕ ಹೃದಯ ಕಾಯಿಲೆಗಳಾಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಮಹಾ ದೊಡ್ಡ ದೊಡ್ಡ ರೋಗಗಳು ಇವಾಗ ಬರ್ತಾ ಇದ್ದಾವೆ. ದಯವಿಟ್ಟು ರೈತ ಬಾಂಧವರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಎಷ್ಟು ಸಾಧ್ಯವೋ ಅಷ್ಟು ಬರ್ಬರ್ತ ಕಡಿಮೆ ಮಾಡಿಕೊಂಡು ಸಾವಯವ ಕೃಷಿಯಲ್ಲಿ ತೊಡಗ್ರಿ ಅಂತ ನಾನು ಹೇಳಕ್ಕೆ ಬಯಸೀನಿ. ಸಾವಯವ ಕೃಷಿ ನಾವು ತೊಡಗೋದ್ರಿಂದ

0: ನಮ್ಮ ಆರೋಗ್ಯನೂ ಸುಧಾರಿಸ್ತದೆ, ನಮ್ಮ ದೇಶದ ಆರೋಗ್ಯನೂ ಸುಧಾರಿಸ್ತದೆ. ನಾವು ಬೆಳೆದು ಕೊಡೋದ್ರಿಂದ ರೈತರದು ಬೇರೆ ಬೇರೆ ದೇಶದ ನಾಗರಿಕರದು ಆರೋಗ್ಯ ಸಹಿತ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೇಕು.
1: ಅಂದ್ರೆ ಸಾವಯವ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡು ನಾವು ಕೃಷಿ ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆನೂ ಹೆಚ್ಚಕತಿ, ಮತ್ತೆ ಅದರ ಜೊತೆಗೆ ಈ ನಾವು ಯಾವ ರೀತಿಯಾದ ಧಾನ್ಯಗಳನ್ನ ಬೆಳಿತೀವಲ್ಲ ಅದರಲ್ಲಿ ಒಂದು ಆರೋಗ್ಯ ವೃದ್ಧಿಸುವಂತ ಶಕ್ತಿ ಇರ್ತೈತೆ ಅಂತ ಹೇಳ್ತಾ
0: ಇದ್ರಿ.
1: ಅದನ್ನ ಉಂಡಂತ ನಮ್ಮ ಗ್ರಾಹಕರು ಆರೋಗ್ಯವಂತ ಜೀವನವನ್ನ ಸಾಗಿಸಬಹುದು ಅಂತ ಹೇಳ್ತೀರಿ.
0: ಆರೋಗ್ಯವಂತ ಜೀವನ ಸಾಗಿಸ್ತಾರೆ, ನಮ್ಮ ದೇಶ ಸಬಲವಾಗಿರ್ತದ್ರಿ, ಸದೃಢವಾಗಿರ್ತದ್ರಿ. ದೇಶದ ನಾಗರಿಕ ಸಬಲವಾಗಿ ದುಡಿಯುವಂತ ಶಕ್ತಿ ಇತ್ತಂದ್ರೆ ದೇಶ ಸಬಲ ಆಗ್ತದ್ರಿ, ಸದೃಢ ಆಗ್ತದೆ ಅಂತ ಹೇಳ್ಬೋದು.
1: ತುಂಬಾ ಸಂತೋಷ ಸಂಗನಗೌಡ ಅವರೇ. ಅದೇ ರೀತಿ ಈಗ ನಮ್ಮ ಭಾಗಕ್ಕೆ ಮಳೆ ಬಹಳ ಕಡಿಮೆ ಆಗೈತಿ ವರ್ಷ, ಅದರಲ್ಲಿ ಈ ತಮ್ಮ ಸಾವಯವ ಕೃಷಿ ಮೇಲೆ ಏನಾದರೂ ಪ್ರಭಾವ ಬೀರೈತಿ?
0: ಸಾವಯವ ಕೃಷಿ ಮೇಲೆ ನನಗೆ ಯಾವುದು ಮಳೆಯದು ಅಭಾವ ಐತಿ ಕರೆ, ಬಟ್ ನನಗೆ ಯಾವುದು ಅಂತ ಹೊರೆ ಅನಿಸಿಲ್ಲ. ಯಾಕಂತಂದ್ರೆ ಯಾವುದೇ ರೈತರಾಗಲಿ ನಾವು ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡ್ಕೋಬೇಕು. ಇವು ಕುರಿ ಸಾಕಾಣಿಕೆ ಆಗಲಿ, ಆಡು ಸಾಕಾಣಿಕೆ ಇರಲಿ, ಮೀನುಗಾರಿಕೆ ಇರಲಿ, ಕೃಷಿ ಹೊಂಡ ಮಾಡಿಕೊಂಡು ಮೀನುಗಾರಿಕೆ ಇರಲಿ, ಇಂಥ ಬರಗಾಲ ಟೈಮ್ದೊಳಗು ಅಲ್ಪ ನೀರನ್ನು ಬಳಸ್ಕೊಂಡು ಬೆಳೆಯುವಂಥ ಬೇರೆ ಬೇರೆ ಹಣ್ಣಿನ ಗಿಡಗಳು ಅದಾವ್ರಿ, ಅವನ್ನೆಲ್ಲ ಬೆಳ್ಕೊಂಡು ನಾವು ಒಟ್ಟು ಉಪಕಸುಗಳು ಇರಬೇಕು. ಪೂರ್ತಿಯಾಗಿ ನಾವು ಕೃಷಿಯಲ್ಲಿ ಬರೀ ದವಸ ಧಾನ್ಯಗಳನ್ನು ಬೆಳೆಯೋದ್ರೊತ್ತಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಭಾಗಕ್ಕೆ ಹೊಂದುವಂಥ ನೀರನ್ನು ಕಡಿಮೆ ಬೆಳ್ಕೊಳ್ಳುವಂಥ ಹಣ್ಣಿನ ಗಿಡಗಳನ್ನು ಮಾಡಿಕೊಂಡು ಮಾವಾಗಲಿ, ನಿಂಬು ಆಗಲಿ, ಪೇರ್ಲಾಗಲಿ, ಇವಕ್ಕತಿ ನೀರು ಬೇಕಾಗಿಲ್ಲರಿ. ಜೊತೆಗೆ ಸೀತಾಫಲ ಆಗಲಿ, ಇವಕ್ಕೆಲ್ಲ ನೀರು ಭಾಳ ಬೇಕಾಗಲ್ಲರಿ. ಇಂಥ ಹಣ್ಣಿನ ಗಿಡಗಳನ್ನು ಮಾಡಿಕೊಂಡು ನಾವು ಸಬಲರಾಗಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ರೀ. ಎಷ್ಟು ಸಾಧ್ಯವು ನನಗೆ, ಯಾಕಂದರೆ ಈ ಬರೇ ಬರಗಾಲದಲ್ಲಿ ಸಹಿತ ನನಗೆ ಯಾವುದೂ ತೊಂದರೆ ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನಂತಂದರೆ, ನಾನು ಈ ಗೋವಿನ ಉತ್ಪನ್ನಗಳಲ್ಲಿ ಅಂದರೆ ಕೃಷಿಯ ಜೊತೆಗೆ ಒಂದು ಉಪಕಸಬನ ನಾನು ಅಳವಡಿಸ್ಕೊಂಡಿರೋದ್ರಿಂದ ನನಗೆ ಈ ಬರೋದು ಇಫೆಕ್ಟ್ ನನ್ನ ಮೇಲೆ ಆಗಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾವುದೇ ಇದು ಮಾಡಿದ್ರೂ ದಿನಕ್ಕೆ 1,000 ರೂಪಾಯಿ 1,500-2,000 ನನಗೂ ನನ್ನ ಪಾರ್ಸೆಲ್ಗಳು ಹೋಗ್ತಾವೆ, ಉತ್ಪನ್ನಗಳು ನಾವು ಕಳಿಸ್ತಾ ಇದ್ದೀನಿ ಗ್ರಾಹಕರಿಗೆ. ನನಗೆ ಯಾವುದು ಹೊರೆ ಅನಿಸಿಲ್ಲ. ಐತಿ ಕಷ್ಟ ಐತಿ, ಬಟ್ ಅಂಥ ಕಷ್ಟದಲ್ಲಿ ಸಹಿತ ನಾವು ಉಪಕಸಬುಗಳನ್ನು ಮಾಡಿಕೊಂಡಿದ್ರೆ ಅತಿ ನಮಗೆ ಬರೋದು ಹೊಡೆತ ನಮಗೆ ಬೀಳೋದಿಲ್ಲ ಅಂತ ರೈತ ಬಾಂಧವರಿಗೆ ತಿಳಿಸಲು ಬಯಸ್ತೀನಿ.
1: ಅಂದ್ರೆ ಸಾವಯವ ಕೃಷಿಯ ಜೊತೆಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ತಾವು ಕೃಷಿ ಮಾಡಿದ್ರೆ ಒಂದು ರೈತನ ಬದುಕು ಹಸನಾಗತೈತೆ ಅಂತ ಹೇಳ್ತಾ ಇದ್ರಿ.
0: ಹೌದು, ಹಸನಾಗ್ತದ್ರಿ, ಸ್ವಾವಲಂಬಿ ಜೀವನ ನಡೆಸಬಹುದು ಅಂತ ಹೇಳ್ತೇನೆ ರೀ.
1: ತುಂಬಾ ಸಂತೋಷ ಸಂಗನಗೌಡ ಕಣ್ಣೂರ್ ಅವರೇ. ಅದೇ ರೀತಿ ಇಷ್ಟೆಲ್ಲ ತಮ್ಮ ಕೃಷಿಯ ಸಾಧನೆಗಳನ್ನ ಕಂಡ ತಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭ್ಯವ?
0: ನನಗ ವಿಜಯಪುರ ಜಿಲ್ಲೆ ಸಮಗ್ರ ಕೃಷಿಕನು ಒಂದು ಪ್ರಶಸ್ತಿ ನಾನು ತಗೊಂಡಿದ್ದೀನಿ ಧಾರವಾಡ ಯೂನಿವರ್ಸಿಟಿಯಲ್ಲಿ.
1: ತುಂಬಾ ಸಂತೋಷ ಸಂಗನಗೌಡ ಕಣ್ಣೂರ್ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ ಸಮಗ್ರ ಕೃಷಿಯ ಜೊತೆಗೆ ಅದರಲ್ಲಿ ಮುಖ್ಯವಾಗಿ ಈ ಗೋ ಉತ್ಪನ್ನಗಳ ಕುರಿತು ತಮ್ಮ ಅನಿಸಿಕೆಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ. ಈ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಕ್ಕಂತ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಕೃಷಿಯ ಸಲಹೆಗಳನ್ನ ತಾವು ಅವರು ಪಡಿಬೇಕಂದ್ರ ತಮ್ಮ ನಂಬರ್ ಕೊಡ್ತೀರಿ?
0: ಹಾ, ಕೊಡ್ತೀನಿ ಸರ್. ಯಾರೇ ಆಗಲಿ ಸಾವಯವ ಕೃಷಿ ಮತ್ತು ಗೋವಿನ ಉತ್ಪನ್ನಗಳನ್ನ ತಯಾರಿಸಲು ಬಯಸುವಂತ ಯಾರೇ ರೈತರು ಮುಂದೆ ಬಂದರೆ ಸಹಿತ ಅವರಿಗೆ ನಾನು ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ನನ್ನಲ್ಲಿದೆ. ನನ್ನ ಸಂಪರ್ಕ ಸಂಖ್ಯೆ 9945376797. ಇದು ನನ್ನ ಸಂಪರ್ಕ ಸಂಖ್ಯೆ. ರೈತರು ಯಾವುದೇ ಸಮಯದಲ್ಲೂ ಸಹಿತ ಕಾಲ್ ಮಾಡಬಹುದು. ಸಾಯಂಕಾಲ 6 ಗಂಟೆ ಮೇಲ್ಪಟ್ಟು ಮಾಡಿದರೆ ಒಳ್ಳೆಯದು. ಬೇರೆ ಟೈಮ್ದಲ್ಲಿ ನಾನು ಬೇರೆ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರೋದ್ರಿಂದ 6-8 ಗಂಟೆವರೆಗೂ ಫೋನ್ ಮಾಡ್ಬೋದು.
1: ಆತ್ಮೀಯರೆ, ಸಂಗನಗೌಡ ಕಣ್ಣೂರ್ ಅವರು ಹೇಳಿದಂಥ ನಂಬರನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9935376797 ಈ ನಂಬರ್ಗೆ ಕರೆ ಮಾಡಿ ಸಂಗನಗೌಡ ಕಣ್ಣೂರ್ ಅವ್ರ ಜೊತೆ ಮಾತಾಡಿ ಅವರಿಂದ ತಾವು ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು ಸಂಗನಗೌಡ ಕಣ್ಣೂರ್ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ ಮತ್ತು ಈ ಗೋ ಉತ್ಪನ್ನಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ಬಿದರುಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕಣ್ಣೂರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಬಿತ್ತರವಾಯಿತು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು ನೀವೆಲ್ಲ ಟ್ಯೂನ್ ಮಾಡಿ 101.8 FM.
18: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತ್ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳು

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 ಕೆಜಿ ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್. ವಾರ್ತೆಗಳ ವಿವರ: ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಇಂದು 2027-28 ಮಾರುಕಟ್ಟೆ ಅವಧಿಗೆ ನಿಗದಿತ ಎಲ್ಲಾ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕುಸುಬೆ ಬೆಳೆಗೆ ಕ್ವಿಂಟಾಲ್ಗೆ 675 ರೂಪಾಯಿಗಳಷ್ಟು ಗರಿಷ್ಠ ಏರಿಕೆ ಘೋಷಣೆ ಮಾಡಲಾಗಿದೆ. ರೇಪ್ಸೀಡ್ ಮತ್ತು ಸಾಸಿವೆ ಬೆಳೆಗಳಿಗೆ ಕ್ವಿಂಟಾಲ್ಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 413 ರೂಪಾಯಿಗಳ ಏರಿಕೆ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಸೂರ್ ಬೆಳೆಗೆ ಕ್ವಿಂಟಾಲ್ಗೆ 390 ರೂಪಾಯಿ, ಬಾರ್ಲಿಗೆ 136 ರೂಪಾಯಿ, ಕಡಲೆಗೆ 83 ರೂಪಾಯಿ ಮತ್ತು ಗೋಧಿಗೆ 23 ರೂಪಾಯಿಗಳಷ್ಟು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಅಂದಾಜು 1,789 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೋಜನೆಯ ಜಾರಿಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. 2026-27 ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರ 5,547.99 ಕೋಟಿ ರೂಪಾಯಿ ಮೌಲ್ಯದ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದೆ. ಮಾರುಕಟ್ಟೆ ಬೆಲೆ ಕುಸಿತದಿಂದ ರೈತರನ್ನು ರಕ್ಷಿಸಿ ಅವರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಖಚಿತಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ 1,107 ಕೋಟಿ ರೂಪಾಯಿ ಮತ್ತು ತೆಲಂಗಾಣದಲ್ಲಿ 448.42 ಕೋಟಿ ರೂಪಾಯಿ, ಉತ್ತರ ಪ್ರದೇಶದಲ್ಲಿ 3,992.57 ಕೋಟಿ ರೂಪಾಯಿ ಮೌಲ್ಯದ ಖರೀದಿ ನಡೆಯಲಿದೆ. ಈ ಕ್ರಮದಿಂದ ರೈತರಿಗೆ ಆರ್ಥಿಕ ಭದ್ರತೆ ದೊರೆಯುವುದರ ಜೊತೆಗೆ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳ ಉತ್ಪಾದನೆಗೆ ಉತ್ತೇಜನ

0: ದಾಖಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಪ್ರಾಜೆಕ್ಟ್ ಕುರಿತ ವರದಿಯನ್ನು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅನಾವರಣಗೊಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವು ಭಾರತ ಕೇವಲ ಸುಧಾರಿತ ತಂತ್ರಜ್ಞಾನಗಳ ದೊಡ್ಡ ಮಾರುಕಟ್ಟೆಯಾಗಿ ಉಳಿಯದೆ ಅವುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಾಗಿದೆ ಎಂದು ಹೇಳಿದ್ದಾರೆ. ತಂತ್ರಜ್ಞಾನ ಸನ್ನದ್ಧತೆಯ ಮಟ್ಟ 3-9 ಪ್ರಗತಿ ಬೆಂಬಲಿಸುವ ಉದ್ದೇಶದಿಂದ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಕಾರ್ಯಕ್ರಮವು 10 ತಂತ್ರಜ್ಞಾನಗಳಿಗೆ 35 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತೀಯ ಬಂಡವಾಳ ಸರಕುಗಳ ವಲಯದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಯೋಜನೆ ಹಂತ 2 ಅಡಿಯಲ್ಲಿ 33 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯು ಒಟ್ಟು 1,207 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿದ್ದು ಸಾಮಾನ್ಯ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಸೇವಾ ಮೂಲಸೌಕರ್ಯಗಳನ್ನು ಬೆಂಬಲಿಸುವ ಗುರಿ ಹೊಂದಿದೆ ಎಂದು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರವು ಕೇವಲ ಪ್ರವಾಸ ಮನರಂಜನೆ ಮತ್ತು ವಿರಾಮಕ್ಕೆ ಸೀಮಿತವಾಗದೆ ಆರ್ಥಿಕತೆಯ ಪ್ರಮುಖ ಆಧಾರಸ್ತಂಭ ಮತ್ತು ಉದ್ಯೋಗ ಸೃಷ್ಟಿಯ ಪ್ರಮುಖ ಮೂಲವಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಸೋಚೆಮ್ ಆಯೋಜನೆ ಮಾಡಿದಂತಹ ರಾಷ್ಟೀಯ ಪ್ರವಾಸೋದ್ಯಮ ಸಮಾವೇಶದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳ ನಡುವೆಯೂ ಪ್ರವಾಸೋದ್ಯಮ ಕ್ಷೇತ್ರವು ನಿರಂತರವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ದೇಶೀಯ ಪ್ರವಾಸೋದ್ಯಮವು 12.5% ಬೆಳವಣಿಗೆ ದಾಖಲಿಸಿದ್ದು 428 ಕೋಟಿಗೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್, ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯೊಂದರಿಂದ 5 ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ ಸಮೀಪದ ಭಾರತದ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಯ ಸಮುದ್ರದಲ್ಲಿ ವಶಪಡಿಸಿಕೊಂಡ ದೋಣಿಯಿಂದ 526 ಕೆಜಿ ಮೆಥಾಮ್, ಫೆಟಮೈನ್ ಮತ್ತು ಹೆರಾಯಿನ್ ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತುಗಳ ಪಿಡುಗಿನಿಂದ ದೇಶದ ಯುವ ಜನತೆಯನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಹೊಂದಿದೆ ಎಂದು ಹೇಳಿದ್ದಾರೆ. ವಿವಿಧ ಸಂಸ್ಥೆಗಳ ನಡುವಿನ ಅತ್ಯುತ್ತಮ ಸಮನ್ವಯ ಮತ್ತು ಸಹಕಾರಕ್ಕೆ ಸಾಕ್ಷಿಯಾಗಿರುವ ಈ 16 ದಿನಗಳ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ವರದಿ ಮೂಡಿಬರಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದ್ರಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಈಗಾಗಲೇ 1,000 ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಹೆಚ್ಚು ಅಥ್ಲೆಟ್ಗಳಿಗೆ ವಾರ್ಷಿಕ 6 ಲಕ್ಷ ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. 2029 ಅಂತ್ಯದ ವೇಳೆಗೆ ಪಂಜಾಬನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಲಾಗುವುದು ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಲಂಧರ್ನಲ್ಲಿ ಇಂದು ನಡೆದ ನಶಾ ಮುಕ್ತ ಪಂಜಾಬ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದವನ್ನು ಸರ್ಕಾರ ನಿಯಂತ್ರಣ ಮಾಡುತ್ತಿದ್ದು ಇದೀಗ ಪಂಜಾಬನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಗಮನ ಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಕೈಗಾರಿಕೆಗಳ ಪುನಶ್ಚೇತನ ಮತ್ತು ಯುವ ಜನರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದಂತಹ ಭಗತ್ ಸಿಂಗ್ ಮತ್ತು ಉಧಮ್ ಸಿಂಗ್ ಸೇರಿದಂತೆ ಪಂಜಾಬ್ನ ಹುತಾತ್ಮರಿಗೆ ಇದೇ ವೇಳೆ ಸಚಿವರು ಗೌರವ ನಮನ ಸಲ್ಲಿಸಿದರು. ಜವಳಿ ವಲಯದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನ

0: ಸಾಧನಗಳ ಕುರಿತು ಚರ್ಚೆ ನಡೆಸಲು ನವದೆಹಲಿಯಲ್ಲಿ ನಾಳೆ ಜವಳಿ ಸಮಾವೇಶ ಜರುಗಲಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶದಾದ್ಯಂತ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ, ನೂತನ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಚರ್ಚೆಯ ಪ್ರಮುಖ ವಿಷಯವಾಗಲಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಜವಳಿ ವಲಯವು ಉದ್ಯೋಗ ಒದಗಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಇಂದು 4 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 60 ಏರಿಕೆಯಾಗಿದ್ದು ಇದರಲ್ಲಿ 10 ಚಿನ್ನ, 21 ಬೆಳ್ಳಿ ಮತ್ತು 21 ಕಂಚಿನ ಪದಕಗಳು ಸೇರಿವೆ. ಕಾಂಪೌಂಡ್ ಬಿಲ್ಲುಗಾರಿಕೆ ವಿಭಾಗದಲ್ಲಿ ಮಹಿಳಾ ತಂಡ, ಮಿಶ್ರ ತಂಡ ಮತ್ತು ಪುರುಷರ ತಂಡಗಳು ಅಗ್ರಸ್ಥಾನಕ್ಕೆ ಏರುವ ಮೂಲಕ ಭಾರತ ಚಿನ್ನದ ಪದಕಗಳ ಹ್ಯಾಟ್ರಿಕ್ ಸಾಧನೆ ಮಾಡಿತು. ಶೂಟಿಂಗ್ನಲ್ಲೂ ಭಾರತ ಚಿನ್ನವನ್ನು ಗೆದ್ದಿದ್ದು ಮಿಶ್ರ ಟ್ರ್ಯಾಪ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿತು. ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಿಯಾ ಘಂಗಾಸ್, ನರೇಂದ್ರ ಬೆರ್ವಾಲ್ ಮತ್ತು ಕಪಿಲ್ ಫೊಕಾರಿಯಾ 3 ಕಂಚಿನ ಪದಕ ವಿಜೇತರಾದರು. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 405 ರನ್ ಗಳಿಸಿದೆ. ಈ ಬೃಹತ್ ಗೆಲುವಿನ ಗುರಿ ಬೆನ್ನತ್ತಿರುವಂತಹ ಭಾರತ ತಂಡ ಇತ್ತೀಚಿನ ವರದಿಯ ಪ್ರಕಾರ 13 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 113 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ ಶೇಕಡ 12.5 ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 ಕೆಜಿ ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕ್ಕೆಗೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ವಿಜಯಪುರ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳು. ಈಗ ಸಮಯ 7:45. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಗೂಗ್ಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಚರಣ್ ಮತ್ತು ಅಪೂರ್ವ. ಸಾಹಿತ್ಯ ಕವಿರಾಜ್ ಅವರದು. ಸಂಗೀತ ಜೋಸ್ವಾ ಶ್ರೀಧರ್. ಕೇಳಿ ಗೂಗ್ಲಿ ಚಿತ್ರದ ಗೀತೆ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಮುಂದಿನ ಗೀತೆ ಜಗ್ಗುದಾದ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಹಾಡಿದ್ದಾರೆ ಸೋನು ನಿಗಮ್.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಎಂದೆಂದಿಗೂ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಈ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿದ್ರಿ. ಆಕಾಶವಾಣಿ ವಿಜಯಪುರ, ಸಮಯ ಸರಿಯಾಗಿ 8 ಗಂಟೆ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು. ಮೊದಲಿಗೆ ಕೇಳಿ, ಧರ್ಮಸೆರೆ ಚಿತ್ರಕ್ಕಾಗಿ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ವಿಜಯ ನಾರಸಿಂಹ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ವಿಜಯವಾಣಿ ಚಿತ್ರದ ಗೀತೆ, ಸಂಗೀತ ರಾಜನ್ ಮತ್ತು ನಾಗೇಂದ್ರ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಕೇಳಿ ಬರಲಿರುವ ಧ್ವನಿಗಳು ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರದು.

ವಿಜಯವಾಣಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನೀಗ ಕೇಳಿ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ. ಕೇಳಿ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ.

ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಇನ್ನೊಂದು ಗೀತೆ, ಚಿತ್ರ ಬಯಲುದಾರಿ. ಸಂಗೀತ ರಾಜನ್ ಮತ್ತು ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

ಬಯಲುದಾರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವ ಇನ್ನೊಂದು ಗೀತೆ ಚಿತ್ರ ಮುಗಿಯದ ಕತೆ. ಕೇಳಿ ಬರಲಿರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು.

ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಗೆ ವಿಜಯಭಾಸ್ಕರ್ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ. ಕೇಳಿ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ.

ಇದುವರೆಗೆ ಸವಿನೆನಪು ಕಾರ್ಯಕ್ರಮದಲ್ಲಿ ಧರ್ಮಸಿರೆ, ವಿಜಯವಾಣಿ, ನಾನಿರುವುದೇ ನಿನಗಾಗಿ, ಬಯಲುದಾರಿ, ಮುಗಿಯದ ಕಥೆ, ಸೀತಾ, ನಾ ಮೆಚ್ಚಿದ ಹುಡುಗ ಹಾಗೂ ಚಂದನದ ಗೊಂಬೆ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 8:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಮೊದಲಿಗೆ ಹಮ್ ಕಿಸಿಸೆ ಕಮ್ ನಹಿ ಚಿತ್ರದ ಗೀತೆ. ಕೇಳಿ ಬರಲಿರುವ ಧ್ವನಿಗಳು ಮೊಹಮ್ಮದ್ ರಫಿ, ಸುಷ್ಮಾ ಶ್ರೇಷ್ಠ. ಸಂಗೀತ ರಾಮದೇವ್ ಬರ್ಮನವ್ರದು. ಸಂಗೀತ ಗೀತರಚನೆ ಮಜ್ರೂ ಸುಲ್ತಾನ್ಪುರಿ.

ರಾಮದೇವ್ ಬರ್ಮನ್ನವರ ಸಂಗೀತ ನಿರ್ದೇಶನದಲ್ಲಿ ಇನ್ನೊಂದು ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್, ಸಾಹಿತ್ಯ ಆನಂದ್ ಬಕ್ಷಿ, ಚಿತ್ರ ಕಟಿಪತಂಗ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ನಲ್ಲಿ ಕೊನೆಯದಾಗಿ ಕೇಳಿ ನೀರಜ್ ಅವರ ಸಾಹಿತ್ಯವನ್ನು ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನದಲ್ಲಿ ಕನ್ಯಾದಾನ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಮೊಹಮ್ಮದ್ ರಫಿ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಮ್ ಕಿಸಿ ಸೇ ಕಮ್ ನಹಿ, ಕಟಿ ಪತಂಗ್, ಕನ್ಯಾದಾನ್ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಜ್ FM ಕಂಪನಾಂಕಗಳು. ಈಗ ಸಮಯ 8:45. ಈಗ ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದಿಂದ, ನಂತರ 9 ಗಂಟೆಗೆ ನ್ಯೂಸ್ @9 ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: other three-match series in Guwahati when reports last came in. And now before we end the bulletin, the headlines once again. Centre approves hike in MSP for all Rabi crops for marketing season 2027-28. Clears 5,548 crore rupee procurement of major pulses and oil seeds at MSP in Uttar Pradesh, Karnataka and Telangana for current Kharif season. Prime Minister Narendra Modi says government is leaving no stone unturned to protect interests of farmers. Prime Minister Modi and US President Donald Trump review bilateral cooperation in trade, defense, energy and critical technologies during their telephonic conversation. That is all in the news at 9. Good night.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ಕಾರ್ಯಕ್ರಮದಲ್ಲಿ ನೀಲಿ ಆಗಸದತ್ತ ಭಾರತದ ಪಯಣ, ಸ್ವಚ್ಛ ಗಾಳಿಯತ್ತ ಜಾಗತಿಕ ಮತ್ತು ರಾಷ್ಟೀಯ ಭದ್ರತೆ ಕುರಿತು ಮಾಹಿತಿ ಮೂಡಿಬರಲಿದೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಶ್ರೀಲಕ್ಷ್ಮಿ. ಸ್ವಚ್ಛ ಗಾಳಿಯು ಮಾನವ ಆರೋಗ್ಯ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ಕಲ್ಯಾಣಕ್ಕೆ ಅತ್ಯಗತ್ಯವಾಗಿದೆ. ನಗರೀಕರಣ ಮತ್ತು ಆರ್ಥಿಕ ಚಟುವಟಿಕೆಗಳು ವಿಸ್ತರಿಸುತ್ತಿರುವಂತೆ ವಾಯುಮಾಲಿನ್ಯವನ್ನು ತಡೆಯುವುದು ಪ್ರಮುಖ ಜಾಗತಿಕ ಆದ್ಯತೆಯಾಗಿದೆ. ಈ ಅಗತ್ಯವನ್ನು ಗುರುತಿಸಿರುವ ಜಾಗತಿಕ ಸಮುದಾಯವು ಸ್ವಚ್ಛ ಗಾಳಿಯನ್ನು ಪರಿಸರ ಕ್ರಿಯಾ ಯೋಜನೆಯ ಕೇಂದ್ರ ಬಿಂದುವನ್ನಾಗಿ ಮಾಡಿದೆ. ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಸ್ವಚ್ಛ ಗಾಳಿ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 7 ಜಾಗತಿಕವಾಗಿ ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2019 ಈ ದಿನವನ್ನು ನಿಗದಿಪಡಿಸಿತು. ಇದು ಎಲ್ಲ ಹಂತಗಳಲ್ಲಿ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಹಾಗೂ ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಉತ್ತೇಜಿಸುವ ಮತ್ತು ಸುಗಮಗೊಳಿಸುವ ಪ್ರಾಮುಖ್ಯತೆಯನ್ನು ಒತ್ತು ನೀಡಿತು. ಭಾರತವು ಈ ಜಾಗತಿಕ ಅಭಿಯಾನವನ್ನು ರಾಷ್ಟ್ರೀಯ ಆದ್ಯತೆಗಳೊಂದಿಗೆ ಸಂಯೋಜಿಸಿ ಸ್ವಚ್ಛ ವಾಯು ದಿವಸ ಆಗಿ ಆಚರಿಸುತ್ತದೆ. ಭಾರತ ಸರ್ಕಾರವು ಈ ಸಂಕೀರ್ಣ ಸವಾಲನ್ನು ಸಮಗ್ರ ಮತ್ತು ಬಹುವಲಯ ವಿಧಾನದ ಮೂಲಕ ಎದುರಿಸುತ್ತಿದೆ. ಈ ವಿಧಾನವು ಗಾಳಿಯ ಗುಣಮಟ್ಟದ ಮೇಲ್ವಿಚಾರಣೆ, ಮಾಲಿನ್ಯ ಹೊರಸೂಸುವಿಕೆ ನಿಯಂತ್ರಣ ಮತ್ತು ನಗರ ನಿರ್ದಿಷ್ಟ ಕ್ರಿಯಾ ಯೋಜನೆಗಳನ್ನು ಸಂಯೋಜಿಸುತ್ತದೆ. ಕೇಂದ್ರ ಸರ್ಕಾರವು ಉದ್ದೇಶಿತ ಕಾರ್ಯಕ್ರಮಗಳು ಮತ್ತು ನೀತಿ ಹಸ್ತಕ್ಷೇಪಗಳ ಮೂಲಕ ರಾಜ್ಯಗಳು ಮತ್ತು ನಗರಗಳಿಗೆ ಬೆಂಬಲ ನೀಡುತ್ತಿದೆ. ಈ ಕ್ರಮಗಳನ್ನು ತಳಮಟ್ಟದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಸಂಯೋಜಿತ ಪ್ರಯತ್ನಗಳು ಮಾಲಿನ್ಯದ ಮೂಲಗಳನ್ನು ತಡೆಯುವುದರ ಜೊತೆಗೆ ಸುಸ್ಥಿರ ವಾಯುಗುಣಮಟ್ಟ ನಿರ್ವಹಣೆಗಾಗಿ ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಮಾನವನ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುವ ಮಟ್ಟದಲ್ಲಿ ಹಾನಿಕಾರಕ ವಸ್ತುಗಳು ವಾತಾವರಣದಲ್ಲಿ ಸಂಗ್ರಹಗೊಂಡಾಗ ವಾಯುಮಾಲಿನ್ಯ ಉಂಟಾಗುತ್ತದೆ. ಈ ಮಾಲಿನ್ಯಕಾರಕಗಳು ಅನಿಲಗಳು, ದ್ರವದ ಹನಿಗಳು ಅಥವಾ ಘನಕಣಗಳ ರೂಪದಲ್ಲಿ ಇರಬಹುದು. ಇವು ಸಾರಿಗೆ, ಕೈಗಾರಿಕೆಗಳು, ನಿರ್ಮಾಣ ಕಾರ್ಯಗಳು ಮತ್ತು ತ್ಯಾಜ್ಯ ದಹನ ಸೇರಿದಂತೆ ನೈಸರ್ಗಿಕ ಪ್ರಕ್ರಿಯೆಗಳು ಮತ್ತು ಮಾನವ ಚಟುವಟಿಕೆಗಳು ಎರಡರಿಂದಲೂ ಹೊರಹೊಮ್ಮಬಹುದು. ಇವುಗಳಲ್ಲಿ ಪ್ರಮುಖ ವಾಯು ಮಾಲಿನ್ಯಕಾರಕವೆಂದರೆ ಸೂಕ್ಷ್ಮ ಕಣಗಳ ರಾಶಿ ಪರ್ಟಿಕ್ಯುಲೇಟ್ ಮ್ಯಾಟರ್. ಇದು ಗಾಳಿಯಲ್ಲಿ ತಲಾಂತರವಾಗಿ ತಂಗಿರುವ ಅತ್ಯಂತ ಸಣ್ಣ ಘನ ಅಥವಾ ದ್ರವ ಕಣಗಳನ್ನು ಒಳಗೊಂಡಿರುತ್ತದೆ. ಅವುಗಳ ಗಾತ್ರದ ಆಧಾರದ ಮೇಲೆ ಈ ಕಣಗಳನ್ನು ಸಾಮಾನ್ಯವಾಗಿ PM10 ಮತ್ತು PM2.5 ಎಂದು ವರ್ಗೀಕರಿಸಲಾಗುತ್ತದೆ. PM10 ಎಂದರೆ 10 µm ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವನ್ನು ಹೊಂದಿರುವ ಕಣಗಳು. PM2.5 ಎಂದರೆ 2.5 µm ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವನ್ನು ಹೊಂದಿರುವ ಅತ್ಯಂತ ಸೂಕ್ಷ್ಮ ಕಣಗಳು. ಒಂದು ಹೋಲಿಕೆಯನ್ನು ನೋಡುವುದಾದರೆ ಮಾನವನ ಕೂದಲಿನ ದಪ್ಪವು ಸುಮಾರು 100 µm ಇರುತ್ತದೆ. ಅಂದರೆ PM2.5 ಎಷ್ಟು ಅತ್ಯಂತ ಸೂಕ್ಷ್ಮವಾಗಿದೆ ಎಂದರೆ ಒಂದು ಕೂದಲಿನ ಅಗಲದಲ್ಲಿ ಸುಮಾರು 40 ಸೂಕ್ಷ್ಮ ಕಣಗಳನ್ನು ಸಾಲಾಗಿ ಜೋಡಿಸಬಹುದು. ಈ ಸಣ್ಣ ಗಾತ್ರದ ಕಾರಣದಿಂದಾಗಿ ಸೂಕ್ಷ್ಮ ಕಣಗಳು ಶ್ವಾಸಕೋಶ ವ್ಯವಸ್ಥೆಯ ಆಳಕ್ಕೆ ತೂರಿಕೊಳ್ಳುತ್ತವೆ. ಕೆಲವು ಕಣಗಳು ರಕ್ತ ಪ್ರವಾಹವನ್ನು ಸಹ ಸೇರಬಹುದು. ಇದು ಆರೋಗ್ಯದ ಮೇಲಿನ ದುಷ್ಪರಿಣಾಮಗಳ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಸ್ವಚ್ಛ ಗಾಳಿ ಮತ್ತು ಆರೋಗ್ಯಕರ ಸಮಾಜಕ್ಕಾಗಿ ಕಣಗಳ ಮಾಲಿನ್ಯವನ್ನು ನಿಯಂತ್ರಿಸುವುದು ಪ್ರಮುಖ ಆದ್ಯತೆಯಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಷ್ಟೀಯ ಶ್ರೇಷ್ಠ ವಾಯು ಗುಣಮಟ್ಟ ಮೇಲ್ವಿ

ಉಚ್ಚಾರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ತದನಂತರ ಇದನ್ನು ಎನ್ಎಎಂಪಿ ಎಂದು ಮರುನಾಮಕರಣ ಮಾಡಲಾಯಿತು. ವಾಯುಮಾಲಿನ್ಯವನ್ನು ನಿಯತಕಾಲಿಕವಾಗಿ ಮೌಲ್ಯಮಾಪನ ಮಾಡುವುದು, ನಗರ ಪ್ರದೇಶಗಳಲ್ಲಿನ ವಾಯುಗುಣಮಟ್ಟದ ಸ್ಥಿತಿ ಮತ್ತು ಪ್ರವೃತ್ತಿಯನ್ನು ನಿರ್ಧರಿಸುವುದು, ಭವಿಷ್ಯದ ಬದಲಾವಣೆಗಳನ್ನು ಅಂದಾಜಿಸುವುದು ಹಾಗೂ ನಿಗದಿತ ವಾಯುಗುಣಮಟ್ಟದ ಮಾನದಂಡಗಳ ಉಲ್ಲಂಘನೆ ಮತ್ತು ಆರೋಗ್ಯದ ಮೇಲಾಗುವ ಅಪಾಯಗಳನ್ನು ಖಚಿತಪಡಿಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಮಾರ್ಚ್ 2026 ವೇಳೆಗೆ ದೇಶದಲ್ಲಿನ ವಾಯುಗುಣಮಟ್ಟ ಮೇಲ್ವಿಚಾರಣಾ ಜಾಲವು 28 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳ 603 ನಗರಗಳಲ್ಲಿ 1646 ಕೇಂದ್ರಗಳನ್ನು ಒಳಗೊಂಡಿದೆ. ಇದರಲ್ಲಿ ಮಾನವ ಚಾಲಿತ ಕೇಂದ್ರಗಳು ಮತ್ತು ನೈಜ ಸಮಯದ ಕೇಂದ್ರಗಳು ಸೇರಿವೆ. ಮಾನವ ಚಾಲಿತ ಕೇಂದ್ರಗಳು ನಿಯತಕಾಲಿಕವಾಗಿ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿದರೆ ಸಿಎಎ ಕ್ಯೂಎಂಎಸ್ ನಿರಂತರ ನೈಜ ಸಮಯದ ವಾಯುಗುಣಮಟ್ಟದ ದತ್ತಾಂಶವನ್ನು ಒದಗಿಸುತ್ತದೆ. ಸಮೀರ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ 292 ಹೆಚ್ಚು ನಗರಗಳಿಗೆ ನೈಜ ಸಮಯಕ್ಕೆ ಹತ್ತಿರವಾದ ವಾಯುಗುಣಮಟ್ಟ ಸೂಚಿ ಮಾಹಿತಿಯನ್ನು ಒದಗಿಸುತ್ತಿದ್ದು ಪಾರದರ್ಶಕತೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುತ್ತಿವೆ. ಇದರ ಜೊತೆಗೆ ಮಾಲಿನ್ಯ ನಿಯಂತ್ರಣ ಪ್ರಯತ್ನಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಎಲ್ಲಾ ಎನ್ಸಿಎಪಿ ನಗರಗಳಲ್ಲಿ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ಪೋರ್ಟಲ್ಗಳನ್ನು ಸ್ಥಾಪಿಸಲಾಗಿದೆ. ಸುತ್ತಮುತ್ತಲಿನ ವಾಯುಗುಣಮಟ್ಟ ಮತ್ತು ಕೈಗಾರಿಕಾ ಮೂಲಗಳ ಮಾಲಿನ್ಯವನ್ನು ಮೇಲ್ವಿಚಾರಣೆ ಮಾಡಲು ಭಾರತವು ವಿಶೇಷ ವ್ಯವಸ್ಥೆಗಳನ್ನು ಬಳಸುತ್ತದೆ. ನಿರಂತರ ಶ್ರೇಷ್ಠ ವಾಯುಗುಣಮಟ್ಟ ಮೇಲ್ವಿಚಾರಣಾ ವ್ಯವಸ್ಥೆ ಮತ್ತು ಆನ್ಲೈನ್ ನಿರಂತರ ಮಾಲಿನ್ಯ ಹೊರಸೂಸುವಿಕೆ ಮೇಲ್ವಿಚಾರಣಾ ವ್ಯವಸ್ಥೆ ಇವುಗಳಲ್ಲಿ ಪ್ರಮುಖ ವ್ಯವಸ್ಥೆಗಳಾಗಿವೆ. ಸಿಎಎ ಕ್ಯೂಎಂಎಸ್ ಸುತ್ತಮುತ್ತಲಿನ ವಾಯುಗುಣಮಟ್ಟದ ಸ್ವಯಂಚಾಲಿತ ನೈಜ ಸಮಯದ ಮೇಲ್ವಿಚಾರಣೆಯನ್ನು ಒದಗಿಸುತ್ತದೆ. ಇದು ಪಿಎಂ 2.5, ಪಿಎಂ 10, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಕಾರ್ಬನ್ ಮೊನಾಕ್ಸೈಡ್, ಓಜೋನ್ ಮತ್ತು ಅಮೋನಿಯಾದಂತಹ ಮಾಲಿನ್ಯಕಾರಕಗಳನ್ನು ಪತ್ತೆ ಹಚ್ಚುತ್ತದೆ. ಈ ವ್ಯವಸ್ಥೆಯು ಮಾಲಿನ್ಯಕಾರಕಗಳ ಮಟ್ಟವನ್ನು ನಿರಂತರವಾಗಿ ದಾಖಲಿಸುತ್ತದೆ ಮತ್ತು ವಾಯುಗುಣಮಟ್ಟದ ಪರಿಸ್ಥಿತಿಗಳ ಸಮಯೋಚಿತ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುತ್ತದೆ. ಎಎಕ್ಯೂಎಂಎಸ್ ಎನ್ನುವುದು ಮಾನವ ಚಾಲಿತ ಮತ್ತು ಸ್ವಯಂಚಾಲಿತ ಮೇಲ್ವಿಚಾರಣಾ ವ್ಯವಸ್ಥೆಗಳೆರಡನ್ನೂ ಒಳಗೊಂಡಿರುವ ವಿಶಾಲವಾದ ಚೌಕಟ್ಟಾಗಿದೆ. ಇದು ಕಣಗಳ ರಾಶಿ, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಓಜೋನ್, ಚಂಚಲ ಜೈವಿಕ ಸಂಯುಕ್ತಗಳು ಮತ್ತು ರಾಷ್ಟೀಯ ಶ್ರೇಷ್ಠ ವಾಯುಗುಣಮಟ್ಟ ಮಾನದಂಡಗಳ ಪ್ರಕಾರ ನಿರ್ದಿಷ್ಟಪಡಿಸಿದ ಇತರ ಮಾಲಿನ್ಯಕಾರಕಗಳನ್ನು ಹಾಗೂ ತಾಪಮಾನ, ಆರ್ದ್ರತೆ, ಗಾಳಿಯ ದಿಕ್ಸೂಚಿ ಮತ್ತು ವೇಗ ಸೇರಿದಂತೆ ನಿರ್ದಿಷ್ಟ ಹವಾಮಾನ ನಿಯತಾಂಕಗಳನ್ನು ಪತ್ತೆ ಹಚ್ಚುವ ಮತ್ತು ಪ್ರಮಾಣೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮಾನವ ಚಾಲಿತ ಮೇಲ್ವಿಚಾರಣೆಯಲ್ಲಿ ವಾಯು ಮಾದರಿಗಳನ್ನು 24 ಗಂಟೆಗಳ ಕಾಲ ಸಂಗ್ರಹಿಸಿ ಪ್ರಯೋಗಾಲಯಗಳಲ್ಲಿ ವಿಶ್ಲೇಷಿಸಲಾಗುತ್ತದೆ. ಇದು ಮಾಲಿನ್ಯಕಾರಕಗಳ ಸಾಂದ್ರತೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ವಾಯುಗುಣಮಟ್ಟದ ದೀರ್ಘಕಾಲೀನ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುತ್ತದೆ. ಒಸಿಇಎಂಎಸ್ ಎಂಬುದು ನೇರವಾಗಿ ಕೈಗಾರಿಕಾ ಮೂಲಗಳಲ್ಲಿನ ಮಾಲಿನ್ಯ ಹೊರಸೂಸುವಿಕೆಯನ್ನು ಮೇಲ್ವಿಚಾರಣೆ ಮಾಡುವ ಆನ್ಲೈನ್ ನಿರಂತರ ಮಾಲಿನ್ಯ ಹೊರಸೂಸುವಿಕೆ ಮೇಲ್ವಿಚಾರಣಾ ವ್ಯವಸ್ಥೆಯಾಗಿದೆ. ಅತಿ ಹೆಚ್ಚು ಮಾಲಿನ್ಯ ಉಂಟುಮಾಡುವ 17 ವಿಭಾಗಗಳ ಕೈಗಾರಿಕಾ ಘಟಕಗಳಲ್ಲಿ ಈ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ದೆಹಲಿ ಎನ್ಸಿಆರ್ ವಿಷಯದಲ್ಲಿ ಈ 17 ವಿಭಾಗಗಳ ಕೈಗಾರಿಕೆಗಳ ಜೊತೆಗೆ ಮಧ್ಯಮ ಮತ್ತು ಬೃಹತ್ ಪ್ರಮಾಣದ ಕೆಂಪು ವರ್ಗದ ಮಾಲಿನ್ಯಕಾರಕ ಕೈಗಾರಿಕೆಗಳು, ಆಹಾರ ಮತ್ತು ಆಹಾರ ಸಂಸ್ಕರಣಾ ಉದ್ಯಮಗಳು ಮತ್ತು ಲೋಹದ ಘಟಕಗಳ ಒಸಿಇಎಂಎಸ್ ಅನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕಾಗಿದೆ. ಇವು ನಿಯಂತ್ರಕ ಪ್ರಾಧಿಕಾರಗಳಿಗೆ ಅನುಸರಣೆ ಮೌಲ್ಯಮಾಪನಕ್ಕಾಗಿ ಸಿಪಿಸಿಬಿ ಸರ್ವರ್ಗೆ ಮೇಲ್ವಿಚಾರಣಾ ದತ್ತಾಂಶವನ್ನು ನಿರಂತರವಾಗಿ ಕಳುಹಿಸುತ್ತವೆ. ಇದು ಕೈಗಾರಿಕಾ ಮಾಲಿನ್ಯ ಹೊರಸೂಸುವಿಕೆ ಮತ್ತು ತ್ಯಾಜ್ಯ ನೀರು ಹೊರಸೂಸುವಿಕೆಯು ನಿರ್ದಿಷ್ಟಪಡಿಸಿದ ಪರಿಸರ ಮಾನದಂಡಗಳ ವ್ಯಾಪ್ತಿಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುತ್ತದೆ. ವಾಯುಗುಣಮಟ್ಟ ಸೂಚಿ ಎಕ್ಯುಐ ಎಂಬುದು ಸಾರ್ವಜನಿಕರು ವಾಯುಗುಣಮಟ್ಟವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ನೆರವಾಗುವ ಸರಳ ಸಾಧನವಾಗಿದೆ. ಮಾಲಿನ್ಯಕಾರಕಗಳ ಸಾಂದ್ರತೆ ಮತ್ತು ಅವುಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಆಧಾರದ ಮೇಲೆ ಇದು ವಾಯುಗುಣಮಟ್ಟವನ್ನು ಉತ್ತಮದಿಂದ ತೀವ್ರದವರೆಗೆ 6 ವರ್ಗಗಳಾಗಿ ವಿಂಗಡಿಸುತ್ತದೆ. ಎಕ್ಯುಐ ಅನ್ನು 8 ಪ್ರಮುಖ ಮಾಲಿನ್ಯಕಾರಕಗಳನ್ನು ಬಳಸಿ ಲೆಕ್ಕ ಹಾಕಲಾಗುತ್ತದೆ. ಪಿಎಂ 10, ಪಿಎಂ 2.5, ಎನ್ಒ 2, ಎಸ್ಒ 2, ಸಿಒ, ಓ 3, ಎನ್ಎಚ್ 3

ಸೀಸಾ. ಇವುಗಳಲ್ಲಿ ಅತ್ಯಂತ ಕಳಪೆ ಮಟ್ಟದಲ್ಲಿರುವ ಮಾಲಿನ್ಯಕಾರಕದ ಆಧಾರದ ಮೇಲೆ ಸಮಗ್ರ ಎಕ್ಯುಐ ಅನ್ನು ನಿರ್ಧರಿಸಲಾಗುತ್ತದೆ. ನಗರ ಪ್ರದೇಶದಲ್ಲಿನ ವಾಯುಮಾಲಿನ್ಯವನ್ನು ಅಭಿಯಾನದ ಮಾದರಿಯಲ್ಲಿ ತಡೆಯಲು ಭಾರತ ಸರ್ಕಾರವು 2019ರಲ್ಲಿ ದೇಶದ 130 ನಗರಗಳಲ್ಲಿ ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಇತರ ಪಾಲುದಾರರ ಸಂಯೋಜಿತ ಪ್ರಯತ್ನಗಳನ್ನು ಒಳಗೊಂಡಿರುವ ಬಹುವಲಯ ಅಭಿಯಾನವಾಗಿದೆ. ಎನ್ಸಿಎಪಿ ನಗರ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಮೂಲಕ ಮಾಲಿನ್ಯದ ಮೂಲ ನಿರ್ದಿಷ್ಟ ಕಡಿತ ಕ್ರಮಗಳಿಗೆ ಒತ್ತು ನೀಡುತ್ತದೆ ಹಾಗೂ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಚಿಸಲಾದ ವಿವಿಧ ಸಮಿತಿಗಳು ಈ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ನಡೆಸುತ್ತವೆ. ಪ್ರಾಣ ಎಂಬುದು ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮದ ಅನುಷ್ಠಾನವನ್ನು ನಿರ್ವಹಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಒಂದು ಡಿಜಿಟಲ್ ಪೋರ್ಟಲ್ ಆಗಿದೆ. ಇದು ನಗರ ಸ್ವಚ್ಛ ಗಾಳಿ ಕ್ರಿಯಾ ಯೋಜನೆಯ ಅನುಷ್ಠಾನದ ಭೌತಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಪತ್ತೆ ಹಚ್ಚಲು ನೆರವಾಗುತ್ತದೆ ಹಾಗೂ ಎನ್ಸಿಎಪಿ ಅಡಿಯಲ್ಲಿ ವಾಯುಗುಣಮಟ್ಟ ನಿರ್ವಹಣೆಯ ಪ್ರಯತ್ನಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸುತ್ತದೆ. ವಿವಿಧ ಪಾಲುದಾರರಿಂದ ಕೈಗೊಳ್ಳಲಾದ ಎನ್ಸಿಎಪಿಯ ವಿವಿಧ ಚಟುವಟಿಕೆಗಳು ಮತ್ತು ಅವುಗಳ ಪ್ರಗತಿಗೆ ಸಂಬಂಧಿಸಿದ ಮಾಹಿತಿಯು ಈ ಪೋರ್ಟಲ್ನಲ್ಲಿ ಲಭ್ಯವಿದ್ದು, ಇದು ಭವಿಷ್ಯದ ನೀತಿ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಸ್ವಚ್ಛ ವಾಯು ಸರ್ವೇಕ್ಷಣೆ ಎಂಬುದು ಎನ್ಸಿಎಪಿ ಅಡಿಯಲ್ಲಿ ಬರುವ 130 ನಗರಗಳ ವಾರ್ಷಿಕ ಮೌಲ್ಯಮಾಪನ ಪ್ರಕ್ರಿಯೆಯಾಗಿದೆ. 2022-23ರಲ್ಲಿ ಪ್ರಾರಂಭವಾದ ಇದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಈ ಮೌಲ್ಯಮಾಪನವು ಪ್ರಮುಖ ಮಾಲಿನ್ಯ ಮೂಲಗಳನ್ನು ತಡೆಯುವ ಕ್ರಮಗಳನ್ನು ಮತ್ತು ನಗರ ನಿರ್ದಿಷ್ಟ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಅನುಷ್ಠಾನವನ್ನು ಒಳಗೊಳ್ಳುತ್ತದೆ. ಇದು ವಾಯುಗುಣಮಟ್ಟವನ್ನು ಸುಧಾರಿಸಲು ನಗರಗಳ ನಡುವೆ ಆರೋಗ್ಯಕರ ಸ್ಪರ್ಧೆ, ನಾವೀನ್ಯತೆ ಮತ್ತು ವೇಗದ ಕಾರ್ಯಾಚರಣೆಯನ್ನು ಉತ್ತೇಜಿಸುತ್ತದೆ. ನಿರ್ಮಾಣ ಮತ್ತು ಕೆಡವಬಹುದಾದ ತ್ಯಾಜ್ಯದ ಪರಿಸರ ಸ್ನೇಹಿ ನಿರ್ವಹಣೆಗಾಗಿ ಹಾಗೂ ನಿರ್ಮಾಣ ಸಾಮಗ್ರಿಗಳು ಮತ್ತು ನಿರ್ಮಾಣ ತ್ಯಾಜ್ಯದಿಂದ ಉಂಟಾಗುವ ಧೂಳನ್ನು ನಿಯಂತ್ರಿಸಲು ಸಿಪಿಸಿಬಿ ಮಾರ್ಗದರ್ಶಿ ಸೂತ್ರಗಳನ್ನು ಪ್ರಕಟಿಸಿದೆ. 20,000 ಚದರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವ ನಿರ್ಮಾಣ ಸ್ಥಳಗಳಲ್ಲಿ ಧೂಮಾವಿಷ್ಟ ಮಂಜು ನಿರೋಧಕ ಉಪಕರಣಗಳು ಮತ್ತು ಸೂಕ್ತ ಧೂಳು ನಿಯಂತ್ರಣ ಕ್ರಮಗಳನ್ನು ನಿಯೋಜಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ಮಾಲಿನ್ಯ ನಿಯಂತ್ರಣ ಸಮಿತಿಗಳಿಗೆ ಸೂಚಿಸಲಾಗಿದೆ. ನಿರ್ಮಾಣ ಮತ್ತು ಕೆಡವು ಕಾರ್ಯ ಯೋಜನೆಗಳಲ್ಲಿ ಧೂಮಾವಿಷ್ಟ ಮಂಜು ನಿರೋಧಕ ಗನ್ಗಳನ್ನು ಬಳಸಲು ಸಿಪಿಸಿಬಿ ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆ ಮಾಡಿದೆ. ದೆಹಲಿ ಎನ್ಸಿಆರ್ನಲ್ಲಿ 500 ಚದುರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣದ ನಿರ್ಮಾಣ ಸ್ಥಳಗಳಲ್ಲಿ ಧೂಳು ನಿಯಂತ್ರಣ ಕ್ರಮಗಳ ಅನುಸರಣೆಯನ್ನು ಮೇಲ್ವಿಚಾರಣೆ ಮಾಡಲು ಆನ್ಲೈನ್ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ದೆಹಲಿ ಎನ್ಸಿಆರ್ನಲ್ಲಿ ರಸ್ತೆ ಧೂಳನ್ನು ನಿಯಂತ್ರಿಸಲು ರಸ್ತೆಗಳ ಮರು ಅಭಿವೃದ್ಧಿ, ಸೂಕ್ತ ಪ್ರಮಾಣದ ಯಾಂತ್ರಿಕ ರಸ್ತೆ ಗುಡಿಸುವ ಯಂತ್ರಗಳ ನಿಯೋಜನೆ ಮತ್ತು ನಿರ್ಮಾಣ ಹಾಗೂ ಕೆಡವಹುದಾದ ತ್ಯಾಜ್ಯ ಸಂಗ್ರಹಣೆಗಾಗಿ ಮೂಲಸೌಕರ್ಯಗಳ ಬಲವರ್ಧನೆ ಕೈಗೊಳ್ಳಲಾಗಿದೆ. ಭಾರತೀಯ ನಗರಗಳಲ್ಲಿ ಕಣಗಳ ಮಾಲಿನ್ಯಕ್ಕೆ ನಿರ್ಮಾಣ ಮತ್ತು ರಸ್ತೆ ಧೂಳು ಪ್ರಮುಖ ಕಾರಣವಾಗಿದೆ. ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮದ ಅಡಿಯಲ್ಲಿ ನಡೆಸಲಾದ ಮಾಲಿನ್ಯ ಮೂಲ ಹಂಚಿಕೆ ಅಧ್ಯಯನಗಳ ಪ್ರಕಾರ ಬಹುತೇಕ ನಗರಗಳಲ್ಲಿ PM10 ಮಾಲಿನ್ಯದಲ್ಲಿ ಇದರ ಪಾಲು ಸುಮಾರು 40%-50%. ನಗರ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಅಡಿಯಲ್ಲಿ ನಗರಗಳು ರಸ್ತೆ ಸುಧಾರಣೆ ಮತ್ತು ಸಂಚಾರ ದಟ್ಟಣೆ ನಿವಾರಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಧೂಳನ್ನು ತಗ್ಗಿಸಲು ಮತ್ತು ನಗರ ವಾಯು ಗುಣಮಟ್ಟವನ್ನು ಸುಧಾರಿಸಲು ಜಂಕ್ಷನ್ಗಳ ಸುಧಾರಣೆ ಮತ್ತು ತೆರೆದ ಜಾಗಗಳ ಹಸಿರೀಕರಣದಂತಹ ಕ್ರಮಗಳನ್ನು ಸಹ ಇದರಲ್ಲಿ ಸೇರಿಸಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಕಡಿತವನ್ನು ಬೆಂಬಲಿಸಲು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ದಹನದಿಂದ ಉಂಟಾಗುವ ಮಾಲಿನ್ಯವನ್ನು ತಡೆಯಲು ಜುಲೈ 1, 2022 ಜಾರಿಗೆ ಬರುವಂತೆ ಕಡಿಮೆ ಬಳಕೆ ಮತ್ತು ಹೆಚ್ಚು ಕಸ ಉಂಟುಮಾಡುವ ಸಾಮರ್ಥ್ಯವಿರುವ ಪ್ಲಾಸ್ಟಿಕ್ ಕಟ್ಲರಿ, ಸ್ಟ್ರಾಗಳು ಮತ್ತು ಥರ್ಮೋಕೋಲ್ ಅಲಂಕಾರಗಳಂತಹ 12 ಏಕಬಳಿಕೆಯ ಪ್ಲಾಸ್ಟಿಕ್ ವಸ್ತುಗಳ ಮೇಲೆ ನಿಷೇಧ ಹೇರಲಾಗಿದೆ. ಸಿಪಿಸಿಬಿ ಏಕಕಾಲಿಕ ಆರ್ಥಿಕ ನೆರವಿನ ಮೂಲಕ ಭತ್ತದ ಹುಲ್ಲಿನ ಪೆಲೆಟೈಸೇಷನ್ ಮತ್ತು ಶುಷ್ಕ ದಹನ ಘಟಕಗಳಿಗೆ ಬೆಂಬಲ ನೀಡುತ್ತದೆ. ದೆಹಲಿಯ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಮತ್ತು ಎನ್ಸಿಆರ್ ವ್ಯಾಪ್ತಿಯಲ್ಲಿರುವ ಕ್ಯಾಪ್ಟಿವ್ ಪ್ಲಾಂಟ್ಗಳು ಹಾಗೂ ಇಟ್ಟಿಗೆ ಗೂಡುಗಳಲ್ಲಿ 5-10% ಬಯೋಮಾಸ್ ಸಹದಹನವನ್ನು ಸಿಎಕ್ಯುಎಎಂ ಕಡ್ಡಾಯಗೊಳಿಸಿದೆ. ಈ ಕ್ರಮಗಳು ಬೆಳೆ ತ್ಯಾಜ್ಯದ ಪರ್ಯಾಯ ಬಳಕೆಯನ್ನು

0: ಉತ್ತೇಜಿಸುತ್ತವೆ ಮತ್ತು ಬಹಿರಂಗ ದಹನವನ್ನು ಕಡಿಮೆ ಮಾಡುತ್ತವೆ. ಗ್ರೀನ್ ಇಂಡಿಯಾ ಮಿಷನ್ ಅರಣ್ಯದ ಗುಣಮಟ್ಟ, ಪರಿಸರ ಸ್ಥಿತಿಸ್ಥಾಪಕತ್ವ ಮತ್ತು ಕಾರ್ಬನ್ ಶೇಖರಣೆಯನ್ನು ಸುಧಾರಿಸುವುದರ ಮೇಲೆ ಗಮನಹರಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನದಲ್ಲಿ ನೀಲಿ ಆಗಸದತ್ತ ಭಾರತದ ಪಯಣ, ಸ್ವಚ್ಛ ಗಾಳಿಯತ್ತ ಜಾಗತಿಕ ಮತ್ತು ರಾಷ್ಟ್ರೀಯ ಬದ್ಧತೆ ಕುರಿತಂತೆ ಮಾಹಿತಿ ಕೇಳಿದಿರಿ.
1: ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
2: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 20ನೇ ಏಷ್ಯನ್ ಗೇಮ್ಸ್ 2026. ಜಪಾನಿನ ಐಚಿ ಮತ್ತು ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಕ್ರೀಡಾಕೂಟದ ಕುರಿತು ವಾರದ ವರದಿ.
4: ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಅಥ್ಲೆಟಿಕ್ಸ್ ತಂಡವು ಅಮೋಘ ಸಾಧನೆ ಮಾಡಿದೆ. ಒಟ್ಟು 24 ಪದಕಗಳನ್ನ ಗೆದ್ದು ಭಾರತದ ಪದಕ ಗಳಿಕೆಯ ಸಂಖ್ಯೆಯನ್ನ ಅರ್ಧಶತಕ ದಾಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಅದರಲ್ಲೂ ಅಥ್ಲೆಟಿಕ್ಸ್ನ ರಿಲೇ ವಿಭಾಗದಲ್ಲಿ ಪದಕಗಳ ಸುರಿಮಳೆಯೇ ಆಗಿದೆ. ಈ ಅಥ್ಲೆಟಿಕ್ಸ್ ಟ್ರ್ಯಾಕ್ ಅಂಡ್ ಮತ್ತು ಫೀಲ್ಡ್ ವಿಭಾಗದಲ್ಲಿ ಲಭಿಸಿದ ಏಕೈಕ ಚಿನ್ನದ ಪದಕ ಕೂಡ ರಿಲೇಯಲ್ಲಿ ಬಂದಿದ್ದು ವಿಶೇಷ. ಅದು ಮಹಿಳೆಯರ 4x400 meter ರಿಲೇಯಲ್ಲಿ ಸ್ವರ್ಣ ಪದಕವನ್ನ ಭಾರತ ಗೆದ್ದಿತು. ಆ ತಂಡದಲ್ಲಿ ಕರ್ನಾಟಕದ MR ಪೂವಮ್ಮ, ಕಿರಣ್ ಪಹಾಲ್, ಪ್ರಾಚಿ ಚೌಧರಿ ಮತ್ತು ವಿದ್ಯಾರಾಮರಾಜ್ ಅವರು ಇದ್ದರು. ಈ ಓಟದಲ್ಲಿ ಚೀನಾ, ಬಹರೇನ್, ಜಪಾನ್ ನಂತಹ ಘಟಾನುಘಟಿ ದೇಶಗಳ ಸ್ಪರ್ಧಿಗಳನ್ನ ಹಿಂದಿಕ್ಕಿದ ಭಾರತದ ವನಿತೆಯರ ತಂಡವು ಸ್ವರ್ಣ ಪದಕ ಗೆದ್ದು ಸಂಭ್ರಮಿಸಿತು. ಭಾರತದ ಓಟಗಾರ್ತಿಯರು 3:29.69 ಗುರಿ ಮುಟ್ಟಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. ಬಹರೇನ್ನ ತಂಡವು 3:30.21 ಗುರಿ ಸೇರಿ ಬೆಳ್ಳಿ ಪಡೆಯಿತು. ಅಂದರೆ ಭಾರತ ಮತ್ತು ಬಹರೇನ್ಗೆ ಗೆಲುವಿಗಾಗಿ ಇದ್ದ ಅಂತರ ತೀರಾ ಅತ್ಯಲ್ಪ. 3ನೇ ಸ್ಥಾನದಲ್ಲಿ ಚೀನಾ 3:31.02 ಕಂಚಿನ ಪದಕ ಗೆದ್ದಿತು. 2002-2018 ಕೂಟಗಳಲ್ಲಿ ಭಾರತ ಮಹಿಳಾ ತಂಡ ಅಮೋಘ ಸಾಧನೆ ಮಾಡಿ ಚಿನ್ನ ಜಯಿಸಿತ್ತು. ಆದರೆ 2022-23 ಹಾಂಗ್ಝೌ ಏಷ್ಯನ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಗೆದ್ದಿತ್ತು. ಇದೀಗ ಮತ್ತೆ ಚಿನ್ನದ ಹಾದಿಗೆ ಮರಳಿದೆ.

ಭಾರತದ ಮಿಶ್ರ ರಿಲೇ ತಂಡವು 4x400 ಮೀಟರ್ ರಿಲೇ ನಲ್ಲೂ ಕೂಡ ಬೆಳ್ಳಿ ಪದಕ ಗೆದ್ದಿತ್ತು. ಈ ತಂಡದಲ್ಲಿಯೂ MR ಪೂವಮ್ಮ, TS ಮನು, TK ವಿಶಾಲ್ ಮತ್ತು ವಿದ್ಯಾರಾಮರಾಜ್ ಅವರು ಇದ್ದರು. 4x100 ಮೀಟರ್ ಮಿಶ್ರ ರಿಲೇಯಲ್ಲಿಯೂ ಕೂಡ ಭಾರತದ ತಂಡವು ಕಂಚಿನ ಪದಕವನ್ನ ಜಯಿಸಿತು. ಈ ತಂಡದಲ್ಲಿ ಅನಿಮೇಶ್ ಕುಜೂರ್, ಸ್ನೇಹಾ ಸತ್ಯನಾರಾಯಣ, ಹರಿತಾ ಭದ್ರಾ ಮತ್ತು ಗುರಿಂದರ್ ವೀರ್ ಸಿಂಗ್ ಅವರು ಓಡಿದ್ದರು. ಪುರುಷರ ರಿಲೇಯಲ್ಲಿಯೂ ಕೂಡ ಭಾರತಕ್ಕೆ ಪದಕ ಒಲಿದಿದ್ದು ವಿಶೇಷ. ಕೊನೆಯ ಸ್ಪರ್ಧೆಯಾಗಿದ್ದ 4x400 ಮೀಟರ್ ಪುರುಷರ ರಿಲೇಯಲ್ಲಿ ಭಾರತ ಕಂಚು ಗಳಿಸಿತು.

ಅದರಲ್ಲಿ ಧರ್ಮವೀರ್ ಚೌಧರಿ, ಮನು ತೆಕ್ಕಿನಲೀಲ್, ಜೈಕುಮಾರ್ ಮತ್ತು ವಿಶಾಲ್ ತೆನ್ನರಸು ಅವರ ತಂಡವು 3:01.61 ಗುರಿ ಮುಟ್ಟಿತು. ಅಥ್ಲೆಟಿಕ್ಸ್ನ ವಿಭಾಗದಲ್ಲಿಯೇ ಮತ್ತೊಂದು ಸಾಧನೆ ಎಂದರೆ 10,000 ಮೀಟರ್ ಮಹಿಳೆಯರ ಓಟದಲ್ಲಿ ಸೀಮಾ ಕುಮಾರಿ ಅವರು ಕಂಚಿನ ಪದಕ ಗೆದ್ದಿದ್ದು. ಅವರು 32:39.18 ಗುರಿ ಮುಟ್ಟಿ ಬಹರೇನ್ನ ವಿನ್ಫ್ರೆಡ್ ಯಾವಿ ಮತ್ತು ಆತಿಥೇಯ ಜಪಾನಿನ ನವೋಮಿ ತನಕ ಅವರ ನಂತರದ ಸ್ಥಾನ ಪಡೆದರು. ಹಿಮಾಚಲ ಪ್ರದೇಶದ ಚಂಬಾದವರಾದ ಸೀಮಾ ಇದೇ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದ್ದಾರೆ. ಇನ್ನು ಭಾರತಕ್ಕೆ ಅಥ್ಲೆಟಿಕ್ಸ್ ನಲ್ಲಿ ಮತ್ತೊಂದು ಬೆಳ್ಳಿ ಪದಕ ಒಲಿಯಲು ಮ್ಯಾರಥಾನ್ ರನ್ನರ್ ಸಾವನ್ ಬರ್ವಾಲ್ ಅವರು ಕಾರಣರಾದರು. ಇಪ್ಪತ್ತೆಂಟು ವರ್ಷ ವಯಸ್ಸಿನ ಸಾವನ್ ಅವರ ಈ ಸಾಧನೆ ಭಾರತಕ್ಕೆ 44 ವರ್ಷಗಳ ನಂತರ ಮ್ಯಾರಥಾನ್ ನಲ್ಲಿ ಪದಕ ತಂದುಕೊಟ್ಟಿತು. ಅದರಲ್ಲೂ ಅವರು 2:11.37 42.195 ಕಿಲೋಮೀಟರ್ ದೂರವನ್ನ ಕ್ರಮಿಸಿದರು. ಜಪಾನ್ನ ಇಚಿತಿಕಾ ಯಮಶಿಟಾ ಅವರು 2:10.49 ಗುರಿ ತಲುಪಿ ಬಂಗಾರದ ಪದಕ ಕೊರಳಿಗೇರಿಸಿಕೊಂಡರೆ ಚೀನಾದ ಫಿಯು ಫೆಂಗ್ 2:12.13 ಕಂಚಿನ ಪದಕ ಗೆದ್ದರು. 1982 ನಡೆದಿದ್ದ ಏಷ್ಯನ್ ಗೇಮ್ಸ್ ನಲ್ಲಿ ಹೊಸೂರು ಕುಕ್ಕಪ್ಪ ಸೀತಾರಾಮ್ ಅವರು ಕಂಚಿನ ಪದಕ ಗೆದ್ದಿದ್ದರು. ಅದರ ನಂತರ ಈ ವಿಭಾಗದಲ್ಲಿ ಭಾರತಕ್ಕೆ ಒಲಿದ ಪದಕ ಇದು. ಅದರಲ್ಲೂ ವಿದೇಶದಲ್ಲಿ ನಡೆದಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಮ್ಯಾರಥಾನ್ ಪದಕ ಗೆದ್ದ ಮೊದಲ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೂ ಕೂಡ ಬರ್ವಾಲ್

ಮಹಿಳೆಯರ 400 ಮೀಟರ್ ಓಟದಲ್ಲಿ ಪ್ರಾಚಿ ಚೌಧರಿ ಕಂಚಿನ ಪದಕ ಗೆದ್ದರು. 53.21 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿದ ಅವರು ಈ ಸಾಧನೆ ಮಾಡಿದರು. ಬಹರೇನ್ನ ಸಾಲ್ವಾ ನಾಜೇರ್ 49.20 ಸೆಕೆಂಡ್ಗಳಲ್ಲಿ ಚಿನ್ನ ಗೆದ್ದರೆ ಇರಾನಿನ ಜಹರಾ ಜರೈ 52.38 ಸೆಕೆಂಡ್ಗಳಲ್ಲಿ ಬೆಳ್ಳಿ ಪದಕವನ್ನ ತಮ್ಮದಾಗಿಸಿಕೊಂಡರು. ಭಾರತದ ಜ್ಯೋತಿ ಯರಾಜಿ ಅವರು ಮೊಣಕಾಲು ನೋವಿನಿಂದಾಗಿ 100 ಮೀಟರ್ ಹರ್ಡಲ್ಸ್ ಹೀಟ್ಸ್ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದರು. ಪ್ರವೀಣ್ ಚಿತ್ರವೇಲ್ ಅವರು ಗಾಯಾಳಾಗಿ ಪುರುಷರ ಟ್ರಿಪಲ್ ಜಂಪ್ ಫೈನಲ್ನಲ್ಲಿ ಕಣಕ್ಕಿಳಿಯಲಿಲ್ಲ. ಇದರಿಂದಾಗಿ 2 ಪದಕ ಗಳಿಕೆಯ ನಿರೀಕ್ಷೆಗಳು ಹುಸಿಯಾದವು. ಆದರೆ ತಜಿಂದರ್ ಪಾಲ್ ಸಿಂಗ್ ತೂರ್ ತಮ್ಮ ಹೊಣೆಯನ್ನ ಅದ್ಭುತವಾಗಿ ನಿರ್ವಹಿಸಿದರು. ತಜಿಂದರ್ ಪಾಲ್ ತೂರ್ ಅವರು ಶಾರ್ಟ್ಪುಟ್ನಲ್ಲಿ ಸತತ 3ನೇ ಬಾರಿ ಚಿನ್ನ ಗೆಲ್ಲುವ ಅವಕಾಶ ಕೈತಪ್ಪಿದರೂ ಬೆಳ್ಳಿ ಪದಕವನ್ನ ಜಯಿಸುವಲ್ಲಿ ಯಶಸ್ವಿಯಾದರು. ನೀರಜ್ ಚೋಪ್ರಾ ಇಲ್ಲದ ಜಾವೆಲಿನ್ ಥ್ರೋ ವಿಭಾಗವು ಈ ಬಾರಿ ಪದಕಗಳನ್ನ ಗೆಲ್ಲುತ್ತದೆಯೋ ಇಲ್ಲವೋ, ಚಿನ್ನವನ್ನ ಗಳಿಸುತ್ತದೆಯೋ ಇಲ್ಲವೋ ಎಂಬ ಅನುಮಾನಗಳು ಮೂಡಿದವು. ಆದರೆ 2 ಪದಕಗಳು ಈ ವಿಭಾಗದಲ್ಲಿ ಭಾರತಕ್ಕೆ ಒಲಿದವು. ಜಾವೆಲಿನ್ ಥ್ರೋ ಪುರುಷರ ವಿಭಾಗದಲ್ಲಿ ಭಾರತದ ಯಶ್ವೀರ್ ಮತ್ತು ರೋಹಿತ್ ಅವರು ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನ ಜಯಿಸಿದರು. ಯಶ್ವೀರ್ ಅವರು 85.72 ಮೀಟರ್ ಮತ್ತು ರೋಹಿತ್ 84.35 ಮೀಟರ್ ದೂರ ಜಾವೆಲಿನ್ ಥ್ರೋ ಮಾಡಿದರು. ಮಹಿಳೆಯರ 5000 ಮೀಟರ್ ಓಟದಲ್ಲಿ ಪಾರುಲ್ ಚೌಧರಿ ಅವರು ಕಂಚಿನ ಪದಕ ಜಯಿಸಿದರು. 400 ಮೀಟರ್ ಹರ್ಡಲ್ಸ್ ಓಟದಲ್ಲಿ ವಿದ್ಯಾರಾಮರಾಜ್ ಅವರು 54.75 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ಪಿಟಿ ಉಷಾ ಅವರ ಹೆಸರಿನಲ್ಲಿದ್ದ 4 ದಶಕಗಳಷ್ಟು ಹಳೆಯ ದಾಖಲೆಯನ್ನ ಮುರಿದರು. ಜೊತೆಗೆ ಪದಕವನ್ನು ಗೆದ್ದರು. ಗುಲ್ವೀರ್ ಸಿಂಗ್ ಅವರು ಈ ಬಾರಿ ಅಪರೂಪದ ಸಾಧನೆಯೊಂದನ್ನ ಮಾಡಿದರು. ಒಂದೇ ಕೂಟದಲ್ಲಿ ಪುರುಷರ ವಿಭಾಗದ ಅಥ್ಲೆಟಿಕ್ಸ್ ನಲ್ಲಿ 3 ಪದಕಗಳನ್ನು ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿದರು. ಅವರು 5000 ಮೀಟರ್ ಓಟದಲ್ಲಿ 13:32.75 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ಕಂಚಿನ ಪದಕ ಗೆದ್ದುಕೊಂಡ್ರೆ 1500 ಮೀಟರ್ ಮತ್ತು 10,000 ಮೀಟರ್ ಓಟಗಳಲ್ಲಿ ಬೆಳ್ಳಿ ಪದಕಗಳನ್ನ ಜಯಿಸಿದ್ದರು. ಇಂತಹ ಹ್ಯಾಟ್ರಿಕ್ ಸಾಧನೆ ಮಾಡಿದ ಭಾರತದ 2ನೇ ಪುರುಷ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾದರು. ಮಹಿಳೆಯರ ಹೈಜಂಪ್ ವಿಭಾಗದಲ್ಲಿ ಪೂಜಾ ಸಿಂಗ್ ಅವರು ಕಂಚಿನ ಪದಕ ಗೆದ್ದುಕೊಂಡರು. ಪುರುಷರ

ಜಂಪ್ನಲ್ಲಿ ಸರ್ವೇಶ್ ಕುಶಾರೆ ಅವರು 2.25 ಮೀಟರ್ ಎತ್ತರ ಜಿಗಿದು ಬೆಳ್ಳಿ ಪದಕ ಗೆದ್ದರೆ, ಪಾರುಲ್ ಚೌಧರಿ ಅವರು 3000 ಮೀಟರ್ ಸ್ಟೀಪಲ್ ಚೇಸ್ ನಲ್ಲಿ ಕಂಚಿನ ಪದಕ ಗೆದ್ದರು. ತೇಜಸ್ವಿನ್ ಶಂಕರ್ ಅವರು ಡೆಕತ್ಲಾನ್ ನಲ್ಲಿ 7934 ಅಂಕಗಳನ್ನು ಕಲೆ ಹಾಕಿ ಕಂಚಿನ ಪದಕ ಜಯಿಸಿದರು. ಹರಿತಾ ಭದ್ರಾ ಅವರು 200 ಮೀಟರ್ ಮಹಿಳೆಯರ ಓಟದಲ್ಲಿ ಕಂಚಿನ ಪದಕ ಜಯಿಸಿದರೆ, ಮಹಿಳೆಯರ ಲಾಂಗ್ ಜಂಪ್ ನಲ್ಲಿ ಆನ್ಸಿ ಸೋಜನ್ ಅವರು ಬೆಳ್ಳಿ ಪದಕ ಗೆದ್ದು ಸಾಧನೆ ಮೆರೆದರು.

0: ಸಮರಕಲೆ ಉಶು ವಿಭಾಗದಲ್ಲಿ ರೋಷಿಬೀನಾ ದೇವಿ ಅವರು ಬೆಳ್ಳಿ ಪದಕ ಗೆದ್ದರು. ಮಹಿಳೆಯರ 60 ಕೆಜಿ ಸಾಂಡಾ ವಿಭಾಗದ ಫೈನಲ್ನಲ್ಲಿ ಮಣಿಪುರದ ರೋಷಿಬೀನಾ 0-2 ಚೀನಾದ ಶಿವಾಯು ಝಾಂಗ್ ವಿರುದ್ಧ ಸೋತು ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. 2018 ಜಕಾರ್ತಾ ಏಷ್ಯನ್ ಗೇಮ್ಸ್ನಲ್ಲಿ ಅವರು ಕಂಚು ಹಾಂಗ್ಝೋದಲ್ಲಿ ಬೆಳ್ಳಿ ಪದಕವನ್ನು ಅವರು ಜಯಿಸಿದ್ದರು. ಈ ಬಾರಿಯೂ ಭಾರತದ ಕಬಡ್ಡಿ ತಂಡಗಳು ತನ್ನ ಅಭಿಮಾನಿಗಳನ್ನು ನಿರಾಶೆಗೊಳಿಸಲಿಲ್ಲ. ಭಾರತದ ಮಹಿಳಾ ಮತ್ತು ಪುರುಷ ತಂಡಗಳೆರಡೂ ಚಿನ್ನದ ಪದಕಗಳನ್ನು ಗೆದ್ದು ಭಾರತದ ಕಬಡ್ಡಿ ಕ್ರೀಡೆಯ ಕೀರ್ತಿ ಕಿರೀಟಕ್ಕೆ ಮತ್ತೆ ಚಿನ್ನದ ಗರಿಯನ್ನ ಮೂಡಿಸಿದವು. ಭಾರತದ ಮಹಿಳಾ ತಂಡವು 4ನೇ ಬಾರಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಪುರುಷರ ತಂಡವು 40-34 ಫೈನಲ್ನಲ್ಲಿ ಇರಾನ್ ವಿರುದ್ಧ ಜಯಿಸಿತು. ಮಹಿಳಾ ತಂಡ ಕೂಡ 37-34 ಫೈನಲ್ನಲ್ಲಿ ಇರಾನ್ ಮಹಿಳೆಯರ ತಂಡದ ವಿರುದ್ಧವೇ ಗೆದ್ದಿತ್ತು. ಈ ಒಂದು ಸಾಧನೆಯ ಬಗ್ಗೆ ತಂಡದ ಆಟಗಾರ್ತಿಯರು ಮಾತಾಡಿದ್ದಾರೆ.
1: ಆಕ್ಚುಲಿ ಹಮ್ ಕಲ್ ರಾತ್ ಸೆ ಸೋಯೆ ನಹೀ ಹೈ ಹಮಾರೆ ಕೋಚೆಸ್ ಬೋಲೆ ಥೆ ಕಿ ಜಲ್ದಿ ಸೋ ಜಾನಾ ಹಮ್ನೆ ಸೋಚಾ ಥಾ ಕಿ ಚೈನೀಸ್ ಟೈಪ್ ಆಯೇಗಾ ಪರ್ ಆ ಗಯಾ ಇರಾನ್ ತೋ ಫಿರ್ ಏಕ್ ಥೋಡಾ ಕಾನ್ಫಿಡೆನ್ಸ್ ಯೇ ಭಿ ಆ ಗಯಾ ಕಿ ಹಮ್ನೆ ಉನ್ಕೋ ಪೂಲ್ ಮೇ ಮ್ಯಾಚೆಸ್ ಮೇ ಹರಾಯಾ ತೋ ಫೈನಲ್ ಮೇ ಈಜ಼ಿಲಿ ಹರಾ ಲೇಂಗೆ ಪರ್ ಹಮಾರೆ ಸೀನಿಯರ್ ಪ್ಲೇಯರ್ ಜೋ ಥೆ ಜೈಸೆ ರಿತು ನೇಗಿ ಉನ್ಹೋನೆ ಬೋಲಾ ಥಾ ಫೈನಲ್ ಇತ್ನಾ ಈಜ಼ಿ ನಹೀ ರಹೇಗಾ ಕ್ಯೂಂಕಿ ವೋ ಆಲ್ ಔಟ್ ಖೇಲೆಂಗೆ ಔರ್ ಉನ್ಹೋನೆ ಸಚ್ ಮೇ ಆಲ್ ಔಟ್ ಖೇಲೆ ಹಮ್ನೆ ಉನ್ಕೋ ಪೂಲ್ ಕೇ ಮ್ಯಾಚೆಸ್ ಮೇ 14 points ಹರಾಯಾ ಥಾ ಪರ್ ಫೈನಲ್ ಮೇ ವೋ 3 points ಹರೇ ತೋ ಉನ್ಹೋನೆ ಇಂಪ್ರೂವ್ ಕಿ ಅಪ್ನೆ ಊಪರ್ ಔರ್ ಉನ್ಹೋನೆ ಸ್ಟ್ರಾಟಜಿ ಭಿ ಕಿಯೇ ಥೆ ಥೋಡಾ ಬಹುತ್ ಅಪ್ನಾ ಹಮಾರೆ ಲೀಡರೋ ಕೆ ಊಪರ್ ವೋ ಭಿ ಉನ್ಕೋ ಕಾಮ್ ಆಯೇ ಪರ್ ಆಲ್ ಔಟ್ ಕಾ ಸಚ್ ಮೇ ಹಮ್ನೆ ಕೇ ಬಾದ್ ಹೈ ಹಮಾರೆ ಅಭ್ಯಾಸ್ ಮೇ ರಹೇ ಜೋ ಬೀಚ್ ಮೇ ಸೇ 2-3 points ಗಯೇ ಉಸ್ಕೋ ಹಮ್ ವಾಪಸ್ ಲಾ ದೇ ಕ್ಯೂಂಕಿ ಹಮಾರಾ 12 points ಕಾ ಲೀಡ್ ಥಾ ಏಕ್ ಟೈಮ್ ಪೇ ಹಮ್ನೆ ಸೋಚಾ ಥಾ 16-17 points ಕಾ ಹೋ ಜಾಯೇಗಾ ವೋ ಲೀಡ್ ಪರ್ ಮ್ಯಾಚಸ್ ಹೋ ತೋ ಐಸಾ ಹೋ ಜೀತ್ ಮೇ ತಭಿ ಮಜಾ ಆತಾ ಹೈ ಯೇ ಭಿ ಹೈ ಏಷ್ಯನ್ ಗೇಮ್ಸ್ ಸೇ ಪಹಲೆ ಹಮ್ ಲೋಗೋ ಕಾ ಸೀನಿಯರ್ ನ್ಯಾಷನಲ್ ಹೋತಾ ಹೈ ಉಸ್ಮೇ ಆಕ್ಚುಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ದೇನಾ ಪಡ್ತಾ ಹೈ ಔರ್ ವೋ ದೇಖೇ ಸಿಲೆಕ್ಷನ್ ಮೇ 30-40 ಲಡ್ಕೆ ಆತಿ ಹೈ ಉಸ್ 30-40 ಲಡ್ಕೆಯೋ ಕೋ ಬೀಟ್ ಕರ್ಕೆ ಜೋ 12 ಲಡ್ಕೆ ಆತಿ ಹೈ ಔರ್ ಹಮ್ ಲೋಗೋ ಕಾ 5-6 months ಕಾ ಕ್ಯಾಂಪ್ ಲಗ್ತಾ ಹೈ ಏಕ್ ಏಕ್ ಮಹೀನಾ ಕಾ ಕ್ಯಾಂಪ್ ವೋ ನಿಕಾಲ್ನಾ ಬಹುತ್ ಮುಷ್ಕಿಲ್ ಹೋತಾ ಹೈ ಪರ್ ವೋ ಸಬ್ ಮುಷ್ಕಿಲ್ ಪಾರ್ ಕರ್ಕೆ ಜೋ 12 ಲಡ್ಕೆ ಆಯಿ ಹೈ ವೋ ಅಪ್ನೇ ಅಪ್ನಿ ಬೆಸ್ಟ್ ದಿ ಅಪ್ನೇ ಅಪ್ನಿ ಜಗಾ ಪೇ ಇಸ್ಲಿ ಆಜ್ ಹಮ್ ಗೋಲ್ಡ್ ಮೆಡಲ್ ಹಾತ್ ಮೇ ಲೇಕೆ ಖಡೆ ಜೈಸೆ ಕ್ರಿಕೆಟ್ BCCI ನೇ ಲೇ ಲಿಯಾ ಹಮ್ ಮ್ಯಾಚ್ ಆತಿ ಹೈ ಕಬಡ್ಡಿ BCCI ಲೇ ಲೇ ತಾಕಿ ಆಗೇ ಜೋ ಜನರೇಷನ್ ಆಯ ಆಗೇ ಜೋ ಬಚ್ಚೆ ಆಯ ಉನ್ಕೋ ನಯಾ ಉಮೀದೆ ಜಗೆ ಔರ್ ಕಬಡ್ಡಿ ಉತ್ನಾ ಹೀ ಪಾಪುಲರ್ ಹೋ ಜಿತ್ನಾ ಕ್ರಿಕೆಟ್ ಹೋ ರಹಾ ಹೈ ಅಭಿ ವುಮೆನ್ಸ್ ಕ್ರಿಕೆಟ್ ಟೀಮ್ ಬಹುತ್ ಜ್ಯಾದಾ ಧೀರೆ ಧೀರೆ ಪಾಪುಲರ್ ಹೋ ರಹಾ ಹಮ್ ಚಾಹತೆ ಹೈ ಹಮಾರಿ ಕಬಡ್ಡಿ ಭಿ ಫೆಡರೇಷನ್ ಕರ್ ರಹೇ ಪರ್ BCCI ಕೇ ಅಂಡರ್ ಹೋ ಜಾತೆ ಮೇರೆ ಕೋ ಐಸಾ ಲಗ್ತಾ ಹೈ ಕಿ ಫಿರ್ ಹಮಾರಿ ಲಡ್ಕಿಯಾ ಜ್ಯಾದಾ ಪ್ರಮೋಟ್ ಹೋ ಜೈಸೆ ವೋ ಕ್ರಿಕೆಟ್ ವಾಲೆ ಹೋ ರಹೇ ಹೈ ಹಮಾರೇ ಏಕೆ ಭಾಯಿ ವಾಲೆ ಹಮಾರೇ ಲಿಯೇ ಅಪ್ನೇ ಜೀ ಜಾನ್ ಸೇ ಸಬ್ ಕುಚ್ ಕರ್ತೇ ಪರ್ ಹಮ್ ಚಾಹತೆ ಹೈ ಲಡ್ಕಿಯಾ ಪ್ರಮೋಟ್ ಹೋ ಜೈಸೆ ಕ್ರಿಕೆಟ್ ವಾಲೆ ಹೋ ರಹೇ ಉನ್ಕೋ ಬ್ಯಾಂಡ್ ಕ್ಲರ್ವೇಶನ್ ಮಿಲ್ ರಹಾ ಹೈ ಓ ಕಬಡ್ಡಿ ವಾಲೋ ಕೋ ನಹೀ ಮಿಲ್ ರಹಾ ಹೈ ಹಮ್ ಚಾಹತೆ ಹೈ ಹಮಾರೇ ಕಬಡ್ಡಿ ವಾಲೋ ಆಗೇ ಜೋ ಬಚ್ಚೆ ಹೈ ಉನ್ಕೋ ಭಿ ಮಿಲೇ ಜೈಸೆ ಅಭಿ ಲಡ್ಕೋ ಕಾ ಪ್ರೋ ಕಬಡ್ಡಿ ಹೈ ಹಮ್ ಚಾಹತೆ ಹಮಾರೇ ಲಡ್ಕಿಯೋ ಕಾ ಭಿ ಪ್ರೋ ಕಬಡ್ಡಿ ಹೋ ಕಿ ಕಮ್ ಸೇ ಕಮ್ ಜೋ ಬಚ್ಚೆ ಇಂಡಿಯಾ ಖೇಲ್ನೆ ನಹೀ ಪಾ ರಹೇ ಜೋ ಪೀಚೆ ಛೂಟ್ ಜಾಯೇ ಕಮ್ ಸೇ ಕಮ್ ವೋ ಪ್ರೋ ಕಬಡ್ಡಿ ಖೇಲ್ ಕೇ ಅಪ್ನಾ ಪರ್ಫಾರ್ಮೆನ್ಸ್ ದಿಖಾ ಪಾಯೇ ಔರ್ ವೋ ಆಗೇ ಆ ಪಾಯೇ ಕ್ಯೂಂಕಿ ಏಕ್ ಸೀನಿಯರ್ ನ್ಯಾಷನಲ್ ಕೇ ಭರೋಸೆ ಹಮ್ ಲೋಗ್ ರಹತೆ ಹೈ ಪೂರೇ ಸಾಲ್ ಬಾಕಿ ಹಮ್ ಲೋಗೋ ಕುಛ ಟೂರ್ನಾಮೆಂಟ್ ನಹೀ ಮಿಲ್ತಾ ಹೈ ಹಮಾರೇ ಲಡ್ಕಿಯೋ ಕೋ ಮತಲಬ್ ಜ್ಯಾದಾ ಫೆಸಿಲಿಟಿ ಮಿಲ್ನಾ ಚಾಹಿಯೇ ಏಕೆ ಭಾಯಿ ಹಮಾರೇ ಲಿಯೇ ಕರ್ ರಹೇ ಹಮ್ ಚಾಹತೆ ಸರ್ಕಾರ ಹಮಾರೇ ಲಿಯೇ ಥೋಡಾ ಔರ್ ಜ್ಯಾದಾ ಕರೇ ಕ್ಯೂಂಕಿ ಕಭಿ ಕಭಿ ಹಮ್ ಲೋಗೋ ಕೋ ಸಹಿ ತರೀಕೆ ಸೇ ಸಹಿ ಚೀಜೆ ಮಿಲ್ತಿ ನಹೀ ಹಮ್ ಯಾ ಹಮ್ ಲೋಗೋ

0: ಶೂಟಿಂಗ್ನ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಕೂಡ ಈ ಬಾರಿ ಭಾರತಕ್ಕೆ ಚಿನ್ನ ಒಲಿಯಿತು. ಅದರಲ್ಲಿ ಸುರುಚಿ ಸಿಂಗ್ ಮತ್ತು ಕಮಲ್ಜೀತ್ ಅವರ ಜೋಡಿಯು 484.6 ಪಾಯಿಂಟ್ಗಳನ್ನು ಗಳಿಸಿ ಈ ಒಂದು ಚಿನ್ನದ ಪದಕದ ಕಾಣಿಕೆಯನ್ನ ನೀಡಿದ್ದಾರೆ. ಕಮಲ್ಜೀತ್ ಮತ್ತು ಸುರುಚಿ ಅವರ ಸಂತಸದ ನುಡಿಗಳನ್ನ ಕೇಳೋಣ ಬನ್ನಿ.
1: ಕಲ್ ಮೇರಾ ಮ್ಯಾಚ್ ತೋ ಮ್ಯಾಚ್ ಭೀ ಠೀಕ್ ಥಾ, ಇತ್ನೆ ಮತ್ಲಬ್ ಐಸೆ ಖರಾಬ್ ನಹೀ ಥಾ, ಪರ್ ಮೈನೆ ಥೋಡಾ ಸಾ ಮೇರಿ ತರಫ್ ಸೆ ಬೀಚ್ ಮೇ ಥೋಡಾ ಸಾ ಖರಾಬ್ ಕರ್ ದಿಯಾ ಥಾ, ಉಸ್ಲಿ ಏಕ್ ಪಾಯಿಂಟ್ ಸೆ ರಹ ಗಯಾ ಥಾ ಮೈ ಫೈನಲ್ ಮೇ, ತೋ ಬಹುತ್ ಜ್ಯಾದಾ ಸ್ಯಾಡ್ ಥಾ ಕಿ ಕ್ಯಾ ಹೀ ಹೋಗಾ, ಕ್ಯೂಂಕಿ ಕೋಯಿ ವೋ ನಹೀ ಥಾ ಮೆಡಲ್ ವಗೈರಾ ಕುಛ ಭೀ, ತೋ ಯೇ ಥಾ ಕಿ ಕಲ್ ಯಾ ತೋ ಘರ್ ಆನಾ ಪಡೇಗಾ, ಥೋಡಾ ಸಿ ಥೀ ಮೈ ಮಾಯೂಸಿ ಸಿ. ಫಿರ್ ಸಬ್ ನೇ ಬತಾಯಾ ಕಿ ಮಿಕ್ಸ್ ಟೀಮ್ ಮೇ ನಾಮ್ ಆ ಗಯಾ, ಅಬ ತೋ ಏಕ್ ಏಕ್ ಮೌಕಾ ಓರ್ ಹೈ ಕಮ್ ಮೆಡಲ್ ಕಾ, ತೋ ಇಸ್ ಮೇ ಮೈ ಅಪ್ನಾ ಬೆಸ್ಟ್ ಕರೂಂಗಾ, ಆ ಗಯಾ ಮೈ ಮೆಡಲ್. ಇಮೋಷನ್ಸ್ ತೋ ಮ್ಯಾಮ್ ಸಬ್ ಮೇ ಹೋತೇ ಹೈ, ಮೇ ಅಂದರ್ ಅಂದರ್ ಭೀ ಥೋಡಾ ಬಹುತ್, ಮ್ಯಾಮ್ ಥೋಡಾ ಹರ್ಟ್ ಹುವಾ ಥಾ, ಮೇರೆ ಕೋ ಐಸಾ ಲಗಾ ಥಾ ಕಿ ಮೈ ಆ ಜಾಊಂಗಾ ಫೈನಲ್ಸ್ ಮೇ, ವೋ ರಹ ಗಯಾ, ತೋ ಇಸ್ಲಿಯೇ ಥೋಡಾ ಸಾ ಹರ್ಟ್ ಹುವಾ. ಇಂಡಿವಿಜುವಲ್ ಮ್ಯಾಚ್ ಇಸ್ಸೆ ಜ್ಯಾದಾ ಟಫ್, ಉಸ್ಮೇ 60 ಶಾಟ್ ರಹತೇ, ಇಸ್ಮೇ 30 ಶಾಟ್ ಹೈ, ತೋ ಯೇ ಯೇ ಥಾ ಕಿ ಬಸ್ ಮೇರೆ ಕೋ ಅಚ್ಛಾ ಕರನಾ ಹೈ, ಅಪ್ನಿ ತರಫ್ ಸೇ ಗಲ್ತಿ ನಹೀ ಕರ್ನಿ ಕೋಯಿ ಭೀ.
2: ಇಸ್ ಕಮ್ ಬ್ಯಾಕ್ ಕೆ ಅಸಲಿ ಹಕ್ದಾರ್ ಮೇರೆ ಕೋಚ್ ಔರ್ ಮೇರಿ ಮಮ್ಮಿ ಹೈ, ಜಿನ್ಹೋನೆ ಮೇರಾ ದಿಮಾಗ್ ರೀಸೆಟ್ ಕರ್ನೆ ಮೇ ಮೇರಿ ಬಹುತ್ ಬಹುತ್ ಜ್ಯಾದಾ ಮದದ್ ಕರಿ ಹೈ, ವರ್ನಾ ಮೈ ಏಕ್ದಮ್ ಇಸ್ ವಾಲೆ ಮ್ಯಾಚ್ ಮೇ ಭೀ ಲಾಸ್ಟ್ ಮ್ಯಾಚ್ ಕಾ ಫೀಲ್ ಲೇತಿ ರಹತಿ, ಔರ್ ಮೈ ಇಸ್ ಮ್ಯಾಚ್ ಮೇ ಅಪ್ನಾ ಪರ್ಫಾರ್ಮ್ ನಹೀ ಕರ್ ಪಾತಿ ಹೈ ಕಿ ಮುಝೇ ಉನ್ಕಿ ತರಹ ಕರ್ನಾ ಹೈ, ಬಿಕಾಸ್ ಇಸ್ ಮೈ ತೌಜಿ ಔರ್ ಮುಝೇ ತೌಜಿ ಕೆ ಜೈಸಾ ಬನ್ನಾ ಹೈ, ಮೆಡಲ್ ಮೆಡಲ್ ಮೆಡಲ್ ಲೇಂಗೆ ಆನೇ ದೇಶ್ ಕೆ ಲಿಯೇ. ಪಹಲೆ ತೋ ಆಪ್ಕೋ ಬತಾ ದೂಂ ಕಿ ಮೈ ರೆಸ್ಲಿಂಗ್ ಮೇ ಭೀ ಕೈಸೆ ಗಯಿ ಥಿ, ಕ್ಯೂಂಕಿ ಜಬ್ ವೆನ್ ಐ ವಾಸ್ ಬೋರ್ನ್ ಮೇರೆ ಪಾಪಾ ಚಾಹತೆ ಥೆ ಕಿ ಮೈ ಕೋಯಿ ನಾ ಕೋಯಿ ಸ್ಪೋರ್ಟ್ಸ್ ಪಸಂದ್ ತೋ ಬನೂ, ಕ್ಯೂಂಕಿ ವೋ ಭೀ ಕೋಯಿ ಸ್ಪೋರ್ಟ್ಸ್ ಕರ್ನಾ ಚಾಹತೆ ಥೆ, ಬಟ್ ವೋ ನಹೀ ಕರ್ ಪಾಯೆ ಉನ್ಕೆ ಟೈಮ್ ಕೆ ಹಿಸಾಬ್ ಸೆ. ತೋ ಉನ್ಹೋನೆ ಮುಝೇ ರೆಸ್ಲಿಂಗ್ ಶುರು ಕಿಯಾ, ರೆಸ್ಲಿಂಗ್ ಮೇ ಮುಝೇ ಕುಛ್ ಹಿ ಮಹೀನೋ ಮೇ ಮುಝೇ ಕಲರ್ ಬೋನ್ ಕಿ ಇಂಜರಿ ಹೋ ಗಯಿ, ತೋ ಫಿರ್ ಪಾಪಾ ನೇ ಐಸಾ ಸ್ಪೋರ್ಟ್ ಢೂಂಡಾ ಕಿ ಜಿಸ್ಮೇ ಇಂಜರಿ ಭೀ ನಹೀ ಹೋಗಿ, ಇತ್ನಿ ಮೆಹನತ್ ನಹೀ ಹೋಗಿ ಜಿತ್ನಿ ರೆಸ್ಲಿಂಗ್ ಮೇ ಹೋತೇ, ಇತ್ನಾ ಪಸೀನಾ ವೋ ಬಸ್ ಕುಛ್ ಟೈಮ್ ಕೆ ಲಿಯೇ ಹೋಗಾ ಪಸೀನಾ, ಬಸ್ ಪೂರಾ ಮೆಂಟಲ್ ಗೇಮ್. ತೋ ಫಿರ್ ಪಾಪಾ ನೇ ಶೂಟಿಂಗ್ ದೇಖಿ, ಉನ್ಹೋನೆ ಮುಝೇ ದಿಖಾಯಾ, ತೋ ಮುಝೇ ದೇಖ್ ಕೆ ಬಹುತ್ ಹಿ ಇಂಟ್ರೆಸ್ಟಿಂಗ್ ಲಗಾ ಪಿಸ್ಟಲ್ ಚಲಾನಾ, ತೋ ಮೈನೆ ಬೋಲಾ ಹಾಂ ಅಬ್ ನಾ ಮೈ ಶೂಟಿಂಗ್ ಕರೂಂ.
1: ಟಾರ್ಗೆಟ್ ತೋ ಮ್ಯಾಮ್ ಒಲಿಂಪಿಕ್ ಹಿ ಹೈ ಗೋಲ್ಡ್, ಕೋಶಿಶ್ ಬಹುತ್ ಸಾಲ್ ಸೆ ಕರ್ ರಹಾ ಹೂಂ, ತೋ ಕುಛ್ ಹೋ ನಹೀ ರಹಾ ಥಾ. ಮೈನೆ ಯೇ ನಹೀ ಕಹಾ ಥಾ ಕಿ ಮೈ ಶೂಟಿಂಗ್ ಛೋಡ್ ದೂಂಗಾ, ಮೈನೆ ಯೇ ಕಹಾ ಥಾ ಕಿ ಮೈ ಕೋಈ ಜಾಬ್ ಕಾ ಕರೂಂಗಾ, ಮತ್ಲಬ್ ಶೂಟಿಂಗ್ ಕೆ ಅಲಾವಾ ಭೀ ಶೂಟಿಂಗ್ ಪಾರ್ಟ್ ಟೈಮ್ ಮೇ ಕರೂಂಗಾ, ಜಬ್ ಸಬ್ ಕುಛ ಠೀಕ್ ಹೋ ರಹಾ ಹೈ ತೋ ಅಬ್ ತೋ ಶೂಟಿಂಗ್ ಹೀ ಕರ್ನಿ ಹೈ. ಪ್ರೆಷರ್ ಭೀ ಥೋಡಾ ರಹತಾ ಹೈ ಕಿ ಫ್ಯಾಮಿಲಿ ಭೀ ಮತ್ಲಬ್ ದೇಖನಿ ಹೈ, ಮೈ ಘರ್ ಪೇ ಥೋಡಾ ಬಡಾ ತೋ ಮೇರೆ ಕೋಈ ಕರ್ನಾ ಹೋತಾ, ತೋ ಘರ್ ಕೆ ಫೈನಲ್ ಸೆ ಕಂಡೀಷನ್ ಭೀ ಇತನಿ ಅಚ್ಛಿ ನಹೀ ಹೈ ಜೀ, ಮತ್ಲಬ್ ಠೀಕ್ ಹೈ ಪರ್ ಇತನಿ ಅಚ್ಛಿ ನಹೀ ಹೈ ಕಿ ಮೈ ಶೂಟಿಂಗ್ ಹೀ ಕರೇ ಜಾಊಂ, ಮತ್ಲಬ್ ಬಗರ್ ಕೋಈ ಜಾಬ್ ವೋಬ್ ಕೆ, ಇಸ್ಲಿಯೇ ಫಿರ್ ಮೈನೆ ಸೋಚಾ ಥಾ ಕಿ ಕೋಈ ಜಾಬ್ ಭೀ ಕರೂಂ ಸಾಥ್ ಸಾಥ್, ಜಾಬ್ ಭೀ ಮಿಲ್ ಜಾಯೇಗಿ ಅಬ್ ಶೂಟಿಂಗ್ ತೋ ಹೋ ರಹೀ ಹೈ.
2: ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಹೈ, ನೆಕ್ಸ್ಟ್ ಮ್ಯಾಚ್ ನೆಕ್ಸ್ಟ್ ಟಾರ್ಗೆಟ್.
0: ಶೂಟಿಂಗ್ನ 50 ಮೀಟರ್ 3 ಪೊಸಿಷನ್ ರೈಫಲ್ ಶೂಟಿಂಗ್ ವಿಭಾಗದಲ್ಲಿ ಐಶ್ವರ್ಯ ಪ್ರತಾಪ್ ಸಿಂಗ್ ತೋಮರ್, ರುದ್ರಾಂಶ್ ಪಾಟೀಲ್ ಮತ್ತು ನೀರಜ್ ಕುಮಾರ್ ಅವರು ಬೆಳ್ಳಿ ಪದಕವನ್ನು ಜಯಿಸಿದರು.

0: ಮಹಿಳೆಯರ 49 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ಒಲಿಂಪಿಯನ್ ಮೀರಾಬಾಯಿ ಚಾನು ಅವರು ಬೆಳ್ಳಿ ಪದಕ ಜಯಿಸಿದರು. ಒಟ್ಟು 198 ಕೆಜಿ ತೂಕ ಎತ್ತಿ ಎರಡನೇ ಸ್ಥಾನ ಪಡೆದ ಅವರು ಈ ಸಾಧನೆ ಮಾಡಿದರು. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಜಯಿಸಿದ್ದ ಅವರು ಏಷ್ಯನ್ ಗೇಮ್ಸ್ ನಲ್ಲಿ ಇದೇ ಮೊದಲ ಬಾರಿಗೆ ಪದಕ ಸಾಧನೆ ಮಾಡಿದರು. ಈ ಸಾಧನೆ ಕುರಿತು ಮೀರಾಬಾಯಿ ಮಾತನಾಡಿದ್ದಾರೆ.
1: ಸಪ್ನಾ ತಾ ಬಹು ಜಾ ಇಂಪಾರ್ಟೆಂಟ್ ಮೇರೆ ಲೀ ತೋ ಆಲಿ ಮಿಲ್ ಗಿಯಾ ಹೈ ಮೇರಾ ಮೆಡಲ್ ದಲ್ಲಿ ಮೇ ಏಷ್ಯನ್ ಗೇಮ್ಸ್ ಕಾ ಮೆಡಲ್ ಆ ಗಯಾ ಹೈ ಔರ್ ಮೇನೆ ಇಂಡಿಯಾ ಕೆ ಲಿಯೆ ಔರ್ ವೇಟ್ ಲಿಫ್ಟಿಂಗ್ ಕೆ ಲಿಯೆ ಕುಚ್ ಕರ್ಕೆ ದಿಖಾಯಾ ತೋ ಬಹುತ್ ಖುಷಿ ಹೂಂ ಮೈ.
2: ಹಮ್ನೆ ಕಾಫಿ ಹಾಂ ಅಚ್ಛಾ ಟ್ರೇನಿಂಗ್ ಮೇ ಭಿ ಕಿಯಾ ಹೈ ಕಿ ಹಮ್ನೆ ಸಿರ್ಫ ಯೇ ವಾಲೇ ಏಷ್ಯನ್ ಗೇಮ್ಸ್ ಹಮಾರೇ ಲಿಯೆ ಬಹುತ್ ಜ್ಯಾದಾ ಇಂಪಾರ್ಟೆಂಟ್ ಥೇ ಕ್ಯೂಂಕಿ ಲಾಸ್ಟ್ ಏಷ್ಯನ್ ಗೇಮ್ಸ್ ಮೇ ಭಿ ಹಮ್ನೆ ಇಂಜುರಿ ಹೋ ಗಯಾ ಥಾ ತೋ ಯೇ ವಾಲಾ ಮೇರಾ ಸಬ್ಸೇ ಅಚ್ಛಾ ಮೌಕಾ ಥಾ ಕಿ ಮೈ ಕುಚ್ ಕರ್ಕೆ ದಿಖಾನೆ ಕಾ ಪ್ರಿಪರೇಷನ್ ವೈಸೆ ಚೇಂಜ್ ನಹೀ ಥಾ ಕೋಯಿ ಭಿ ಪಹಲೆ ಜೈಸಾ ಚಲ್ ರಹೇ ಥೇ ಐಸಾ ಹಿ ಸೇಮ್ ಕಿಯಾ ಥಾ ಪರ್ ಹಮ್ನೆ ಕೋಶಿಶ್ ಕಿಯಾ ಹೈ ಕಿ ಹಾಂ ಇಸ್ ಬಾರ್ ಮೌಕಾ ನಹೀ ಛೋಡ್ನಾ ಚಾಹಿಯೇ ತೋ ವಹಿ ಥಾ ಕಿ ಹಮ್ ಹರ್ ವೇಟ್ ಪೇ ಹಮ್ ಸೋಚ್ ಕೆ ಗಯಿ ಥಿ

0: बहुत ज्यादा जरूरी है, हार्ड वर्क रहना बहुत जरूरी है।
1: मेरी तरफ से मैं कोशिश करूंगी एल एम ए फिजिशियन सबको दिखाने के लिए, ये मेरा पूरा वेटलिफ्टिंग। और मैं विजय सर को मैं देना चाहूंगी कि विजय सर का भी सपना था कि हम एशियन गेम्स में कुछ न कुछ होते रहते थे, पर इस बार और हमको पूरा वेटलिफ्टिंग के लिए काफी सालों से हम दे नहीं पा रहे थे, तो उसी का ही हमने सोचा था। तो मैं सर को ही देना चाहूंगी और खुद के भी, क्योंकि मैंने यही मुझे चाहिए थे मेडल।
2: ಇದೇ ಮೊದಲ ಬಾರಿಗೆ ಭಾರತಕ್ಕೆ ಏಷ್ಯಾಡ್ ಕ್ರೀಡಾಕೂಟದ ಸಾಫ್ಟ್ ಟೆನಿಸ್ ನಲ್ಲಿ ಕೂಡ ಕಂಚಿನ ಪದಕ ಒಲಿಯಿತು. ಭಾರತದ ಜಯ್ ಮೀನಾ ಅವರು ಪುರುಷರ ಸಿಂಗಲ್ಸ್ ನಲ್ಲಿ ಈ ಸಾಧನೆ ಮಾಡಿದರು. ಪ್ರತಿ ಬಾರಿಯೂ ಭಾರತಕ್ಕೆ ಬ್ಯಾಡ್ಮಿಂಟನ್ ನಲ್ಲಿ ಹೆಚ್ಚು ಪದಕಗಳು ಲಭಿಸುವ ನಿರೀಕ್ಷೆ ಇರುತ್ತಿತ್ತು ಮತ್ತು ಅದೇ ರೀತಿ ಪದಕಗಳು ಭಾರತದ ಖಾತೆ ಸೇರಿರುತ್ತಿದ್ದವು. ಆದರೆ ಈ ಬಾರಿ ಬಹಳಷ್ಟು ನಿರೀಕ್ಷೆಗಳು ವಿಫಲವಾದವು. ಅದರಲ್ಲೂ ಬ್ಯಾಡ್ಮಿಂಟನ್ ನಲ್ಲಿ ಪ್ರಮುಖ ಆಟಗಾರರ ವೈಫಲ್ಯ ಕಾಡಿತು. ಪಿವಿ ಸಿಂಧು ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರ ಜೋಡಿ, ಮಹಿಳೆಯರ ವಿಭಾಗದ ಡಬಲ್ಸ್ ಜೋಡಿ ಪದಕ ಗಳಿಸದೆ ನಿರಾಶೆಗೊಂಡವು. ಆದರೆ ಇದೆಲ್ಲದರ ಮಧ್ಯೆ ಭಾರತದ ಪುರುಷರ ಬ್ಯಾಡ್ಮಿಂಟನ್ ತಂಡ ಕಂಚಿನ ಪದಕ ಗೆದ್ದು ಸಮಾಧಾನ ತಂದಿತು. ಕನ್ನಡಿಗ ಆಯುಷ್ ಶೆಟ್ಟಿ ಮತ್ತು ಲಕ್ಷ್ಯಸೇನ್ ಅವರಿದ್ದ ಈ ತಂಡವು ಕಂಚಿನ ಪದಕ ಜಯಿಸಿ ಭಾರತಕ್ಕೆ ಬ್ಯಾಡ್ಮಿಂಟನ್ ನಲ್ಲಿ ಹೆಜ್ಜೆ ಗುರುತು ಮೂಡಿಸಿತು. ಟೇಬಲ್ ಟೆನಿಸ್ ನಲ್ಲೂ ಈ ಬಾರಿ ನಿರಾಶೆಯೇ ಹೆಚ್ಚು. ಆದರೆ ಇದರ ನಡುವೆಯೂ ದಿಯಾ ಚಿತಳೆ ಮತ್ತು ಮಾನುಷ್ ಶಾ ಅವರ ಜೋಡಿಯು ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಕಂಚಿನ ಪದಕದ ಕಾಣಿಕೆಯನ್ನ ನೀಡಿದೆ. ಬಾಕ್ಸಿಂಗ್ನ ಪುರುಷರ ವಿಭಾಗದಲ್ಲಿ ನರೇಂದರ್ ಬೆರ್ವಾಲ್ ಅವರು 90 kg ಮೇಲ್ಪಟ್ಟವರ ವಿಭಾಗದಲ್ಲಿ ಕಂಚಿನ ಪದಕ ಜಯಿಸಿದರು. ನರೇಂದರ್ ಅವರು ಸೂಪರ್ ಹೆವಿವೇಟ್ ವಿಭಾಗದ ಸೆಮಿಫೈನಲ್ ನಲ್ಲಿ ವಿಶ್ವ ಚಾಂಪಿಯನ್ ಐಬೆಕ್ ಒರಾಲ್ದೆ, ಇವರು ಕಜಾಕಿಸ್ತಾನದವರು, ಅವರಿಗೆ ಪರಾಭವಗೊಂಡರು. ಏಷ್ಯನ್ ಗೇಮ್ಸ್ನ ಮತ್ತೊಂದು ಸಮರ ಕಲೆ ಕುರಾಷ್ ಸ್ಪರ್ಧೆಯಲ್ಲೂ ಕೂಡ ಈ ಬಾರಿ ಭಾರತಕ್ಕೆ ಕಂಚಿನ ಪದಕ ಒಲಿಯಿತು. ಪಿಂಕಿ ಬಲ್ಲಾರಾ ಅವರು ಮಹಿಳೆಯರ 78 kg ವಿಭಾಗದ ಸೆಮಿಫೈನಲ್ ನಲ್ಲಿ ದಕ್ಷಿಣ ಕೊರಿಯಾದ ಸುಮಿನ್ ಮೋ ವಿರುದ್ಧ ಸೆಣಸಿದರು. ಆದರೆ ಈ ಒಂದು ಸೆಮಿಫೈನಲ್ನಲ್ಲಿ ಸೋತ ಅವರು ಕಂಚಿನ ಪದಕ ಗಳಿಸಿದರು. 2018 ಜಕಾರ್ತಾ ಏಷ್ಯನ್ ಗೇಮ್ಸ್ನಲ್ಲಿ ಈ ಕ್ರೀಡೆಯನ್ನು ಮೊದಲ ಬಾರಿಗೆ ಪರಿಚಯಿಸಲಾಗಿತ್ತು. ಆಗ 52 kg ವಿಭಾಗದಲ್ಲಿ ಸೆಣಸಿದ್ದ ಪಿಂಕಿ ಬೆಳ್ಳಿ ಪದಕ ಜಯಿಸಿದ್ದರು. ಏಷ್ಯನ್ ಗೇಮ್ಸ್ನ ರೋಯಿಂಗ್ ಸ್ಪರ್ಧೆಯ ಕ್ವಾಡ್ರಪಲ್ ಸ್ಕಲ್ ವಿಭಾಗದಲ್ಲಿ ಸಲ್ಮಾನ್ ಖಾನ್ ಮತ್ತು ಸತ್ನಾಮ್ ಸಿಂಗ್ ಅವರು ಭಾರತಕ್ಕೆ ಕಂಚಿನ ಪದಕದ ಕಾಣಿಕೆ ನೀಡಿದರು. ಈ ವಿಭಾಗದಲ್ಲಿ ಚೀನಾದ ಈಕ್ ಸುದಿ ನೀ ಇದೆ ಜೋಡಿಯು 6:09.37 ಚಿನ್ನ ಗೆದ್ದುಕೊಂಡರೆ, ಉಜ್ಬೇಕಿಸ್ತಾನದ ಪಾವೆಲ್ ಸೋರಿನ್ ಮತ್ತು ಮೆಕ್ರೋಸೆಕ್ ಮಾಮಿಕುಲಾವ್ ಜೋಡಿಯು 6:10.49 ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿತು. ಭಾರತದ ಜೋಡಿಯು 6:13.25 ಗುರಿ ಮುಟ್ಟಿತು. ಭಾರತದ ಆರ್ಚರಿ ವಿಭಾಗದಲ್ಲಿ ಕಂಪೌಂಡ್ ವಿಭಾಗದ ಮಹಿಳೆಯರ ತಂಡವು ಚಿನ್ನ ಗೆದ್ದಿತು. ಮಿಶ್ರ ತಂಡ ಕೂಡ ಕಂಪೌಂಡ್ ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿತು. ಕಂಪೌಂಡ್ ಮಹಿಳೆಯರ ತಂಡ ವಿಭಾಗದ ಫೈನಲ್ ನಲ್ಲಿ ಭಾರತವು ಬಲಿಷ್ಠ ಚೀನಾದ ವಿರುದ್ಧ 238.234 ಜಯಿಸಿ ಚಿನ್ನದ ಪದಕ ಗೆದ್ದಿತು. ಮಿಶ್ರ ತಂಡ ವಿಭಾಗದ ಫೈನಲ್ ನಲ್ಲಿ ಭಾರತವು ದಕ್ಷಿಣ ಕೊರಿಯಾದ ವಿರುದ್ಧ ಜಯಿಸಿ ಚಿನ್ನದ ಪದಕ ಗಳಿಸಿತು.
3: ಜಪಾನಿನ ಐಚಿ ಮತ್ತು ನಗೋಯಾದಲ್ಲಿ ನಡೆಯುತ್ತಿರುವ 20th ಏಷ್ಯನ್ ಕ್ರೀಡಾಕೂಟದ ಕುರಿತು ವಾರದ ವರದಿ ಕೇಳಿದಿರಿ. ಪ್ರಸ್ತುತಿ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ, ಸಂಕಲನ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಸಮಯ 10:00 ಈಗ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಮಯ 10:20 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಅನಿರುದ್ಧ್ ಹಾಗೂ ಕೀರ್ತಿವರ್ಧನ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ದೀರಾ ಕುಣಿದು ಕುಣಿದು ಬಾರೆ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್ ಅವರು.

ಶಂಕರ್ ಮಹಾದೇವನ್, ಸುನಿತಿ ಚೌಹಾಣ್ ಹಾಗೂ ಜಸ್ಪೀಂದರ್ ನರೋಲಾ ಅವರ ಕಂಠಸರಿಗಳಲ್ಲಿ ಮಿಷನ್ ಕಾಶ್ಮೀರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಸಂಗೀತ ನೀಡಿದವರು ಶಂಕರ್ ಅಹ್ಸಾನ್ ಲಾಯ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪರೋಲ್ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಶ್ವೇತಾ ಮೋಹನ್. ಗೀತ ರಚನೆ ಬಾಹುಬಲಿ ಎಸ್ ಅವರದು, ಈ ಗೀತೆಗೆ ಸಂಗೀತ ಸಂಯೋಜನೆ ಬಾಲಾಜಿ ಕೆ ಮಿತ್ರನ್ ಅವರದು.

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಕಂಠಸಿರಿಗಳಲ್ಲಿ ಕೇಳೋಣ ಹೀರೋ ಹಿಂದೂಸ್ತಾನಿ ಚಿತ್ರದ ಗೀತೆಯನ್ನು. ರಾಹತ್ ಇಂದೋರಿಯವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ಅನು ಮಲಿಕ್ ಅವರದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯ ಗೀತೆ ಸೋಲ್ಜರ್ ಚಿತ್ರದ ಗೀತೆಯನ್ನು ಕೇಳೋಣ.